ಟೈಗರ್ ಗಲ್ಲಿ ಚಿತ್ರದ ಗೀತೆಯನ್ನು ಎಮ್ ಎಂ ಮಾನಸಿ ಮತ್ತು ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿದರೆ ಮಂಜುಳಾ ರಾಧಿಕಾ ಅವರ ಧ್ವನಿಯಲ್ಲಿರುವ ಇಬ್ಬರು ಹೆಂಡಿರ ಮುದ್ದಿನ ಪೊಲೀಸ್ ಚಿತ್ರದ ಗೀತೆಯನ್ನು ಕೇಳಿ. ರಾಜಕೋಟಿ ಅವರ ಸಂಗೀತಕ್ಕೆ ಆರ್ ಎನ್ ಜಗೋಪಾಲ್ ಅವರ ಗೀತೆ ಇದೆ.

ಇಂತಿ ನಿನ್ನ ಪ್ರೀತಿಯ ಚಿತ್ರದ ಗೀತೆಯನ್ನು ಕೇಳುತ್ತಿದ್ದೀರಿ. ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 10:32. ನಮ್ಮ ಪ್ರಸಾರ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ಮುಂದುವರಿಯುತ್ತದೆ.

ಅಪರೂಪದ ಹಾಡುಗಳನ್ನ ಕೇಳೋದೇ ಚಂದ. ಎಷ್ಟು ಚಂದದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ರ, ಒಂದಕ್ಕಿಂತ ಒಂದು ಅಪರೂಪ ಅನ್ಸುತ್ತೆ. ತುಂಬಾ ವಿಶೇಷವಾದ ಹಾಡುಗಳು ಅಂತ ಹೇಳಿ ನೀವೆಲ್ಲ ಹೇಳ್ತಾ ಇದ್ರ. ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ, ಮತ್ತೆ ಸುಮಾ ಸುಂಕದಕಟ್ಟೆಯಿಂದ, ಸಮಂತ್ ಸವಿತಾ ಗಿರೀಶ್ ಸುಂದರಕುಪ್ಪೆಯಿಂದ, ಮತ್ತೆ ರಾಮಚಂದ್ರಪ್ಪ ಅವರು ನಾನು ಪೇಂಟಿಂಗ್ ಕೆಲಸ ಮಾಡಿಕೊಂಡು ಸಂಡೂರಿನಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅಂತಾರೆ, ಹಲಸೂರಿನ ರಾಜೇಶ್ ಅವರು ಎಲ್ಲ ಹಳೆ ಹಾಡುಗಳನ್ನು ಕೇಳೋದಕ್ಕೆ ತುಂಬಾ ಚಂದ ಅಂತ ಹೇಳಿದ್ರೆ, ನವೀನ್ ಕಾವ್ಯ ವಿವರ್ಸ್ ಕಾಲನಿಂದ ಕಾರ್ಯಕ್ರಮ ಅಂತೂ ತುಂಬಾ ಸೊಗಸಾಗಿದೆ ಅಂತ ಹೇಳ್ತಾರೆ. ಹಳೆಯ ಹಾಡುಗಳೇ ಚಂದ. ಧನ್ಯವಾದ ವಿವಿಧ ಭಾರತಿ ಅನ್ನೋದು ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ ಕಳಿಸಿರುವಂತಹ ಸಂದೇಶ. ಪ್ರಸನ್ನ ಕುಮಾರ್ ಅವರು ದಾವಣಗೆರೆ ಅಂತ ಹೇಳ್ತಾ ಇದ್ರೆ, ನನ್ನ ಫೇವರೇಟ್ ಹಾಡು ಇದು ಹಾರಿ ಹಾರೈಸುತ್ತಾ ಅಂತ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ರೆ, ಓಲ್ಡ್ ಇಸ್ ಗೋಲ್ಡ್ ನಲ್ಲಿ ಬರ್ತಾ ಇರುವ ಹಾಡುಗಳು ಮಧುರವಾಗಿದೆ. ವಸಂತ ಲಕ್ಷ್ಮಿ ಸಿನಿಮಾದ ದೇವರು ತಂದ ಏನು ಬಂಧ ಅಪರೂಪದಲ್ಲಿ ಅಪರೂಪ, ಎಲ್ಲ ಹಾಡುಗಳು ಕೂಡ ತುಂಬಾ ದಿನಗಳ ನಂತರ ಕೇಳ್ತಾ ಇದ್ದೇವೆ, ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ ಅಂತ ವರಲಕ್ಷ್ಮಿ ಅವರು ಪೇಣ್ಯದಿಂದ ತುಂಬ ಚಂದದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರೆ, ಭವ್ಯ ಹೆಸರುಘಟ್ಟದಿಂದ, ಯಾವ ಸಿನಿಮಾ ಹಾಡುಗಳಪ್ಪ ಗೊತ್ತಾಗ್ತಾನೆ ಇಲ್ಲ ಅಂತ ಹೇಳ್ತಾ ಇದ್ರೆ, ಸಪ್ನ ಹೊಯ್ಸಳ ಯಶವಂತಪುರದಿಂದ, ಮತ್ತೆ ಈ ಸೈ ಸೈ ಸೈಲೆ ಯಾವ ಹಾಡದು ದಯವಿಟ್ಟು ಹೇಳಿ ಅಂತ ಕೂಡ ಒಂದಷ್ಟು ಜನರ ಸಂದೇಶ ಬಂದಿದೆ. ಯಾವುದು ಅಂದರೆ ಕುದುರೆ ಮುಖ ಚಿತ್ರದ ಹಾಡು ಸೈ ಸೈ ಸೈಲೆ. ಈ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಸಂಗಡಿಗರು ಹಾಡಿದ್ದು, ವಿಜಯ್ ನರಸಿಂಹ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇತ್ತು. ಹಾಗೆ ಸಂದರ್ಭ ಚಿತ್ರದ ಹಾಡು ಎಲ್ಲಿ ನನ್ನ ಕುದುರೆ ಹೋಯಿತು ಅಂತ ಈ ಹಾಡು ಬಂತಲ್ಲ, ಎ ಎಂ ಗೌರಿ ಮತ್ತು ಎ ಚಾರ್ಯ ಇವರಿಬ್ಬರು ಹಾಡಿದ್ದು, ಇದು ಕೂಡ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರ ಸಾಹಿತ್ಯ. ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಹಾಡು

0: ಸಂಗೀತ ಸಂಯೋಜನೆಯನ್ನ ಮಾಡಿದ್ರು.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
0: ಇಷ್ಟೊಂದು ಚಂದದ ಹಾಡುಗಳು, ತುಂಬಾ ತರತರದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಅಂತ ನಾಗರಾಜ್ ಶರ್ಮಾ ಅವರು ಹೇಳ್ತಾ ಇದ್ರೆ. ಎಂಥ ಸೊಗಸಾದ ಹಾಡುಗಳು, ಇಂಥ ಹಾಡುಗಳನ್ನ ವಿವಿಧ ಭಾರತಿಯಲ್ಲಿ ಕೇಳೋದೇ ಚಂದ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ರೆ. ಮುಂದಿನ ಸೊಗಸಾದ ಮತ್ತೆ ಎರಡು ಹಾಡುಗಳಿದೆ. ಕಾಡು ಕುದುರೆ ಚಿತ್ರದ ಗೀತೆಯನ್ನ ನೀವು ಕೇಳಿ. ಶಿವಮೊಗ್ಗ ಸುಬ್ಬಣ್ಣ ಹಾಗೆ ಕಲ್ಪನಾ ಶಿರೂರ್ ಮತ್ತೆ ಸಂಗಡಿಗರು ಹಾಡಿರುವ ಈ ಹಾಡು ನಿಮ್ಗೆಲ್ಲ ಗೊತ್ತೇ ಇದೆ. ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರ ಸಾಹಿತ್ಯ ಹಾಗೆ ಸಂಗೀತ ಸಂಯೋಜನೆ ಕೂಡ ಅವರದ್ದೇ.

ಹಣೆಯ ಚಚ್ಚಿಕೋ, ಗಂಡು ಬೀರು ಹುಡ್ಗಿ ನಿನ್ನ ಬಾಯಿ ಮುಚ್ಚಿಕೋ, ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ. ಸುಮ್ ಸುಮ್ಕೆ ಯಾಕಿಂಗೆ.

0: ರಾಜ ನನ್ನವನೇ ನಿನ್ ಸೇರೋ ಬಿಟ್ಟೇನೆ ಸತಿ ಅಂತ ಬಂದ್ರೆ ನೀನು ಕೊಯ್ತೀನಿ ಮೂಗನ್ನೇ ನಿಂಗಿಂತ ಮೊದ್ಲೇನೆ ನಂಗಿಷ್ಟ ಆಗವನೇ ನಿಂಗಿಂತ ಮೊದ್ಲೇನೆ ನಂಗಿಷ್ಟ ಆಗವನೇ ನನ್ ಸುದ್ದಿಗ್ ನೀ ಬಂದ್ರೆ ಮುರಿತೀನಿ ಸ್ವಂತ
1: ದೇವ್ರೆ ಕಾಪಾಡ್ಬೇಕು ನೀನೇ
0: ರಾಜ
1: ಗಂಡು ಬೀರು ಬುಡ್ಗಿ ನಿನ್ನ ಬಾಯಿ ಮುಚ್ಚಿಕೋ ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ ಸುಮ್ ಸುಮ್ಕೆ ಯಾಕಿಂಗೆ ನೀ ತಂಟೆ ಮಾಡ್ತೀಯೇ

0: ತಾಟವು ನನ್ನ ಹತ್ರ ನಡೆಯೋಲ್ಲ, ಈ ತುಂಟಾಟವು ನನ್ನ ಹತ್ರ ನಡೆಯೋಲ್ಲ. ನಂಗೇನಾದ್ರೂ ಕೋಪ ಬಂದ್ರೆ ಯಾರು ಉಳಿಯೋಲ್ಲ, ನೀವ್ ಯಾರು ಉಳಿಯೋಲ್ಲ. ಬೆಂಗಳೂರ್ನಾಗೆ ನಮ್ಮವನ ಮಗಳವಳೆ, ಬೆಂಗಳೂರ್ನಾಗ ನಮ್ಮವನ ಮಗಳವಳೆ, ನನ್ ಮದುವೆ ಯಾವತ್ತಿದ್ರು ಅವಳ ಜೊತೆಯಾಗ, ಆ ಹುಡ್ಗಿ ಜೊತೆಯಾಗ, ಆ ಹುಡ್ಗಿ ಜೊತೆಯಾಗೆ.
1: ಅಯ್ಯೋ

0: ಭೂಲೋಕದಲ್ಲಿ ಯಮರಾಜ ಚಿತ್ರದ ಹಾಡು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ವಾಣಿ ಜಯರಾಮ್ ಅವರು ಹಾಡಿದ್ದು. ದೊಡ್ಡ ರಂಗೇಗೌಡರ ಕವಿತೆ ಸಿ ಅಶ್ವಥ್ ಅವರು ಸಂಗೀತವನ್ನ ನೀಡಿದ್ರು. ಹಳೆಯ ನೆನಪುಗಳನ್ನ ನೆನಪು ಮಾಡುವಂತ ಅಪರೂಪದ ಹಾಡುಗಳು ವಿವಿಧ ಭಾರತಿಯಿಂದ. ಧನ್ಯವಾದಗಳು ಅಂತ ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ಮತ್ತೊಬ್ರು ಹೇಳ್ತಾ ಇದ್ದಾರೆ. ಎಲ್ಲ ಹಾಡುಗಳು ಕೂಡ ವಿಶೇಷ ಹಾಡುಗಳು ಅನ್ನೋದು. ಮತ್ತೆ ಕಾಡುಕುದುರೆ ಕನ್ನಡದ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಂತಹ ಹಾಡು ಅಂತ ಎನ್ ಎಚ್ ಸತೀಶ್ ನಗರಕೆರೆಯಿಂದ ಹೇಳಿದ್ರೆ, ಲೀಲಾ ಬೇಗೂರಿನಿಂದ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿದ ಕಾಡುಕುದುರೆ ಓಡಿ ಬಂದಿತ್ತ, ತುಂಬಾ ಚೆನ್ನಾಗಿತ್ತು, ವಿವಿಧ ಭಾರತಿ ಧನ್ಯವಾದಗಳು ಅಂತ ಹೇಳ್ತಾರೆ. ಮಂಗಳೂರಿನ ಮಂಗಳೇಶ ಸ್ವಾಮಿ ಅವರು ಕೂಡ ಹಳೆಯ ಅಪರೂಪದ ಹಾಡು ಕೇಳಿ ಖುಷಿಯಾಯಿತು ಅಂತ ಹೇಳಿದ್ರೆ, ಗಾನಸುಮ್ಮ ಪಟ್ಟಸೋಮನಹಳ್ಳಿ ಒಂದು ಸಂದರ್ಶನದಲ್ಲಿ ಕಾಡುಕುದುರೆ ಹಾಡೋದಕ್ಕೆ ಬಂದ ಎಸ್ ಪಿ ಬಿ ಅವರು, ಇನ್ನೊಂದು ಹಾಡು ಹಾಡಲಿಕ್ಕೆ ಬಂದಂತ ಶಿವಮೊಗ್ಗ ಸುಬ್ಬಣ್ಣ ಅವ್ರ ದನಿ ಕೇಳಿ ಈ ಹಾಡಿಗೆ ಇವರ ದನಿನೇ ಸರಿ ಹೋಗುತ್ತೆ ಅಂತ ಹೇಳಿ ಬಿಟ್ಕೊಟ್ಟು ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಬೇಕಾಗಿದ್ದ ಹಾಡನ್ನು ಹಾಡಿದ್ರಂತೆ. ಕೊನೆಗೆ ಹಿನ್ನೆಲೆ ಗಾಯನಕ್ಕಾಗಿ ಸುಬ್ಬಣ್ಣ ಅವ್ರಿಗೆ ಪ್ರಶಸ್ತಿ ಕೂಡ ಬಂತು. ಎಸ್ ಪಿ ಬಿ ಅವರದ್ದು ಎಂಥ ಔದಾರ್ಯ ಅಲ್ವಾ, ಹಾಡನ್ನು ಕೇಳಿ ಇದು ಕೂಡ ನೆನಪಾಯಿತು ಅಂತ ಹೇಳ್ತಾರೆ. ಇನ್ನು ಶ್ರೀನಿವಾಸ್ ಪದ್ಮನಾಭನಗರದಿಂದ, ನಾನು ಕೂಡ ವಿವಿಧ ಭಾರತಿ ಟೀಮಲ್ಲಿದ್ದೇನೆ, ನಾನು ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ.
1: ಶರೀರದ ಅಂಗಗಳಲ್ಲಿ ಯಾವುದೇ ದೋಷ ಅಥವಾ ಕೊರತೆ ಯಾರೂ ಬಯಸಿ ಬರುವುದಿಲ್ಲ.
2: ಅದು ಹುಟ್ಟಿನಿಂದ ಬಂದಿರಬಹುದು ಅಥವಾ ಆಕಸ್ಮಿಕವಾಗಿ ಅಪಘಾತದಿಂದಾಗಿ ಬಂದಿರಬಹುದು.
1: ಎಲ್ಲರಂತೆ ಜೀವಿಸುವ ಹಕ್ಕು ದಿವ್ಯಾಂಗರಿಗಿದೆ.
2: ದಿವ್ಯಾಂಗರ ಬಗ್ಗೆ ಕೇವಲ ಅನುಕಂಪ

0: ತೋರಿಸದೆ ಅವರು ಸ್ವತಂತ್ರವಾಗಿ ಧೈರ್ಯದಿಂದ ಬಾಳುವ ವಾತಾವರಣವನ್ನು ಸೃಷ್ಟಿಸುವುದು ನಾಗರಿಕ ಸಮಾಜದ ಕರ್ತವ್ಯ.
1: ಹತ್ತು ಗಂಟೆ 48:55 ಸಮಯವಾಗಿದೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳು 107.9 FM ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಕೇಳ್ತಾ ಇದ್ದೀರಾ. ಮುಂದಿನ ಹಾಡುಗಳು ಚಿತೆಗೂ ಚಿಂತೆ ಚಿತ್ರದ ಹಾಡು, ಕೆ ಜೆ ಯೇಸುದಾಸ್ ಬಿ ಕೆ ಸುಮಿತ್ರ ಅವರ ಯೋಗಗಳ ಹಾಡುಗಾರಿಕೆ, ಎಸ್ ಎ ರಾಮಸ್ವಾಮಿಯವರು ಬರೆದ ಗೀತೆಗೆ ಬಿ ಜಿ ರಾಮನಾಥ್ ಅವರ ಸಂಗೀತ ಇದೆ. ಇದರ ಜೊತೆಗೆ ಕೇಳುವ ಇನ್ನೊಂದು ಹಾಡು ಮೈತ್ರಿ ಚಿತ್ರದ ಗೀತೆ, ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ. ಆರ್ ಎನ್ ಜಯಗೋಪಾಲ್ ಅವರು ಬರೆದದ್ದು, ಸತ್ಯಮ್ಮ ಅವರ ಸಂಗೀತ ಹಾಡಿಗೆ.

ಮೈತ್ರಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರು ಬರೆದದ್ದು, ಸತ್ಯಮ್ ಅವರ ಸಂಗೀತ ಆಯ್ತು, ಎಸ್ ಜಾನಕಿ ಅವರು ಧ್ವನಿಯಾಗಿದ್ರು. ಹೀಗೆ ನಿಮ್ಮ ಜೊತೆಗೆ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋದಕ್ಕೆ ನಾವು ಸಹಾಯ ಮಾಡ್ತಾ, ಅಂದ್ರೆ ಚಂದ ಚಂದದ ಹಾಡುಗಳನ್ನ ಕೇಳಿಸ್ತಾ, ಅದನ್ನ ಕೇಳ್ತಾ ಕೇಳ್ತಾ ನೀವು ನಮಗೆ ಸಂದೇಶಗಳನ್ನ ಕಳಿಸ್ತಾ, ಅದನ್ನ ನಾವು ರೇಡಿಯೋದಲ್ಲಿ ಓದ್ತಾ, ಈ ಒಂದು ಗಂಟೆಗಳ ಕಾಲ ಹೇಗೆ ಸರಿದು ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ನಮಸ್ಕಾರ, ಒಳ್ಳೆಯ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಉದಯ್ ಕಲ್ಬುರ್ಗಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡುಗಳು ತುಂಬಾ ಚೆನ್ನಾಗಿತ್ತು ಅಂತ ಹುಬ್ಬಳ್ಳಿ ಗಣೇಶ್ಪೇಟೆಯಿಂದ ಪ್ರವೀಣ್ ಮಾಧವಿ, ಉಳ್ಳೇಕಟ್ಟಿ ರಮ್ಯಾ, ರಾಹುಲ್, ಸ್ಮಿತಾ, ಯಜ್ಞ, ಆರಾಧ್ಯ, ರೇವತಿ ಇವರೆಲ್ಲರೂ ಧನ್ಯವಾದಗಳನ್ನು ಹೇಳಿದ್ದಾರೆ. ಶುಭೋದಯ ಅಂತ ರಮೇಶ್ ರಂಗ ವಿದ್ಯಾರ್ಥಿ, ಧ್ರುವ, ರೋಹಿತ್, ಅರ್ಜುನ್, ರಾಯಚೂರ್, ಅಪರೂಪದ ಅದ್ಭುತ ಹಾಡುಗಳು ಕೇಳಿ ಮನಸ್ಸಿಗೆ ಹಿಡಿಸಲಾರದಷ್ಟು ಖುಷಿ ಆಯಿತು ಅಂತ ಹೇಳ್ತಾರೆ. ರಾಜಶೇಖರ ಪಾಪನಾಳ ಭೋಪಾಲ್ ಮಧ್ಯಪ್ರದೇಶದಿಂದ ಬರವಣಿಗೆ ಕುರಿತು ಸಂತೋಷ್ ಕುಮಾರ್ ಮೆಹಂದಳೆಯವರ ಮಾತು ಚೆನ್ನಾಗಿತ್ತು. ನಿಜವಾಗ್ಲೂ ಇವತ್ತು ಅಪರೂಪದಲ್ಲಿ ಅಪರೂಪದ ಹಾಡುಗಳನ್ನು ಪ್ರಸಾರ ಮಾಡ್ತಾರವ ವಿವಿಧ ಭಾರತಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕೂಡ ಕಡಿಮೆ ಅಂತ ಹೇಳ್ತಾರೆ. ಎಂತೆಂಥ ಅಪರೂಪದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ನಿರ್ಮಲ ಅವರು ಹೇಳ್ತಾ ಇದ್ರೆ, ಗುಡ್ ಮಾರ್ನಿಂಗ್ ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ, ನಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಈ ದಿನ ಪ್ರತಿಯೊಂದು ಕೂಡ ಸೂಪರ್ ಹಾಡುಗಳು, ಫ್ಯಾಂಟಾಸ್ಟಿಕ್, ಅದರಲ್ಲೂ ಕಾಡು ಕುದುರೆ ಓಡಿ ಬಂದಿದ್ದ ಸುಬ್ಬಣ್ಣ ಅವರ ಹಾಡನ್ನು ಕೇಳೋದಕ್ಕೆ ಅವಕಾಶ ಸಿಕ್ತು ಅಂತ ಹೇಳ್ತಾ ಇದ್ರೆ, ಗಿರಿಜಾ ಐಗೋಳ ಬೆಂಗಳೂರಿನಿಂದ, ಇವತ್ತಿನ ಎಲ್ಲ ಹಾಡುಗಳು ಮನಸ್ಸಿಗೆ ಮುದ ನೀಡಿದ್ವು ಅಂತ ಹೇಳಿದ್ರೆ, ಅಕ್ಕಮಹಾದೇವಿ ಕೊಡೇಕಲ್ ಇವರು ಹೇಳ್ತಾರೆ, ಬೇಸಿಗೆ ಮುಗೀತು, ನದಿಗಳಿಗೆ ಹಳೆಯ ಹಾಡುಗಳು ಹೊಸ ಹೊಸ ರೂಪವನ್ನು ಪಡ್ಕೊಂಡು ಭೋರ್ಗರಿತ ಹರಿದಾಡ್ತಾ ಇದೆ, ಮಳೆಗಾಲದ ಆನಂದವೋ ಆನಂದ ಅಂತ ಹೇಳ್ತಾರೆ. ಸುಭಾನ್ ಕೋರಿ, ಅಪರೂಪದಲ್ಲಿ ಅಪರೂಪದ ಹಾಡುಗಳನ್ನು ನೀವು ನಮಗೋಸ್ಕರ ಕೇಳಿಸಿದ್ರಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ರೆ, ಹೌದು, ಬೆಳಗಿನಿಂದ ಇಷ್ಟೂ ಹೊತ್ತು ನಿಮಗಾಗಿ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದದ್ದು ನಾನು ಚಂದು ಬಾನುಲಿ ಬಂಧು. ಈಗ ನಮ್ಮ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಪ್ರಸಾರ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ನಾನು ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೀವೆಲ್ಲರೂ ತಪ್ಪದೇ ವಿವಿಧ ಭಾರತಿಯನ್ನು ಕೇಳ್ತಾ ಇರಿ ಅಂತ ಹೇಳ್ತಾ, ಟಾಟಾ, ಬಾಯ್.

0: ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯ 11 ಗಂಟೆ. ಪ್ರಕಟಣೆಗಳು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
4: ರೇಡಿಯೋ ನಡಿಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
5: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

0: ಪ್ರತಿಯೊಂದು ದೀರ್ಘ ಪಯಣಕ್ಕೂ ಪ್ರಥಮ ಹೆಜ್ಜೆ ಅನಿವಾರ್ಯ, ಅದು ಸಾಕ್ಷರತೆಗಾಗಿ ಮೀಸಲಿರಲಿ. ಹಾರ್ಡೆಕರ್ ಮಂಜಪ್ಪ ಅವರು ಹೇಳ್ತಾರೆ, ಶಿಕ್ಷಣವೆಂದರೆ ಮನಸ್ಸು, ದೇಹ ಮತ್ತು ಬುದ್ಧಿಗಳೊಂದಿಗೆ ದೊರೆಯುವ ಸಂಸ್ಕಾರ ಎಂದು. ಪ್ರಕಟಣೆಗಳನ್ನು ಕೇಳಿದ್ರೆ ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 11:02. ನಮ್ಮ ಪ್ರಸಾರ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ಮುಂದುವರಿಯುತ್ತದೆ.
1: ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 114 ಅಂಕ ಏರಿಕೆಯ ನಂತರ 23,237 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 20 ಪೈಸೆ ಏರಿಕೆಯೊಂದಿಗೆ 95.41 ರೂಪಾಯಿಯಷ್ಟಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. 11:04 ಪ್ರೀತಿಯ ಎಲ್ಲ ಕೇಳುಗರಿಗೂ ಕೆಎನ್ ಅನುಪಮಾ ಮಾಡುವ ನಮಸ್ಕಾರಗಳು. ಇನ್ನೀಗ ಕೇಳೋಣ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳು. ಯುವ ಚಿತ್ರದ ಹಾಡು ಸಂಜಿತ್ ಹೆಗ್ಡೆ ಅವರ ಧ್ವನಿಯಲ್ಲಿ

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಇನ್ನೀಗ ರೈಡರ್ ಚಿತ್ರದ ಹಾಡು ಅರ್ಮಾನ್ ಮಲ್ಲಿಕ್ ಅವರ ಧ್ವನಿಯಲ್ಲಿ. ಚೇತನ್ ಕುಮಾರ್ ಅವರು ಈ ಗೀತೆಯನ್ನು ಬರೆದಿದ್ದಾರೆ. ಅರ್ಜುನ್ ಜನ್ಯ ಅವರ ಸಂಗೀತ.

ಇನ್ನೀಗ ಕೇಳೋಣ ಬೆಲ್ ಬಾಟಮ್ ಚಿತ್ರದ ಹಾಡು. ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರು ಈ ಗೀತೆಯನ್ನು ಬರೆದಿದ್ದಾರೆ. ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ.

ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಅಂಬಾನಿ ಪುತ್ರ ಚಿತ್ರದ ಹಾಡನ್ನ ಕೇಳಿದ್ರಿ. ಹೊಸ ಹಾಡುಗಳನ್ನ ಕೇಳ್ತಾ ಇದ್ರ, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳು ಇವು. ಇನ್ನೀಗ ಲವ್ ಮಾಕ್ ಟೇಲ್ ಚಿತ್ರದ ಹಾಡು ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ. ಒಂದು ರೀತಿ ವಿಶೇಷವಾಗಿ ಹಾಡಿದ್ದಾರೆ ರಘು ದೀಕ್ಷಿತ್ ಅವರ ಧ್ವನಿ ಅಂದ್ರೇನೆ ಅಷ್ಟು ವಿಶೇಷವಾಗಿ ಇರತ್ತೆ. ಅರುಣ್ ಕುಮಾರ್ ಅವರು ಈ ಗೀತೆಯನ್ನ ಬರೆದಿರೋದು, ರಘು ದೀಕ್ಷಿತ್ ಅವರದೇ ಸಂಗೀತ ಇದೆ.

ಇನ್ನೀಗ ಕೇಳೋಣ ಸಮರ್ಥ ಚಿತ್ರದ ಹಾಡು. ಅಭಿಮಾನ್ ರಾಯ್ ಮತ್ತು ಮಾರ್ಗರೇಟ್ ಈ ಗೀತೆಯನ್ನು ಹಾಡಿದ್ದಾರೆ. ವಿಘ್ನೇಶ್ವರ ವಿಶ್ವ ಅವರ ರಚನೆಗೆ ಜಿ ಅಭಿಮಾನ್ ರಾಯ್ ಅವರ ಸಂಗೀತವಿದೆ.

0: ಹಾಗಾದ್ರೆ ಆ ಫೀಸು ಆ ಬುಕ್ಸ್.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಸಾಲ, ಗಾಯ, ಬೆಂಕಿ ಮತ್ತು ಚಿಂತೆಯನ್ನ ಸಣ್ಣದು ಎಂದು ಉಪೇಕ್ಷಿಸಬಾರದು. ಇವು ಮಿತಿಮೀರಿ ಬೆಳೆಯುವ ಸಾಮರ್ಥ್ಯ ಹೊಂದಿರುತ್ತವೆ.
3: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
4: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
3: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
4: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
3: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242.
4: 8700-01-4242.
2: ಸತ್ಯ ಏನು ಅಂತ ತಿಳಿಯದೆ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಬೇಡಿ. ಯಾಕೆಂದರೆ ನಿಮಗೆ ತಿಳಿಯುವಷ್ಟರಲ್ಲಿ ಅವರು ನಿಮ್ಮ ಮೇಲೆ ಇಟ್ಟಿರುವ ಪ್ರೀತಿ, ನಂಬಿಕೆ ಕಳೆದುಕೊಂಡಿರುತ್ತಾರೆ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಕಲವೇ ಜೀವ ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 11:32. ನಮ್ಮ ಪ್ರಸಾರ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ಮುಂದುವರಿಯುತ್ತದೆ.

ಬಿ ಜಯಶ್ರೀಯವರ ಧ್ವನಿಯಲ್ಲಿ ಕೌರವ ಚಿತ್ರದ ಒಂದು ಒಳ್ಳೆ ಹಾಡನ್ನ ಕೇಳಿದ್ರಿ. ಕೆಳಗ್ರೆ ಇವತ್ತು ಜೂನ್ 9 ತಾರೀಕು, ಬಿ ಜಯಶ್ರೀ ಅವರ ಹುಟ್ಟುಹಬ್ಬ. ಹಾಗಾಗಿ ಕಲಾ ಭಾರತಿಯಲ್ಲಿ ನಮಗೆಲ್ಲರಿಗೂ ಹಬ್ಬ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿ ಜಯಶ್ರೀ ಅವರು ಹಾಡಿರುವ, ಅವರು ಅಭಿನಯಿಸಿರುವ ಹಾಡುಗಳನ್ನ ಕೇಳ್ತಾ ಇದ್ದೀವಿ. ಬಿ ಜಯಶ್ರೀ ಅವರು ವೃತ್ತಿ ರಂಗಭೂಮಿಯ ಹೆಸರಾಂತ ಕಲಾವಿದ ಗುಬ್ಬಿ ವೀರಣ್ಣ ಅವರ ಮೊಮ್ಮಗಳು. ರಂಗಭೂಮಿ ಮತ್ತು ಚಲನಚಿತ್ರ ಕ್ಷೇತ್ರಗಳಲ್ಲಿ ಹಿರಿಯ ಕಲಾವಿದರು, ವಿಶಿಷ್ಟ ಗಾಯಕರು ಹೌದು. 2013 ಪದ್ಮಶ್ರೀ ಪ್ರಶಸ್ತಿ ಭಾಜನರು, ಹಾಗೆಯೇ ರಂಗಾಯಣದ ಮುಖ್ಯಸ್ಥರಾಗಿ 2010 ರಾಜ್ಯಸಭಾ ಸದಸ್ಯರಾಗಿಯೂ ಆಯ್ಕೆಯಾಗಿದ್ರು. ರಂಗುರಂಗಿನ ಅಪ್ಪಟ ದೇಸಿ ಜಾನಪದ ಶೈಲಿಯ ವಸ್ತ್ರಾಭರಣಗಳಿಂದ ಹೆಸರಾಗಿರುವಂತಹ ಶ್ರೀಮತಿ ಬಿ ಜಯಶ್ರೀ ಅವರ ಪರಿಚಯ ಆಗ್ತಾ ಇದೆ ಇವತ್ತಿನ ಕಲಾಭಾರತಿಯಲ್ಲಿ.

ಇನ್ನು ಬಿ ಜಯಶ್ರೀ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೇಗೆ ಎಂಟ್ರಿಯನ್ನು ತೆಗೆದುಕೊಂಡ್ರು ಅಂತ ನೋಡೋದಾದರೆ ಖಂಡಿತ ಕುತೂಹಲಕರವಾಗಿದೆ. ಕೆಲವರೇ, ಬಿ ಜಯಶ್ರೀ ಅವರೇ ಹೇಳ್ತಾರೆ, ಪ್ರಸನ್ನ ಅವರ ನಿರ್ದೇಶನದ ತಾಯಿ ನಾಟಕದಲ್ಲಿ ನಾನು ಅಭಿನಯಿಸ್ತಾ ಇದ್ದೆ 23ರ ವಯಸ್ಸಿನಲ್ಲಿ. ಅಂದರೆ ಬಿ ಜಯಶ್ರೀ ಅವರ 23ನೇ ವಯಸ್ಸಿನಲ್ಲಿ ತಾಯಿ ಪಾತ್ರವನ್ನು ಅವರು ಮಾಡಿದ್ರಂತೆ. ಆ ನಾಟಕವನ್ನು ಸಿನಿಮಾ ನಿರ್ದೇಶಕರಾದ ಭಾರ್ಗವ ಅವರು ನೋಡಿದರು, ನನ್ನ ಮನೆಗೆ ಕಾಲ್ ಮಾಡಿ ನನ್ನನ್ನು ಕರೆಸಿಕೊಂಡ್ರು. ನನ್ನ ಅತ್ತಿಗೆಯ ಒತ್ತಾಯಕ್ಕೆ ಮಣಿದು ಭಾರ್ಗವ ಅವರನ್ನು ಭೇಟಿ ಮಾಡೋಕ್ಕೆ ಹೋದೆ. ಆಗ ಅವರು ಬಬ್ರುವಾಹನ ಸಿನಿಮಾವನ್ನು ಮಾಡ್ತಾಯಿದ್ರು. ಆ ಸಿನಿಮಾಕ್ಕೆ ಮಾತಿನ ಮರುಲೇಪನ ಅಂದರೆ ವಾಯ್ಸ್ ಓವರಿಂಗ್ ಅಂತ ಹೇಳ್ತೀವಲ್ಲ, ಆ ಕಾರ್ಯ ನಡೀತಾ ಇತ್ತು. ನನಗೆ ಕಾಂಚನ ಅವರಿಗೆ ವಾಯ್ಸ್ ಕೊಡೋದಕ್ಕೆ ಹೇಳಿದ್ರು, ಕಾಂಚನ ಅನ್ನೋ ನಟಿಗೆ ವಾಯ್ಸ್ ಓವರ್ ಮಾಡ್ತೀರಾ ಅಂತ ಅವರು ಕೇಳಿದ್ರು. ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀನಿ ಅಂದೆ. ಒಂದೇ ಟೇಕ್ನಲ್ಲಿ ವಾಯ್ಸ್ ಟೆಸ್ಟಲ್ಲಿ ಪಾಸ್ ಸಹ ಆಯಿತು. ಹೀಗೆ ನನ್ನ ಸಿನಿಮಾ ರಂಗದ ಪರಿಚಯ ಆಯಿತು ಅಂತ ಹೇಳ್ತಾರೆ ಬಿ ಜಯಶ್ರೀ ಅವರು.

0: ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ 102.9 FM ಅಲ್ಲಿ. ಇವತ್ತು ಬಿ ಜಯಶ್ರೀ ಅವರ ಹುಟ್ಟುಹಬ್ಬ, ಹಾಗಾಗಿ ಕಲಾಭಾರತಿಯಲ್ಲಿ ಬಿ ಜಯಶ್ರೀ ಅವರ ಕಲಾ ಪಯಣದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವರ ಅಭಿನಯದ ಮತ್ತೆ ಅವರೇ ಹಾಡಿರುವ ಕೆಲವು ಹಾಡುಗಳನ್ನು ಸಹ ಕೇಳ್ತಾ ಇದ್ದೀವಿ. ಕನ್ನಡದ ಜನಪ್ರಿಯ ಧಾರಾವಾಹಿ ಪ್ರೀತಿ ಇಲ್ಲದ ಮೇಲೆ, ಈ ಒಂದು ಧಾರಾವಾಹಿಯಲ್ಲಿ ಅಜ್ಜಿ ಪಾತ್ರದಲ್ಲಿ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದ್ದಂತಹ ಅಪೂರ್ವ ನಟಿ ಇವರು. ಇವರ ಅಭಿನಯದ ಲಕ್ಸಾಪತಿ, ರಾಜನ ಕತೆ ವಿದೇಶದಲ್ಲೂ ಪ್ರದರ್ಶನಗೊಂಡಿತ್ತು, ಹಾಗೆಯೇ ಜನ ಮೆಚ್ಚುಗೆಯನ್ನು ಗಳಿಸಿದಂತಹ ನಾಟಕ ಇದು. ಕಿನ್ನರಿ ಜೋಗಿರಾಟ ಇವರ ವೃತ್ತಿ ಜೀವನದ ಮೈಲುಗಲ್ಲುಗಳು. ಇನ್ನು ಸ್ವೀಡನ್, ಕೈರೋ, ಸ್ಕಾಟ್ಲ್ಯಾಂಡ್ ರಂಗೋತ್ಸವಗಳಲ್ಲಿ ಭಾಗವಹಿಸಿದ್ದಾರೆ. ಇವರು ಅಮೆರಿಕದಲ್ಲಿ ಹೂವಿ ನಾಟಕವನ್ನ ನಿರ್ದೇಶನ ಸಹ ಮಾಡಿದ್ದಾರೆ.
1: ರೀ ಮಾಲತಿ, ಏನ್ರಿ, ನಮ್ ಯಜಮಾನ್ರ ಜೊತೆ ಶಾಪಿಂಗ್ ಹೋಗಿದ್ದೆ,
2: ಕಾಣ್ತಾ ಇದೆಯಲ್ರಿ
1: ಫ್ರಿಡ್ಜ್ 18,000,
3: ಅಯ್ಯೋ ನಿನ್ನ
1: ಟಿವಿ 14,000,
3: ಎಲ್ಲ ಇವಳ
1: ಈ ವಾಷಿಂಗ್ ಮೆಷಿನ್ 8,000,
3: ಶಿವನೇ ಗತಿ,
1: ಗ್ಯಾಸ್ ಸಿಲಿಂಡರ್ 10,000,
3: ರಾಮ ರಾಮ
2: ಅಮ್ಮಮ್ಮ, ಇದೆಲ್ಲ ನಿಮ್ ಯಜಮಾನ್ರು ಕೊಡಿಸಿದ್ರು ಅಂದ್ರೆ ನಂಗ್ ನಂಬೋಕೆ ಆಗ್ತಾ ಇಲ್ವಲ್ರಿ.
3: ರೀ ವತ್ಸಲ ಅವ್ರೆ, ದಯವಿಟ್ಟು ಸ್ವಲ್ಪ ಒಳಗಡೆ ಬರ್ತೀರಾ,

ಶಬ್ದವೇದಿ ಚಿತ್ರದ ಒಂದು ಹಾಡನ್ನ ಕೇಳಿದ್ರಿ ಅಲ್ವಾ? ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಪ್ರದಾ ಅವರು ನಟಿಸಿದ್ರು. ನಾಯಕಿ ಜಯಪ್ರದಾ ಅವರ ಧ್ವನಿಗೆ ಬಿ ಜಯಶ್ರೀ ಅವರು ಆ ಧ್ವನಿಯನ್ನ ನೀಡಿದ್ರು. ಬಿ ಜಯಶ್ರೀ ಅವರು ಕಂಠಧಾನ ಕಲಾವಿದೆಯಾಗಿಯೂ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದಾರೆ. ಬಬ್ರುವಾಹನ ಚಿತ್ರ ನೋಡಿದವ್ರಿಗೆ, ನಟಿ ಕಾಂಚನಾ ಅವರ ಧ್ವನಿಯನ್ನ ಕೇಳಿದವ್ರಿಗೆ ಖಂಡಿತ ಪರಿಚಯ ಇರುತ್ತೆ. ಅದು ಕಾಂಚನಾ ಅವರ ಧ್ವನಿಯಲ್ಲ, ಬಿ ಜಯಶ್ರೀ ಅವರದು ಅಂಥೇಳಿ. ಇನ್ನು ಶಬರಿಮಲೆ ಸ್ವಾಮಿಯಪ್ಪ ಈ ಒಂದು ಸಿನಿಮಾ ನೀವೆಲ್ಲ ನೋಡಿಯೇ ಇರ್ತೀರಾ. ಇದರಲ್ಲಿ ಮಹಿಷಿಯ ಪಾತ್ರ ಇದೆ, ಒಂದು ರೀತಿ ಪವರ್ಫುಲ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು ಮಹಿಷಿ ಪಾತ್ರ. ಆ ಒಂದು ಮಹಿಷಿಯ ಪಾತ್ರಕ್ಕೆ ಬಿ ಜಯಶ್ರೀ ಅವರು ಧ್ವನಿಯನ್ನ ನೀಡಿದ್ರು. ಬಿ ಜಯಶ್ರೀ ಅವರ ಆತ್ಮಕಥೆ ಕಣ್ಣಾಮುಚ್ಚೆ ಕಾಡೆಗೂಡೆ, ಇದನ್ನ ಖ್ಯಾತ ಅಂಕಣ ಬರಹಗಾರ್ತಿ ಶ್ರೀಮತಿ ಪ್ರೀತಿ ನಾಗರಾಜ್ ಅವರು ನಿರೂಪಿಸಿದ್ದಾರೆ.

ಕೇಳಿದ್ರೆ ಬಿ ಜಯಶ್ರೀ ಅಂದಾಗ ನಾಗಮಂಡಲ ಚಿತ್ರ, ತಾಯಿ, ಕೌರವ, ಇಷ್ಟಕಾಮ್ಯ ಈ ಎಲ್ಲ ಸಿನಿಮಾಗಳು ನೆನಪಾಗತ್ತೆ. ಇನ್ನು ಬಿ ಜಯಶ್ರೀ ಅವ್ರ ಬಗ್ಗೆ ಇಷ್ಟೆಲ್ಲ ಮಾತಾಡಿ ಒಂದು ಮಾದಕ ಗೀತೆ ಆದಿತ್ಯ ಚಿತ್ರದಲ್ಲಿ ಹಾಡಿದ್ದಾರೆ, ರಂಬೆ ವಯ್ಯಾರದ ರಂಬೆ ಅಂತ ಹೇಳಿ. ಈ ಹಾಡನ್ನ ಕೇಳಲಿಲ್ಲ ಅಂದ್ರೆ ಕಾರ್ಯಕ್ರಮ ಖಂಡಿತ ಅಪೂರ್ಣ ಅನ್ಸುತ್ತೆ. ಈಗ ಈ ಹಾಡು ನಿಮಗಾಗಿ.

ಕೇಳುಗರ ಸಂದೇಶಗಳು ಬಂದಿವೆ. ಬಿ ಜಯಶ್ರೀದೇವಿ ಅಂದ್ರೆ ಕಣ್ಣಿಗೆ ಕಾಣೋದು ನಾಗಮಂಡಲ ಚಿತ್ರ, ರಂಗಭೂಮಿ ನಟಿ ಇವರು ಅಂತ ಹೇಳಿ ಭವಾನಿ ಶಂಕರ ನಿಡುಬೆ ಸುಳ್ಳ್ಯದಿಂದ ಸಂದೇಶ ಕಳಿಸಿದರೆ. ಹೂವೆಲೆ ಚಂದ್ರಶೇಖರ್ ಅವರು ಸಹ ಮೆಸೇಜ್ ಮಾಡಿ, ನನಗಂತೂ ಬಿ ಜಯಶ್ರೀ ಅವರ ನಟನೆ ತುಂಬಾ ಇಷ್ಟ ಆಗತ್ತೆ, ನಾಗಮಂಡಲ ಮೈ ಫೇವರೇಟ್ ಮೂವಿ ಅಂತಿದ್ದಾರೆ. ಕಲಬುರಗಿಯಿಂದ ನಾಗೇಂದ್ರಪ್ಪ ಮಡ್ಯಾಲೆ ಅವರು ಸಹ, ಕಲಾಭಾರತಿ ಕಾರ್ಯಕ್ರಮ ಕೇಳಿದ್ವಿ, ನಮ್ಮ ಹೆಮ್ಮೆಯ ಕಲಾವಿದೆ ಬಿ ಜಯಶ್ರೀ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಬಬ್ರುವಾಹನ ಚಿತ್ರದ ಒಂದು ಸಂಭಾಷಣೆಯನ್ನ ಕೇಳಿಸ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಮಂಗಳ ಅವರು ಮೈಸೂರಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ರು. ಇನ್ನು ಕೌಶಲ್ಯ ಬನಶಂಕರಿ, ನಿಮ್ಮ ಸಂದೇಶ ಸಹ ನಮ್ಮನ್ನ ತಲುಪಿದೆ.

ಅನಿಲ್ ಕುಮಾರ್ ತಡಕನಹಳ್ಳಿ ಹಾವೇರಿ ಜಿಲ್ಲೆಯಿಂದ ಸಂದೇಶ ಕಳಿಸಿದರೆ, ನಾವು ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀವಿ, ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಯ್ತು, ಬಿ ಜಯಶ್ರೀ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತಿದ್ದಾರೆ. ಹಲಸೂರು ರಾಜೇಶ್ ಅವರು ಸಹ ಸಂದೇಶ ಕಳಿಸಿ, ಬಿ ಜಯಶ್ರೀ ಅವರು ಹಾಡಿರುವ ಕನ್ನಡದ ಎಲ್ಲಾ ಚಿತ್ರಗೀತೆಗಳು ತುಂಬಾ ಇಷ್ಟ, ಅದರಲ್ಲಿ ಕದಂಬ ಚಿತ್ರದಲ್ಲಿಯೂ ಹಾಡಿದ್ದಾರೆ ಅಂತ ನೆನಪು ಮಾಡ್ಕೊಳ್ತಾ ಇದ್ರೆ, ಕಲಾಭಾರತಿ ಕಾರ್ಯಕ್ರಮವನ್ನ ಕೇಳಿ ಅರುಣಾ ಮೈತ್ರಿ ಜೆಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ ಸಹ ಮೆಸೇಜ್ ಮಾಡಿದ್ದಾರೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಬುಡಕಟ್ಟು ಸಮುದಾಯದ ಜನನಾಯಕ ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ ಇಂದು. ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ವನವಾಸಿ ವೀರನ ಸ್ಮೃತಿಗೆ ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ನೈಋತ್ಯ ರೈಲ್ವೆಯ ಸಂಚಾರ ನಿಬಿಡ ರೈಲ್ವೆ ಕಾರಿಡಾರ್ಗಳಲ್ಲಿ ಒಂದಾದ ಬೆಂಗಳೂರು ತುಮಕೂರು ವಿಭಾಗದಲ್ಲಿ ಮಾರ್ಗ ವಿದ್ಯುದೀಕರಣ ಕಾಮಗಾರಿಗೆ 162.57 ಕೋಟಿ ರೂಪಾಯಿ ಅನುಮೋದಿತವಾಗಿದೆ. 120 ಟ್ರ್ಯಾಕ್ ಕಿಲೋಮೀಟರ್ಗಳನ್ನು 2x25 ಕಿಲೋವ್ಯಾಟ್ ಸಾಮರ್ಥ್ಯದ ವಿದ್ಯುದೀಕೃತ ಸಂಚಾರ ವ್ಯವಸ್ಥೆಯಾಗಿ ಪರಿವರ್ತಿಸಲಾಗುತ್ತಿದೆ. ಬೆಂಗಳೂರು ತುಮಕೂರು ರೈಲ್ವೆ ವಿಭಾಗ ಹೈಲಿ ಯುಟಿಲೈಸ್ಡ್ ನೆಟ್ವರ್ಕ್ ಮಾರ್ಗ 10 ಭಾಗವಾಗಿದೆ. ಇದು ಪುಣೆ ಹುಬ್ಬಳ್ಳಿ ಚಿಕ್ಕಜಾಜೂರು ಬೀರೂರು ತುಮಕೂರು ಬೆಂಗಳೂರು ಸೇಲಂ ಕನ್ಯಾಕುಮಾರಿ ಕಾರಿಡಾರ್ನಲ್ಲಿರುವ ಪ್ರಮುಖ ಆರ್ಥಿಕ ಮತ್ತು ಕೈಗಾರಿಕಾ ಕೇಂದ್ರಗಳನ್ನು ಸಂಪರ್ಕಿಸುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು ಆಶೋತ್ತರ ರಾಷ್ಟವಾಗಿ ದೇಶ ಪರಿವರ್ತನೆಯಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಆತ್ಮನಿರ್ಭರ ಭಾರತ ಅಭಿಯಾನದ ಹಿನ್ನೆಲೆ ಯುವ ಜನರಿಗೆ ಅವಕಾಶಗಳು, ನಾವೀನ್ಯತೆ ಹಾಗೂ ಆತ್ಮವಿಶ್ವಾಸ ವೃದ್ಧಿಸಿದೆ ಎಂದು ಸುದ್ದಿಸಂಸ್ಥೆಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಭಾರತದ ಆರೋಗ್ಯ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ. 44 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಆರೋಗ್ಯ ವಿಮೆ, 186,000 ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿದೆ. 18,000 ಹೆಚ್ಚು ಜನೌಷಧಿ ಕೇಂದ್ರಗಳ ಮೂಲಕ ಜನರಿಕ್ ಔಷಧಿಗಳು ಈಗ ಮಾರುಕಟ್ಟೆ ದರಕ್ಕಿಂತ 50%-90% ಕಡಿಮೆ ದರದಲ್ಲಿ ಲಭ್ಯವಿವೆ. 47 ಕೋಟಿಗೂ ಹೆಚ್ಚು ಟೆಲಿಮೆಡಿಸಿನ್ ಸಮಾಲೋಚನೆ ನಡೆಸಲಾಗಿದೆ. ಜೂನ್ 5 ವಿಶ್ವ ಪರಿಸರ ದಿನದ ಹಿನ್ನೆಲೆ ರಾಜ್ಯದ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಗ್ರಾಮಸಭೆ ಹಾಗೂ ತಾಯಿಯ ಹೆಸರಲ್ಲಿ ಒಂದು ಗಿಡ ನೆಡುವ ಅಭಿಯಾನವನ್ನು ಆಯೋಜಿಸಿ ವಿವಿಧ ಪ್ರಜಾತಿಯ ಸಸಿಗಳನ್ನು ನೆಡಲಾಯಿತು. ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಸೂರಜ್ ಹೆಗ್ಡೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ಅವರ ನಿವಾಸದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಡೆದು ಶ್ರದ್ದಾಂಜಲಿ ಸಲ್ಲಿಸಿದರು. ಸೂರಜ್ ಅವರು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ ಅವರ ಮೊಮ್ಮಗ. ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ಮನೆಗೊಂದು ಗ್ರಂಥಾಲಯ ಅಭಿಯಾನದ ಉಡುಪಿ ಜಿಲ್ಲೆ ಸಹ ಸಂಚಾಲಕರಾಗಿ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಅಧ್ಯಕ್ಷ ಎಚ್ಪಿ ರವಿರಾಜ್ ಅವರನ್ನು ನೇಮಕಗೊಳಿಸಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷೆ ಡಾ ಮಾನಸ ಆದೇಶಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಎಚ್ಪಿ ರವಿರಾಜ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕ ಕಳೆದ 2.5 ವರ್ಷಗಳಿಂದ ಮನೆಯೇ ಗ್ರಂಥಾಲಯ ಎನ್ನುವ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿತ್ತು. ಮನೆ ಮನೆಗಳಿಗೆ ಹೋಗಿ ಗ್ರಂಥಾಲಯ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ. ಈ ಗ್ರಂಥಾಲಯದಲ್ಲಿ ಕನ್ನಡ ಪುಸ್ತಕಗಳು ಇರಬೇಕು, ಮನೆಗೆ ಬಂದಂತಹ ಅತಿಥಿಗಳು ಮತ್ತು ಮಕ್ಕಳು ಈ ಪುಸ್ತಕಗಳನ್ನು ಓದಬೇಕು, ಆ ಮೂಲಕ ಪುಸ್ತಕ ಖರೀದಿ ಮಾಡಿ ಗ್ರಂಥಾಲಯವನ್ನು ದೊಡ್ಡ ರೀತಿಯಲ್ಲಿ ಮಾಡಬೇಕು ಅನ್ನುವಂತಹ ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಇದೀಗ ಕನ್ನಡ ಪುಸ್ತಕ ಪ್ರಾಧಿಕಾರ ಇದೇ ರೀತಿಯಾದಂತಹ ಒಂದು ಅಭಿಯಾನವನ್ನ ಪ್ರಾರಂಭಿಸಿದ್ರು. ಸುಮಾರು 100,000 ಮನೆಗಳಲ್ಲಿ ಗ್ರಂಥಾಲಯ ಆಗಬೇಕು ಅಭಿಯಾನವನ್ನು ಪ್ರಾರಂಭಿಸಿದ್ರು. ಉಡುಪಿಯಲ್ಲಿಯೂ ಕೂಡ ಈ ಅಭಿಯಾನವನ್ನ ಆರಂಭಿಸಬೇಕು, ಈ ಮೂಲಕ ಕನ್ನಡ ಮನಸ್ಸುಗಳನ್ನ ತಲುಪಬೇಕು ಅನ್ನುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆಯಿತು.
0: ಮಂಡ್ಯ ಜಿಲ್ಲೆಯ ಎಲ್ಲ ಒತ್ತುವರಿ ಕೆರೆಗಳನ್ನು ಪಟ್ಟಿ ಮಾಡಿ ತಿಂಗಳಿಗೆ 5 ಕೆರೆಗಳ ಒತ್ತುವರಿ ತೆರವುಗೊಳಿಸುವುದಾಗಿ ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾಡಳಿತ 21ನೇ ತಾರೀಕು ಮೈಸೂರು ಅರಮನೆ ಆವರಣದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಯೋಜಿಸಿದೆ ಎಂದು ಅಪರ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ತಿಳಿಸಿದ್ದಾರೆ. ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಜಿಮ್ಸ್ 6ನೇ

0: ಉತ್ಸವ 13ನೇ ತಾರೀಕು ಶನಿವಾರ ಸಂಜೆ 4:30ಕ್ಕೆ ಆಯೋಜಿತವಾಗಿದೆ. ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಗೆ ಇಂದು ಮತ್ತು ನಾಳೆ ರೆಡ್ ಅಲರ್ಟ್ ಪ್ರಕಟಿಸಿದೆ. ಭಾರೀ ಮಳೆ ಹಿನ್ನೆಲೆ ಮುಂಜಾಗ್ರತೆ ವಹಿಸುವಂತೆ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
1: ಆಕಾಶವಾಣಿ. ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಪ್ರಸ್ತುತಪಡಿಸುತ್ತಾರೆ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರು.
2: ಹಾಯ್, ಹೇಗಿದ್ದೀರಾ ಎಲ್ಲರೂ? ತುಂಬಾ ದಿನ ಆಯ್ತಲ್ವಾ ನಾವೆಲ್ಲ ಆಚೆ ಕಡೆ ಹೋಗಿ ಎಲ್ಲಾದ್ರೂ ಟ್ರಿಪ್ ಹೋಗೋಣವಾ?
3: ಹೌದಲ್ವಾ, ಸರಿ. ಹಾಗಾದ್ರೆ ಎಲ್ಗೆ ಹೋಗೋಣ?
4: ಯಾವ್ದಾದ್ರೂ ನದಿ ವನ ಇರೋ ಜಾಗಕ್ಕೆ ಹೋಗೋಣವಾ?
3: ನಾನೊಂದು ಜಾಗ ಕರ್ಕೊಂಡು ಹೋಗ್ತೀನಿ, ಎಲ್ಲಿ ಅಂತ ನಿಮಗೆಲ್ಲ ಒಂದು ಸರ್ಪ್ರೈಸ್ ಹೋದ್ಮೇಲೆನೆ ಗೊತ್ತಾಗೋದು.
4: ಸರಿ, ನಾಡಿದ್ದು ಭಾನುವಾರ ಆಗಿದೆ, ಎಲ್ಲರೂ ರೆಡಿ ಆಗಿರಿ, ಬೆಳಗ್ಗೆ 5ಕ್ಕೆ ಹೊರಟ್ಬಿಡ್ಬೇಕು ಆಯ್ತಾ?
5: ವಾವ್, ಎಷ್ಟು ಚೆನ್ನಾಗಿದೆ ಈ ಜಾಗ.
2: ಈ ಪರಿಸರದಲ್ಲಿ ಹೂವಿನ ಗಿಡಗಳು ಎಷ್ಟು ಸೊಂಪಾಗಿ ಬೆಳೆದಿದೆ ನೋಡಿ.
3: ಹಾ ಹೌದು, ಸಂಪಿಗೆ, ಪಾದರಿ, ಮೊಲ್ಲೆ, ಜಾಜಿ
4: ಎಲ್ಲ ಈ ಕಡೆ ನೋಡಿ. ಮರುಗ, ಪಚ್ಚೆ, ಮಲ್ಲಿಗೆ, ಗುಲಾಬಿ, ವಾವ್ ಎಷ್ಟು ಸುಂದರವಾಗಿದೆ.
3: ಇಲ್ಲಿ ನೋಡಿ ಎಷ್ಟು ಹಣ್ಣಿನ ಮರಗಳು, ಮಾವು, ಹಲಸು, ಸೀಬೆ,
4: ಹಾ ಕಿತ್ತಲೆ, ದ್ರಾಕ್ಷಿ, ತೆಂಗು, ಬಾಳೆ.
5: ಬನ್ನಿ ಬನ್ನಿ, ಮುಂದೆ ಹೋಗೋಣ, ಇನ್ನು ಈ ಪ್ರಕೃತಿ ಸೌಂದರ್ಯ ಸವಿಬಹುದು.
2: ದೊಡ್ಡ ದೊಡ್ಡ ಮರಗಳ ಸಾಲೆ ಇಲ್ಲಿದೆ, ನೋಡಿದ್ರೆ ಒಂದು ಕತ್ತಲ ಅನುಭವನೆ ಆಗ್ತಾ ಇದೆ ಅಲ್ವಾ?
3: ಹೂ, ಇಲ್ಲಿ ನೋಡಿಪ್ಪ, ಆಲ, ಅರಳಿ, ಬೇವು, ತೇಗ, ಗಂಧದ ಮರ.
4: ಅಷ್ಟೇ ಅಲ್ಲ, ಹೊನ್ನೆ, ಬೀಟೆ, ಹೊಂಗೆ, ಹುಣಸೆ ಎಷ್ಟು ಚೆನ್ನಾಗಿ ಸೋಂಪಾಗಿ ಬೆಳೆದಿದೆ ನೋಡಿ.
3: ಈ ಭೂತಾಯಿ ವರ್ಣನೆ ಇರೋ ನಮ್ಮ HR ಲೀಲಾವತಿ ಮೇಡಮ್ ಬರೆದಿರೋ ಹಾಡಿನ ಮೂಲಕ ಪ್ರಕೃತಿ ಮಾತೆಗೆ ನಮಿಸೋಣ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ,

0: ಎಷ್ಟು ಇಂಪಾದ ಹಾಡು ಆ ಕೊನೆ ಸಾಲಿದೆಯಲ್ಲ, ಭೂತಾಯಿ ಪ್ರೇಮದಲ್ಲಿ ಹರಸ್ಯಾಳು, ಈ ಸಾಲು ತುಂಬಾ ಸೊಗಸಾಗಿದೆ.
1: ನಾವು ಈ ಪರಿಸರವನ್ನು ಕಾಪಾಡಿದ್ರೆ ಭೂಮಿ ತಾಯಿ ನಮ್ಮೆಲ್ಲರನ್ನು ಖಂಡಿತವಾಗಿ ಕಾಪಾಡ್ತಾಳೆ.
2: ಹಿಂದೆಲ್ಲ ಇಷ್ಟೊಂದು ವಾಹನಗಳ ದಟ್ಟಣೆ ಇರಲೇ ಇರಲಿಲ್ಲಪ್ಪ, ಈಗಂತೂ ವಿಪರೀತ ವಾಹನಗಳು. ಇದರಿಂದ ಬರ್ತಾ ಇರೋ ಹೊಗೆ ವಾತಾವರಣನ ಹದಗೆಡಿಸಿ ಪರಿಸರ ಮಾಲಿನ್ಯನ ಮಾಡ್ತಾ ಇದೆ ಅಲ್ವಾ?
3: ಹ್ಞೂ, ಈ ವಾಹನಗಳ ಹೊಗೆ ಮತ್ತು ಕಾರ್ಖಾನೆಗಳಿಂದ ಹೊರಸೂಸುವ ಹೊಗೆ ಇವೆಲ್ಲವೂ ನಮ್ಮ ಈ ವಾತಾವರಣವನ್ನ ಕೆಡಿಸಿಬಿಡತ್ತೆ.
4: ಹೌದಲ್ವಾ, ಈ ವಾಹನಗಳಿಂದ ಬರುತ್ತಲ್ಲ ಇಂಗಾಲದ ಡೈಆಕ್ಸೈಡ್, ಅದೇ ಇದನ್ನೆಲ್ಲ ಹಾಳು ಮಾಡ್ತಿರೋದು.
3: ಓ, ಅದೆಲ್ಲ ಬಿಡಿಪ್ಪ, ಇಲ್ಲಿ ನೋಡಿ ನಮ್ಮ ಮುಂದೆ ಕಾಣ್ತಿರೋ ಈ ನದಿ ನೀರು ಎಷ್ಟು ಸ್ವಚ್ಛವಾಗಿ ತಿಳಿಯಾಗಿದೆ.
0: ಹಾ ಹೌದಲ್ವಾ, ನಮ್ಗೆಲ್ಲ ಈ ದೃಶ್ಯ ಎಷ್ಟು ಖುಷಿ ಕೊಡ್ತಾ ಇದೆ ನೋಡಿ.
1: ಅಲ್ವಾ, ನಾವು ನಮ್ಮ ಸಿಟಿಗಳಲ್ಲಿ ಆ ಕೊಳಚೆ ಮೋರಿ ನೀರನ್ನ ನೋಡಿ ನೋಡಿ ಸಾಕಾಗಿದೆ.
2: ಹ್ಮ್, ಸಿಟಿಗಳಲ್ಲಂತೂ ನೀರ್ ಕುಡಿಯೋಕೆ ಭಯ ಆಗತ್ತೆ.
3: ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಈ ನದಿ ತೀರದಲ್ಲಿ ಕುತ್ಕೊಂಡು ನಾವೆಲ್ಲರೂ ನೀರಿನ ಬಗ್ಗೆನೇ ಮಾತಾಡ್ತಾ ಅರಿವು ಮೂಡಿಸ್ಕೊಳ್ಳೋಣ.
4: ನೀರ್ ಮಲಿನ ಆಗೋಕೆ ನಮ್ ಸಿಟಿಲಿರೋ ಕಾರ್ಖಾನೆಯಿಂದ ಬರೋ ಈ ತ್ಯಾಜ್ಯಗಳು ನದಿಗಳಿಗೆ ಸೇರಿ ಆ ನೀರು ಕಲುಷಿತವಾಗುತ್ತೆ.
3: ನಾವೆಲ್ಲ ನೀರನ್ನು ಶುದ್ಧೀಕರಿಸಿಯೇ ಕುಡಿಬೇಕು.
0: ನೀರನ್ನ ದುರ್ಬಳಕೆ ಕೂಡ ಮಾಡಬಾರ್ದು,
1: ನೀರನ್ನ ಸಂರಕ್ಷಣೆ ಮಾಡ್ಬೇಕಪ್ಪ. ಹೇಗೆ ಗೊತ್ತಾ? ಲಭ್ಯ ಇರೋ ಶುದ್ಧವಾದ ನೀರನ್ನ ಮಿತವಾಗಿ ಬಳಸ್ಬೇಕು, ನೀರನ್ನು ವ್ಯರ್ಥವಾಗದಂತೆ ತಡೆಯೋದು, ಮುಂದಿನ ಪೀಳಿಗೆಗೆ ನೀರನ್ನ ಸಂರಕ್ಷಿಸಿಡುವುದು, ಇವೆಲ್ಲ ಮಾಡ್ಬೇಕು.
2: ಮುಂದಿನ ದಿನಗಳಲ್ಲಿ ನೀರಿನ ಅಭಾವನೇ ಶುರು ಆಗ್ಬಿಡುತ್ತೇನೋ.
3: ಹಾ, ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಹವಾಮಾನ ಬದಲಾವಣೆ ಇವೆರಡೂ ಸೇರಿ ಒಂದು ಗಂಭೀರ ಸಮಸ್ಯೆಯಾಗಿದ್ದು, ಅದಕ್ಕಾಗಿ ಪ್ರತಿಯೊಬ್ಬ

0: ಅವರು ಜವಾಬ್ದಾರಿಯಿಂದ ನೀರನ್ನು ಉಳಿಸುವುದು ಅತ್ಯಗತ್ಯವಾಗಿದೆ.
1: ನೀರಿನ ಸಂರಕ್ಷಣೆಗಾಗಿ ನಾವು ಮಾಡಬಹುದಾದಂತಹ ಸರಳ ಮತ್ತು ಪ್ರಮುಖ ವಿಧಾನಗಳನ್ನ ನಾ ಹೇಳ್ತೀನಿ ಕೇಳಿ. ಮೊದಲನೇದು, ಮನೆಗಳಲ್ಲಿ ನೀರಿನ ಮಿತ ಬಳಕೆ. ಹೇಗೆ ಅಂದ್ರೆ, ಬ್ರಷ್ ಮಾಡುವಾಗ, ಶೇವಿಂಗ್ ಮಾಡುವಾಗ ನಲ್ಲಿಯಲ್ಲಿ ನೀರನ್ನ ಸದಾ ಬಿಡಬಾರದು. ಮತ್ತೆ ಸ್ನಾನಕ್ಕೆ ಶವರ್ ಬಳಸುವುದರ ಬದಲು ಬಕೆಟ್ಗಳಲ್ಲಿ ನೀರನ್ನು ಬಳಸಬೇಕು. ಹಾಗೆ ಸೋರುತ್ತಿರೋ ನಲ್ಲಿಗಳನ್ನ ತಕ್ಷಣ ರಿಪೇರಿ ಮಾಡೋದು.
0: ಮಳೆ ನೀರು ಕೊಯ್ಲಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಮನೆಗಳ ಮೇಲ್ಚಾವಣಿಯಲ್ಲಿ ಬೀಳುವ ಮಳೆ ನೀರನ್ನು ಸಂಗ್ರಹಿಸಿ ಅದನ್ನು ಭೂಮಿಗೆ ಇಂಗಿಸುವ ಮೂಲಕ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬಹುದು.
2: ಕೃಷಿಯಲ್ಲಿ ನೀರಿನ ನಿರ್ವಹಣೆ ಹೇಗಿರ್ಬೇಕು ಗೊತ್ತಾ? ಹನಿ ನೀರಾವರಿ ಅಂದ್ರೆ ಡ್ರಿಪ್ ಇರಿಗೇಷನ್ ಪದ್ಧತಿ, ಮತ್ತೊಂದು ತುಂತುರು ನೀರಾವರಿ ಪದ್ಧತಿನೂ ಅಳವಡಿಸ್ಕೋಬಹುದು. ಮತ್ತೆ ಮಣ್ಣಿನ ತೇವಾಂಶ ಕಾಪಾಡ್ಕೊಳ್ಳೋಕೆ ಮಲ್ಚಿಂಗ್ ಪದ್ಧತಿ ಕೂಡ ಬಳಸಬಹುದು.
3: ಮಲ್ಚಿಂಗ್ ಅಂದ್ರೆ ಮುಚ್ಚಳಿಕೆ. ಗಿಡಗಳಿರುವ ಮಣ್ಣಿನ ಭಾಗವನ್ನು ಮುಚ್ಚಿ ಮಣ್ಣಿನ ತೇವಾಂಶವನ್ನ ಕಾಪಾಡ್ಕೊಳ್ಳುವುದು, ಹಾಗೆ ಕಳೆ ಬೆಳೆಯೋದನ್ನ ತಡಿಬಹುದು.
0: ಮತ್ತೆ ಮಳೆ ನೀರನ್ನು ಹಿಡಿದಿಟ್ಕೊಳ್ಳಲು ಕೃಷಿ ಹೊಂಡಗಳನ್ನು ಸಹ ನಿರ್ಮಿಸಬಹುದು.
1: ಹಾಗೆ ನೀರನ್ನು ಮರುಬಳಕೆ ಮಾಡಬಹುದು ಅಂದ್ರೆ ರೀಸೈಕಲ್. ಈ ತರಕಾರಿ ನೀರು, ಅಕ್ಕಿ ತೊಳೆದ ನೀರು, ಹಾಗೆ ಆರ್ವಾ ವಾಟರ್ ಪ್ಯೂರಿಫೈಯರ್ ಇಂದ ಬರೋ ತ್ಯಾಜ್ಯದ ನೀರು, ಇದನ್ನ ಗಿಡಗಳಿಗೆ ಅಥವಾ ಮನೆ ಸ್ವಚ್ಛತೆಗೆ ಉಪಯೋಗಿಸಬಹುದು.
0: ಹೇ, ಈ ನಮ್ಮ ಮಾತೆಲ್ಲ ಕೇಳ್ತಾ ಕೇಳ್ತಾ ನದಿಗಳಿಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ಬಹುಶಃ ನದಿಗಳು ಈ ಹಾಡನ್ನು ಕೇಳ್ತಾವೇನೋ ಅನ್ಸುತ್ತೆ.

0: ಎಷ್ಟೋ ನದಿಗಳ ಹೆಸರಿದೆ ಇದರಲ್ಲಿ.
1: ನಂಗೇನಿಸ್ತಿದೆ ಗೊತ್ತಾ, ಈ ಸುಂದರ ಪ್ರಕೃತಿಯ ಮಡಿಲಲ್ಲಿರೋ ಗಿಡ ಮರಗಳು ತಾವೇ ಮಾತಾಡ್ತಾ ಇದ್ದವೇನೋ ಅಂತ ನೋಡಿ, ಆ ಶಬ್ದಗಳನ್ನ ಕೇಳಿಸ್ಕೊಳ್ಳಿ.
2: ಹಾ, ನಾನು ಮಾವಿನ ಮರ, ಹಣ್ಣುಗಳ ರಾಜ. ನಾನ್ ಕೊಡೋ ಸಿಹಿ ಸಿಹಿ ಹಣ್ಣುಗಳನ್ನ ಮಾನವರು ತುಂಬಾ ಪ್ರೀತಿಯಿಂದ ಸೇವಿಸ್ತಾರೆ. ನನ್ನನ್ನ ಬೇರೆ ಬೇರೆ ರೂಪದಲ್ಲೂ, ಅಂದ್ರೆ ಉಪ್ಪಿನಕಾಯಿ, ತೊಕ್ಕು, ಚಟ್ನಿ, ಚಿತ್ರಾನ್ನ, ರಸಾಯನ, ಹೀಗೆ ಹಲವಾರು ರೂಪದಲ್ಲಿ ಸೇವಿಸ್ತಾರೆ. ನನ್ನ ಜನ್ಮ ಸಾರ್ಥಕ.
3: ನಾನು ತೇಗದ ಮರ, ಟೀ ಕುಡ್ ಅಂತ ಕರೀತಾರೆ. ನನ್ನ ಗಟ್ಟಿತನದಿಂದ ಹೆಚ್ಚು ಹೆಚ್ಚು ಬಾಳಿಕೆ ಬರ್ತೇನೆ. ನಾನು ನೈಸರ್ಗಿಕ ತೈಲಗಳನ್ನು ಹೊಂದಿರುವುದರಿಂದ ಬೇಗ ಕೊಳೆತು ಹೋಗುವುದಿಲ್ಲ. ನನಗೆ ಗೆದ್ದಲು, ಕೀಟಗಳ ಭಯವೂ ಇಲ್ಲ. ಮಾನವ ತನ್ನ ಮನೆಗಳನ್ನು ಕಟ್ಟಲು ನನ್ನನ್ನು ಉಪಯೋಗಿಸುತ್ತಾನೆ. ಫರ್ನಿಚರ್ಸ್ ಕೂಡ ಮಾಡ್ತಾರೆ. ನನ್ನ ಜೀವನ ಸಾರ್ಥಕತೆಯಿಂದ ಕೂಡಿದೆ.
0: ನಾನು ಬೀಟೆ ಮರ, ರೋಸ್ವುಡ್ ಅಂತ ಕರೀತಾರೆ. ನನ್ನ ಗಟ್ಟಿತನದಿಂದ ಯಾವ ಕೀಟಗಳಿಗೂ ಹೆದರೋದಿಲ್ಲ, ನಾನು ಕೊಳೆಯೋದೂ ಇಲ್ಲ ಕೂಡ. ನನ್ನಿಂದ ದುಬಾರಿ ಫರ್ನಿಚರ್ಸ್ ಮಾಡ್ತಾರಪ್ಪ. ಸಂಗೀತ ವಾದ್ಯಗಳಿಗೂ ನನ್ನನ್ನು ಉಪಯೋಗಿಸ್ತಾರೆ. ಶ್ರೀಗಂಧ ಬಿಟ್ರೆ ನನಗೆ ಬೆಲೆ ಜಾಸ್ತಿ.
4: ನಾನು ಅರಳಿ ಮರ, ಆಮ್ಲಜನಕದ ಆಗರ. ಪರಿಸರ ಶುದ್ಧೀಕರಣಕ್ಕೆ, ಆಯುರ್ವೇದ ಚಿಕಿತ್ಸೆಗಳಿಗೆ ಹಾಗೂ ಧಾರ್ಮಿಕ ನಂಬಿಕೆಗಳಿಗೂ ವರದಾನವಾಗಿದ್ದೀನಿ. ಹಲ್ಲಿನ ಆರೈಕೆ, ಚರ್ಮದ ಸಮಸ್ಯೆ, ಉಸಿರಾಟದ ಸಮಸ್ಯೆ, ಹೊಟ್ಟೆಯ ಸಮಸ್ಯೆಗಳಿಗೂ ಔಷಧವಾಗಿ ನನ್ನನ್ನು ಉಪಯೋಗಿಸುತ್ತಾರೆ.
0: ನಾನು ಯಾರು ಗೊತ್ತಾ? ನಾನು ಬೇವಿನ ಮರ, ಅತ್ಯಂತ ಪ್ರಭಾವಶಾಲಿ. ಆರೋಗ್ಯ ರಕ್ಷಣೆಗೆ ನಾನು ಬೇಕೇ ಬೇಕು. ನನ್ನ ಬೇರಿನ ಕಷಾಯದಿಂದ ಅನೇಕ ರೋಗಗಳು ಗುಣವಾಗುತ್ತವೆ. ಚರ್ಮ ರೋಗಗಳಿಗೆ ನನ್ನ ಎಣ್ಣೆ ರಾಮಬಾಣ. ಹಲ್ಲಿನ ಸಮಸ್ಯೆ, ಕೂದಲಿನ ಸಮಸ್ಯೆಗಳಿಗೆ ನನ್ನಲ್ಲಿ ಔಷಧ ಇದೆ. ಧಾರ್ಮಿಕ ಸಂಪ್ರದಾಯಗಳಲ್ಲೂ ನನಗೆ ಮಹತ್ವವಿದೆ. ನನ್ನ ಜನ್ಮ ಕೂಡ ಸಾರ್ಥಕವಾಗಿದೆ.
1: ನಾನು ಶ್ರೀಗಂಧದ ಮರ. ಪ್ರಪಂಚದಾದ್ಯಂತ ನನಗೆ ಬಹಳ ಬೇಡಿಕೆ ಇದೆ. ಅತ್ಯಂತ ಸುವಾಸನೆಯುಕ್ತವಾದ ನಾನು ದಶಕಗಳ ಕಾಲ ಸುವಾಸನೆಯಿಂದ ಕೂಡಿರುತ್ತೇನೆ. ನನ್ನ ಬೆಳವಣಿಗೆ ಸ್ವಲ್ಪ ನಿಧಾನ, ಆದರೂ ಮರಗಳ ರಾಜ ನಾನೇ. ಕೃಷಿಯಲ್ಲಿ ನಾನು ಬಹಳ ಆದಾಯ ಕೊಡುವ ಮರವಾಗಿದ್ದೇನೆ.
2: ಇನ್ನು ಎಷ್ಟೋ ಮರಗಳ ಮಾತು ಕೇಳಿಸ್ತಾ ಇದೆ ಅಲ್ವಾ?

0: ಒಟ್ಟಿನಲ್ಲಿ ಪ್ರಕೃತಿ ಮಾತೆ ಮಡಿಲಲ್ಲಿರುವ ಈ ಸಸ್ಯ ಸಂಕುಲಗಳೆಲ್ಲವೂ ಒಂದಲ್ಲ ಒಂದ್ ರೀತಿ ಮಾನವನಿಗೆ ಅನುಕೂಲ ಮಾಡಿಕೊಡ್ತಾನೇ ಇದೆ.
1: ಹೌದು, ಚೈತ್ರ ಮಾಸ ವಸಂತ ಋತುಗಳಲ್ಲಿ ಚಿಗುರಿ ಬೆಳೆದು ನಳನಳಿಸುತ್ತಿರುವ ಪ್ರಕೃತಿ ಮಾತೆಯ ಈ ಸೊಬಗನ್ನು ವರ್ಣಿಸಿರುವ ಒಂದು ಹಾಡು ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರೋ ಈ ಗೀತೆಯನ್ನು ಕೇಳೋಣವಾ?

0: ನಮ್ಮ ಸುತ್ತಲಿನ ಭೌತಿಕ ಪರಿಸರ, ಹವಾಮಾನ, ನೈಸರ್ಗಿಕ ಸಂಪನ್ಮೂಲಗಳು, ಸಸ್ಯಗಳು, ಪ್ರಾಣಿಗಳು ಮತ್ತು ಮಾನವನೊಂದಿಗೆ ಈ ಎಲ್ಲದರ ಸಂಬಂಧವನ್ನು ಪ್ರಕೃತಿ ಅಂತ ಕರಿತೀವಲ್ವಾ? ಅಂತಹ ಪ್ರಕೃತಿ ನಮಗೆ ಆಹಾರ, ನೀರು, ಹಣ್ಣು, ತರಕಾರಿ, ಧಾನ್ಯ ಎಲ್ಲವನ್ನ ಕೊಡ್ತಾ ಇದೆ.
1: ಹೌದು, ಜೀವಜಲವಾದ ನದಿಗಳು, ಮಳೆ ಎಲ್ಲವೂ ಪ್ರಕೃತಿ ಮಾತೆ ನಮಗೆ ನೀಡಿರೋ ವರಗಳೇ.
2: ತುಂಬಾ ಇಂಪಾರ್ಟೆಂಟ್ ಆಗಿರೋ ಆಮ್ಲಜನಕವನ್ನು ಮರಗಳು ನಮಗೆ ಫ್ರೀಯಾಗಿ ಕೊಡ್ತಾ ಇವೆ ಗೊತ್ತಾ?
3: ಆಯುರ್ವೇದದ ಗಿಡ ಮೂಲಿಕೆಗಳಿಂದ ನಮ್ಮ ಆರೋಗ್ಯ ಸಮಸ್ಯೆಗಳನ್ನ ಪ್ರಕೃತಿಯೇ ಸರಿಪಡಿಸುತ್ತಿದೆ.
4: ಪರಿಸರದಲ್ಲಿರೋ ಹಸಿರು, ಹಕ್ಕಿ, ಪಕ್ಷಿಗಳ ಕಲರವ, ಹರಿಯುವ ನದಿಗಳ ಜುಳುಜುಳು ನಿನಾದ ಎಲ್ಲವೂ ನಮ್ಮ ಮನಸ್ಸಿಗೆ ಸಂತೋಷನ ಉಂಟು ಮಾಡ್ತಾ ಇದೆ ಅಲ್ವಾ?
1: ಅಲ್ವಾ ಮತ್ತೆ, ನಾವು ಈ ಪ್ರಕೃತಿ ಮಾತೆನ ಸುಂದರವಾಗಿ ಇಟ್ಕೊಳ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಗೊತ್ತಾ? ಹೆಚ್ಚು ಹೆಚ್ಚು ಗಿಡಗಳನ್ನ ನೆಡಬೇಕು. ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು.
0: ನದಿಗಳು ಮತ್ತು ಪರಿಸರವನ್ನು ಮಾಲಿನ್ಯದಿಂದ ಮುಕ್ತಗೊಳಿಸಿ ಸ್ವಚ್ಛವಾಗಿಡಬೇಕು.
5: ವೃಕ್ಷೋ ರಕ್ಷತಿ ರಕ್ಷಿತಃ.
2: ನಮ್ ಚೈತ್ರ ಮಹೇಶ್ ಅವ್ರು ಬರ್ದಿರೋ ಪ್ರಕೃತಿ ಮಾತೆ ಬಗ್ಗೆ ಹಾಡು ತುಂಬಾ ಸೊಗಸಾಗಿದೆ. ಎಲ್ಲರೂ ಸೇರಿ ಹಾಡೋಣವಾ?

ಇದುವರೆಗೂ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಘಾತೆ ಕೇಳಿದಿರಿ.

0: ಹಾಗಾದ್ರೆ ಫೀಸು ಆ ಬುಕ್ಸ್.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233.
2: ಕೇಳುವರೆ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಬ್ರೈನ್ ಟ್ಯೂಮರ್ ಅಂದ್ರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ ಬಗ್ಗೆ ಡಾಕ್ಟರ್ ವಿಜಯ್ ಮಹಾಂತೇಶ ಪೂಜಾರಿ ಅವರೊಂದಿಗೆ ಸಂದರ್ಶನ ಕೇಳ್ತೀರಿ. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ. ನಂತರ ಬಾಣಂತಿ ಹಾಗೂ ನವಜಾತ ಶಿಶುಗಳ ಆರೈಕೆ, ಈ ಬಗ್ಗೆ ಡಾಕ್ಟರ್ ಶಾಂತಲಾ ಹರ್ಲೇಕರ್ ಅವರು ಮಾಹಿತಿ ಕೊಡ್ತಾರೆ. ಇದು ಬೆಂಗಳೂರು ಕೇಂದ್ರ ಸಹ ಪ್ರಸಾರದಲ್ಲಿ ಕೇಳ್ತೀರಿ. 1 ಗಂಟೆಗೆ ಪ್ರಗತಿ ಪಥದಲ್ಲಿ PM ಕಲಾ ಉತ್ಸವ ಯೋಜನೆಯ ಬಗ್ಗೆ ಮಾಹಿತಿಯನ್ನು ಕೂಡ ಕೇಳಬಹುದು ಇವತ್ತಿನ ಮಧ್ಯಾಹ್ನದ ಪ್ರಗತಿ ಪಥದಲ್ಲಿ. 1:20 ಚಿತ್ರಗೀತೆಗಳನ್ನು ಬಿತ್ತರಿಸ್ತಾರೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 1:30 ಚೈತ್ರವನ ಲಕ್ಷ್ಮೇಶ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕೇಳ್ತೀರಿ. ವಾಚಿಸುತ್ತಾರೆ HR ಕೇಶವಮೂರ್ತಿ, ವ್ಯಾಖ್ಯಾನ ಮಾಡುತ್ತಾರೆ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ AS ಶಂಕರ್ ನಾರಾಯಣ. 2:40 ಹಿಂದಿ ಪಾಠ ಕೇಳ್ತೀರಿ. 3:00-5:00 FM 101.3 MHz ಕಾರ್ಯಕ್ರಮಗಳ ಪ್ರಸಾರವಾಗಲಿವೆ ಬೆಂಗಳೂರು ಕೇಂದ್ರದಿಂದ.

0: ಕೇಳುಗರಿಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಸಂಜೆ 5 ಗಂಟೆಗೆ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತೀರಿ. 5:30 ಯುವವಾಣಿ ಯುವಚಿಂತನ ನೇರಫೋನಿನ ಕಾರ್ಯಕ್ರಮ. ವಿಷಯ ನಿಮ್ಮೂರಿನ ಸ್ವಚ್ಛತೆಗೆ ನಿಮ್ಮ ಸಲಹೆ. 6:15 ಆರೋಗ್ಯ ಭಾಗ್ಯದಲ್ಲಿ
1: ತಲೆನೋವಿಗೆ ಕಾರಣಗಳು ಏನು ಅಂತ.
2: ಸರ್, ಸಾಮಾನ್ಯವಾಗಿ ನಾವು ನೋಡುವಂಥದ್ದು ತಲೆನೋವು ಎಲ್ಲರಿಗೂ ಬರ್ತದೆ. ತಲೆನೋವು ನಮಗೆ ಬಂದಿರ್ತದೆ, ನಿಮಗೆ ಎಲ್ಲರಿಗೂ ಒಂದಿಲ್ಲ ಒಂದಿನ ಬಂದೇ ಇರ್ತದೆ. ತಲೆನೋವು ಅನ್ನೋದೊಂದು ಒಂದು ಸಿಂಪ್ಟಮ್, ಅದು ಒಂದು ಡಿಸೀಸ್ ಪ್ರಕಾರ
1: ಲಕ್ಷಣ.
2: ನಮ್ಮ ನರ ರೋಗಗಳಲ್ಲಿ ಇದೊಂದು ಸಾಮಾನ್ಯ, ಒಂದು ಅತಿ ಸಾಮಾನ್ಯವಾದದ್ದು, ಕಾಮನ್ ಆಗಿ ಕಾಣುವಂಥದ್ದು ತಲೆನೋವು. ಇದರಲ್ಲಿ ತಲೆನೋವು ನೀವು ಹೇಳ್ದಂಗೆ ಟೆನ್ಷನ್ ಆಗಿರ್ಬೋದು, ನಾನಾ ರೀತಿ ಕಾರಣಗಳಿದ್ದಾವೆ. ಅದರಲ್ಲಿ ನಾನಾ ರೀತಿ ವಿಧಗಳು ಸಹ ಇದ್ದಾವೆ. ತಲೆನೋವು ಅಂದರೆ ಎಲ್ಲ ತಲೆನೋವು ಡೇಂಜರ್ ಅಂತಲ್ಲ, ಎಲ್ಲ ತಲೆನೋವು ಸಾಮಾನ್ಯ.
0: ಇಂದು ಸಂಜೆ 6:15 ಈ ಸಂದರ್ಶನವನ್ನು ಪೂರ್ಣ ಪ್ರಮಾಣದಲ್ಲಿ ಕೇಳಬಹುದು. ಆರೋಗ್ಯವಾಗ್ಯದಲ್ಲಿ ತಲೆನೋವಿಗೆ ಕಾರಣಗಳು ಮತ್ತು ಪರಿಹಾರ ಈ ಕುರಿತು ಡಾಕ್ಟರ್ ನಾಗಭೂಷಣ ಹೆಸರೂರು ಅವರು ಮಾಹಿತಿ ಕೊಡ್ತಾರೆ. ಅವರೊಟ್ಟಿಗೆ ವೆಂಕಟೇಶ್ ಬೇವಿನ ಬೆಂಚಿ ಇರ್ತಾರೆ. 6:51 ರೈತರಿಗಾಗಿ ಕೃಷಿ ರಂಗದಲ್ಲಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆ ಪೇಟೆಧಾರಣೆ ಕೇಳಬಹುದು. 7:20 ಸಿರವಾರ ತಾಲೂಕಿನ ಹಳ್ಳಿ ಹೊಸೂರಿನ ಲಿಂಗಪ್ಪ ಮತ್ತು ಸಂಗಡಿಗರಿಂದ ಭಜನ ಪದಗಳು ಕೇಳ್ತೀರಿ. 7:45 ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ.

ಇಂದು ರಾತ್ರಿ 8:30 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ತೆಗ್ಗಿಹಾಳದ ರಾಮಪ್ಪ, ಬಸಪ್ಪ ಮತ್ತು ಸಂಗಡಿಗರಿಂದ ಚೌಡಿಕಿ ಪದಗಳನ್ನು ಕೇಳಬಹುದು. 9:15 ಭಾವಗೀತೆಗಳನ್ನು ಬಿತ್ತರಿಸುತ್ತೇವೆ. ರಾತ್ರಿ 9:30 ನಾಟಕ ಬಿತ್ತುವವನಿಗೊಂದು ಉಪಮೆ, ಮೂಲ ಮಲಯಾಳಂ, ಕೆ ವಿ ಶರತ್ ಚಂದ್ರನ್, ಕನ್ನಡಕ್ಕೆ ಮಾಲತಿ ಆರ್ ಭಟ್, ನಿರ್ಮಾಣ ಡಾಕ್ಟರ್ ಬಿ ಎಂ ಶರ್ವೇಂದ್ರ ಸ್ವಾಮಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಯು ಶ್ರೀನಿವಾಸ್ ಅವರಿಂದ ಮ್ಯಾಂಡೋಲಿನ್ ವಾದನದ ಧ್ವನಿ ಮುದ್ರಿಕೆ ಪ್ರಸಾರ ಮಾಡುತ್ತೇವೆ. 10:30 NDA ಸರ್ಕಾರಕ್ಕೆ 12 ವರ್ಷ ವಿಶೇಷ ಸರಣಿಯ ಧ್ವನಿ ಮುದ್ರಣ ಪ್ರಸಾರವಾಗ್ತದೆ ಬೆಂಗಳೂರು ಕೇಂದ್ರದಿಂದ. 11:05 ಇಂಗ್ಲೀಷ್ನಲ್ಲಿ ವಾರ್ತೆ ಕೇಳುತ್ತೀರಿ ದೆಹಲಿ ಕೇಂದ್ರದಿಂದ. ಇದುವರೆಗೆ ಇನ್ನು ಮುಂದೆ ಮತ್ತು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 12:35. ನಮ್ಮ ಪ್ರಸಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ಮುಂದುವರಿಯುತ್ತದೆ.

0: ಸಂದರ್ಶನ ಕೇಳುತ್ತೀರಿ. ನಂತರ ಬಾಣಂತಿ ಹಾಗೂ ನವಜಾತ ಶಿಶುವಿನ ಆರೈಕೆ, ಈ ಕುರಿತು ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ, ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ನರರೋಗ ತಜ್ಞರಾದ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಮಿದುಳು ಅನ್ನೋದು ನಮ್ಮ ದೇಹದ ಬಹುಮುಖ್ಯವಾದ ಅಂಗ. ಸಾಮಾನ್ಯವಾಗಿ ನಾವು ಮಾತಾಡ್ತೀವಿ, ತಲೆಯಾಗ ಏನರೇ ಅದನ್ನೋ ಇಲ್ಲೋ ಅಂತ ಕೇಳ್ತಿರ್ತೀವಿ, ತಪ್ಪು ತಪ್ಪಾಗಿ ಮಾತಾಡಿದಾಗ, ಪೆದ್ ಪೆದ್ದಾಗಿ ಮಾತಾಡಿದಾಗ. ಅಂದ್ರೆ ಅಷ್ಟು ಹಗುರವಾಗಿ ನಾವು ಇದು ಮಾತಾಡುವಂತಹ ವಿಷಯ ಅಲ್ಲ. ನಮ್ಮ ಮಿದುಳು ಅನ್ನೋದು ನಮ್ಮ ಇಡೀ ದೇಹವನ್ನ ನಿಯಂತ್ರಿಸುವಂತಹ ಒಂದು ಪರಿಪೂರ್ಣ ಅಂಗ. ಈ ಮಿದುಳಿನ ಬಗ್ಗೆ ನಾವು ಎಷ್ಟು ಕಾಳಜಿ ವಹಿಸಿದ್ರು ಕಡಿಮೆನೆ, ಹೆಚ್ಚು ಕಾಳಜಿಯನ್ನ ವಹಿಸೋದು ಅತ್ಯಗತ್ಯ. ಅವಾಗವಾಗ ಕೇಳ್ತಿರ್ತೀವಿ, ಯಾರಿಗೋ ಬ್ರೈನ್ ಟ್ಯೂಮರ್ ಆತಂತ ಆಪರೇಷನ್ ಆತು ಅಂತ ಕೇಳ್ತೀವಿ. ಏನಿದು ಬ್ರೈನ್ ಟ್ಯೂಮರ್ ಅಂತಂದ್ರೆ, ಬ್ರೈನ್ ಟ್ಯೂಮರ್ಗೆ ಏನು ಕಾರಣ, ಚಿಕಿತ್ಸೆ ಏನಿದೆ ಅನ್ನೋ ವಿಷಯದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾರೆ ನರರೋಗ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರು. ನಮಸ್ಕಾರ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರು.
2: ನಮಸ್ಕಾರ ಮೇಡಮ್.
1: ಈಗ ಡಾಕ್ಟರ್, ಸಾಮಾನ್ಯವಾಗಿ ನಾವು ಮಿದುಳಿನ ಗಡ್ಡೆಗಳು ಬ್ರೈನ್ ಟ್ಯೂಮರ್ ಅಂತ ಸಾಮಾನ್ಯವಾಗಿ ಮಾತಾಡೋದನ್ನ ಕೇಳ್ತಿರ್ತೀವಿ, ಮಿದುಳಿನಲ್ಲೂ ಗಡ್ಡೆಗಳು ಆಗ್ತಾವ, ಯಾಕಾಗ್ತವೆ?
2: ಆಕ್ಚುಲಿ ತುಂಬಾ ಒಳ್ಳೆಯ ಪ್ರಶ್ನೆ ಮೇಡಮ್. ಜನಕ್ಕೇನಾಗುತ್ತೆ, ಮೆದುಳಲ್ಲಿ ಗಡ್ಡೆ ಅಂದ ತಕ್ಷಣ ಅವ್ರ ಒಪ್ಕೊಳ್ಳೋದೆ ಬಹಳ ಕಷ್ಟ. ಅದಾಗತ್ತೆ, ಇದೊಂದು ನೀವು ಹೇಳ್ದಂಗೆ ಸಂಪೂರ್ಣ ಅಂಗ, ಅದರಲ್ಲೆಲ್ಲ ತೊಂದರೆಗಳಾಗದೆ ಇರುವಂತ ಸಾಧ್ಯತೆಗಳೇ ಅಂತ ಅಂದ್ರೆ, ನಮ್ಮ ಜನಕ್ಕೆ ಇದ್ರದ ನಂಬಿಕೆ ಅಥವಾ ಅದ್ರ ಜ್ಞಾನ ಬಿಟ್ಟು ಮೂಢನಂಬಿಕೆಗಳು ಬಹಳ. ಸೊ ಮೆದುಳಲ್ಲಿ ಗಡ್ಡೆಗಳು ಆಗಬಹುದು, ಅದರಲ್ಲಿ ಕಡಿಮೆ ಕಡಿಮೆ ಅಂದ್ರೆ ಒಂದು 15-19 ವೆರೈಟಿ ಇದೆ. ಅದರಲ್ಲೂ ಮತ್ತೆ ಸಬ್ ಕ್ಲಾಸ್ ಅಂದ್ರೆ ಸ್ಟೇಜ್ ಅಂತ ಕೇಳ್ತಿರ್ತಾರೆ, ಯಾವ ಸ್ಟೇಜ್ ಅಲ್ಲಿ ಇದೆ ಡಾಕ್ಟರ್ ನಮ್ದು ಟ್ಯೂಮರ್ ಅಂತ. ಸೊ ಕೆಲವೊಂದು 3 ಸ್ಟೇಜ್ ಇರುತ್ತೆ, ಕೆಲವೊಂದು 4 ಸ್ಟೇಜ್ ಇರುತ್ತೆ. ಚರ್ಮದಲ್ಲಿ 5 ಲೇಯರ್ ಇದೆ. ಆಮೇಲೆ ನಮ್ಮ ತಲೆ ಬುರುಡೆ ಬರುತ್ತೆ, ತಲೆ ಬುರುಡೆ ಒಳಗಡೆ ಮೆದುಳು ಪೊರೆ ಬರುತ್ತೆ. ಮೆದುಳು ಪೊರೆಯಲ್ಲಿ 3 ಭಾಗ, ಹೊರಗಡೆ ಇದು, ಮಧ್ಯದ್ದು, ಮೆದುಳು ಪಕ್ಕನೆ ಇರೋದು ಒಳಗಡೆದು. ಅದಾದ್ಮೇಲೆ ಮೆದುಳಿಗೆ ರಕ್ತನಾಳಗಳು, ಮೆದುಳ ನರಗಳು, ಮತ್ತೆ ಮೆದುಳು ಪ್ರಾಪರ್ ಅಂದ್ರೆ ಮೆದುಳಿಗೆ ಇರುತ್ತೆ. ಓಕೆ, ಅದಕ್ಕೆ ಸಂಬಂಧಪಟ್ಟ ನರಗಳಂತೂ ಆಲ್ರೆಡಿ ಹೇಳಿದೆ. ಕಣ್ಣುಕ ನರಳಿನ ಮೆದುಳಿನ ಒಂದು ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ಅದಕ್ಕೆ ಸಮೀಪದಲ್ಲಿರುವಂತ ಪಿಟ್ಯುಟರಿ ಅಂತ ಅನ್ಬಹುದು. ರಕ್ತನಾಳದ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಇದು ಯಾವುದೇ ಭಾಗದಿಂದನೂ ಗಡ್ಡೆಗಳು ಬರಬಹುದು. ಅದೆಲ್ಲನೂ ಒಂದೇ ಮಾತಿನಲ್ಲಿ ಮೆದುಳು ಗಡ್ಡೆ ಬ್ರೈನ್ ಟ್ಯೂಮರ್ ಅಂತ ಹೇಳ್ತಾರೆ.
1: ಇಷ್ಟೆಲ್ಲ ನೀವು ಪದರುಗಳನ್ನ ದಾಟಿ ದಾಟಿ ಅಂದ್ರೆ ಒಂದು ತರ ಚಕ್ರವ್ಯೂಹವನ್ನ ಒಳಗೆ ಹೋದಂಗೆ ನೀವು ಮೆದುಳನ್ನ ತಲುಪುವ ರೀತಿ ಹೇಳಿದ್ರಿ. ಅಲ್ಲಿಗೆ ನಮ್ಮ ಮೆದುಳಿನ ಸೈಜ್ ಎಷ್ಟು ಇರ್ತದೆ?
2: ಸೈಜ್ಗಿಂತ ತೂಕ ಅಂತ ಹೇಳ್ತೀವಿ ಮೇಡಮ್. ಆಕ್ಚುಲಿ ಏನಾಗುತ್ತೆ, ಹುಟ್ಟಿದ ಮಗುಗೆ ಬೇರೆ ಇರುತ್ತೆ, ದೊಡ್ಡವರಿಗೆ ವಯಸ್ಸಾದವರಿಗೆ ಬೇರೆ ಇರುತ್ತೆ. ಅವರೇಜ್ ಆಗಿ ಹೇಳೋದ್ರಂದ್ರೆ ಒಂದು 1200-1400 ಗ್ರಾಮ್ ಅಂದ್ರೆ 1.5 kg ಸುತ್ತಮುತ್ತ ಸ್ವಲ್ಪ ಕಡಿಮೆ ಅಷ್ಟಿರುತ್ತೆ ತೂಕ. ಬಟ್ ತೂಕಕ್ಕಿಂತ ಅದರದ್ದು ಏನಂತಾರೆ ಕೆಲಸ ಇಂಪಾರ್ಟೆಂಟ್, ಅದಕ್ಕೆ ತುಂಬಾ ಪ್ರಾಮುಖ್ಯ. ಮೆದುಳು ಗಡ್ಡೆಯ ಗುಣಲಕ್ಷಣ ಅದ್ರದ್ದು ಪ್ರಕಾರ ಹೋಗುತ್ತೆ. ಯಾಕಂದ್ರೆ ನಮ್ಮ ಬಲಗಡೆ ಮೆದುಳ ಕೆಲಸನೇ ತುಂಬಾ ಬೇರೆ ಇರುತ್ತೆ, ಎಡಗಡೆ ಮೆದುಳಲ್ಲಿನು ಇದು ಬೇರೆ ಇರುತ್ತೆ. ತುಂಬಾ ಜನಕ್ಕೆ ಗೊತ್ತಿರಲ್ಲ, ಬಲಗಡೆ ಮೆದುಳು ಎಡಗಡೆ ದೇಹ ಕಂಟ್ರೋಲ್ ಮಾಡುತ್ತೆ, ಎಡಗಡೆ ದೇಹ ಬಲಗಡೆ ಕಂಟ್ರೋಲ್ ಮಾಡುತ್ತೆ. ಇದ್ರಲ್ಲಿ ಎಡಗಡೆ ನಮ್ಮ ಪ್ರಕಾರ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಎಡಗಡೆ ಮೆದುಳಿಗೆ ನಾವು ಡಾಮಿನೆಂಟ್ ಹೆಮಿಸ್ಫಿಯರ್ ಅಂತ ಹೇಳ್ತೀವಿ. ಸೊ ಏನಾದ್ರ ಅರ್ಥ ಅಂದ್ರೆ ಎಡಗಡೆ ಮೆದುಳಲ್ಲಿ ನಾವು ಮಾತಾಡೋದನ್ನು ಮತ್ತು ಮಾತಾಡೋದನ್ನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿಗಳಿರುತ್ತೆ. ಅದಕ್ಕಾಗಿ ನಾವು ಸ್ವಲ್ಪ ಡಾಮಿನೆಂಟ್ ಹೆಮಿಸ್ಫಿಯರ್ ಅಂತ ಪ್ರಮುಖವಾದಂತಹ ಅರ್ಧ ಮೆದುಳು ಅಂತ ಹೇಳ್ತೀವಿ. ಸೊ ಇನ್ನು ಮೆದುಳಿನ ಗುಣಲಕ್ಷಣ ಬಗ್ಗೆ ಬರೋಣ. ಗುಣಲಕ್ಷಣ ತುಂಬಾ ಬದಲಾವಣೆ ಆಗಿದೆ. ಸಿಂಪಲ್ ಆಗಿರುವಂತ ಗುಣಲಕ್ಷಣ ತಲೆನೋವು, ತಲೆನೋವು ಜೊತೆಗೆ ಯಾವ ಸಮಯದಲ್ಲಿ ತಲೆನೋವು ಇದೆ, ಎಷ್ಟು ದಿನದಿಂದ ಇದೆ. ನಮ್ಗೆ ಯಾವಾಗ್ಲೂ ತಲೆನೋವು ಇರಲಿಲ್ಲ ಸರ್, ಇವಾಗ 1-3 ತಿಂಗಳಿಂದ ತಲೆನೋವು ಬರ್ತಾ ಇದೆ. ಈ ರೀತಿ ತಲೆ ನೋವುತ್ತಾ ಇದೆ, ಒಂದು ಭಾಗ ನೋತಾ ಇದೆ, ಅದ್ ಜೊತೆಗೆ ಕಣ್ಣು ಮಂಜು ಮಂಜು ಅನ್ಸುತ್ತೆ, ಎರಡೆರಡು ಕಾಣಿಸ್ತಾ ಇದಾವೆ. ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ತುಂಬಾ ಭಾರ ಇರುತ್ತೆ, ರಾತ್ರಿ ಮಲಗುವ ಸ್ವಲ್ಪ ಕಡಿಮೆ ಇರುತ್ತೆ. ಇವೆಲ್ಲ ನಾವೇನು ರೇಸ್ಡ್ ರೆಸಿಪಿ ಅಂದ್ರೆ ತಲೆ ಬುರುಡಿಯಲ್ಲಿ ಒಳಗಡೆ ಒತ್ತಡ ಪ್ರೆಷರ್ ಜಾಸ್ತಿ ಆದಾಗಿರುವಂತ ಸಿಂಪಲ್ ಆಗಿರುವಂತ ಗುಣಲಕ್ಷಣ. ಇನ್ ಕೆಲವೊಬ್ರು ಅದ್ರ ಜೊತೆಗೆ ವಾಂತಿ ಶುರು ಮಾಡಬಹುದು, ಜೊತೆಗೆ ಯಾವುದೋ ಒಂದು ದೇಹದ ಭಾಗ ಶಕ್ತಿ ಕಡಿಮೆ ಆಗಿರ್ಬೋದು, ಸ್ಪರ್ಶ ಜ್ಞಾನದಲ್ಲಿ ಬದಲಾವಣೆ, ಮುಖ ಸೋತು ಅಥವಾ ಕಣ್ಣು ರೆಪ್ಪೆಗಳು ಮುಚ್ಚದೆ ಇರಂಗ ಅಂತ ಗುಣಲಕ್ಷಣಗಳು ಶುರು ಆಗ. ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ, ಪಿಟ್ಸ್ ಅಂತ ಬರಬಹುದು, ಜಟಕ ಅಂತ ಕನ್ನಡದಲ್ಲಿ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ. ಮೆದುಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು, ಗಡ್ಡೆ ಇರಲಿ ಅಥವಾ ರಕ್ತಸ್ರಾವ ಇರಲಿ, ಏಟ್ ಬೀಳಿ, ಅದು ನಾನು ಹೇಳಿದಂಗೆ ಗುಣಲಕ್ಷಣ. ಅದು ಹಾಗಿದ್ದಾಗ ನಾವು ಏನ್ ಮಾಡ್ತೀವಿ, ಸ್ಟ್ರಾಂಗ್ ಆಗಿ ಇದ್ರ ಮೆದುಳಲ್ಲಿ ಏನೋ ತೊಂದರೆ ಇದೆ, ಪರೀಕ್ಷೆ ಮಾಡ್ಬಿಟ್ಟು ಸಿಂಪಲ್ ಸ್ಕ್ಯಾನ್ ಆದ್ರೂ ಮಾಡೋಣ ಅಂತ ನಾವು ಹೇಳ್ತೀವಿ ಮೇಡಮ್.
1: ಈಗ ಡಾಕ್ಟರ್, ನಾವು ಸಾಮಾನ್ಯವಾಗಿ ಮಕ್ಕಳಿಗಾದ್ರೂ ಹೇಳ್ತಿರ್ತೀವಿ, ನಾವು ಆಡುವಾಗ ಓಡುವಾಗ ತಲೆಗೆ ಪೆಟ್ ಮಾಡ್ಕೋಬೇಡ, ತಲೆಗೆ ಪೆಟ್ ಮಾಡ್ಕೋಬೇಡ ಅಂತ. ಅಂದ್ರೆ ಈ ತಲೆಗೆ ಏನಾದ್ರೂ ಪೆಟ್ಟಾತು ಅಂದ್ರೆ ಅದು ಡೈರೆಕ್ಟ್ ಆಗಿ ಬ್ರೈನ್ಗೆ ರಿಲೇಟೆಡ್ ಇರ್ತದ ಅಥವಾ

ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ ಈ ಕುರಿತು ನರರೋಗ ತಜ್ಞರಾದ ಡಾ ವಿಜಯ್ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ನಡೆಸಿ

0: ನೀವು ಹೇಳಿದಂಗೆ ಔಟರ್ ಪಾರ್ಟ್ ಆಫ್ ದಿ ಹೆಡ್
1: ಅಂದ್ರೆ ಎಷ್ಟು ಬಲದಿಂದ ತಲೆಗೆ ಎಷ್ಟು ಬೀಳುತ್ತೆ ಅದ್ರ ಪ್ರಕಾರ ಹೋಗುತ್ತೆ ಮೇಡಮ್. ತುಂಬಾ ಜನ ಹೈ ವೆಲಾಸಿಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ, ದೊಡ್ಡ ದೊಡ್ಡ ಗಾಡಿಲಿ ಎಷ್ಟು ಸ್ಪೀಡ್ ಆಗಿ ಆಕ್ಸಿಡೆಂಟ್ ಮಾಡ್ಕೊಂಡ್ಬಂದ್ರೆ ಏನಾಗೋದಿಲ್ಲ, ಹಾಗಂತ ಅದು ಒಳ್ಳೇದಲ್ಲ. ನಾನು ಉದಾಹರಣೆ ಮಾತ್ರ ಹೇಳ್ತಾ ಇರೋದು, ಇನ್ ಕೆಲವ್ರ ಮಕ್ಕಳು ಚೂಪಾಗಿರೇನ ಚುಚ್ಕೊಂಡ್ಬಿಟ್ಟು ಮಳೆ ಅನ್ಕೊಳ್ಳಿ ಅಥವಾ ಯಾವುದೋ ಗೋಡೆ ಗಿಡ ಹಚ್ಕೊಂಡು ಕಟ್ ಆಗಿ ಎಲುಬು ಕಟ್ ಆಗಿರ್ಬೋದು. ನಾನು ಆಲ್ರೆಡಿ ಹೇಳಿದಂಗೆ ಯಾವ ಭಾಗದಲ್ಲಿ ಏಟ್ ಆಗಿದೆ, ಎಷ್ಟು ಏಟ್ ಆಗಿದೆ ಅದ್ರ ಪ್ರಕಾರ ಹೋಗೋದು. ಬರೀ ಚರ್ಮದಲ್ಲಿ ಅಥವಾ ತಲೆಬುರುಡಿಗೆ ಏಟ್ ಆದ್ರೆ ನಾವು ಜಾಸ್ತಿ ಇರಲ್ಲ, ಮೆದುಳಿಗೂ ಏಟ್ ಆಗಿತ್ತು, ಸಣ್ಣ ಪುಟ್ಟ ಏಟ್ ಆದ್ರೆ ಚೆನ್ನಾಗಿದ್ದು ಪೇಷಂಟ್ ಮಾತಾಡ್ತಾ ಇದ್ರು, ಅವ್ರಿಗೆ ಆಗಿರೋ ತೊಂದರೆಗೆ ಅವರೇ ಹೇಳ್ತಾ ಇತ್ತಂದ್ರೆ ಏನ್ ಮಾಡ್ತೀವಿ, ಔಷಧಿ ತಗೊಳ್ಳಿ, ಒಂದ್ ನಾಲ್ಕೈದು ದಿನ ಇಂಜೆಕ್ಷನ್ ಕೊಡ್ತೀವಿ, ಮೆಡಿಸಿನ್ ಕೊಡ್ತೀವಿ, ನಮ್ದು ಅಬ್ಸರ್ವೇಷನ್ ಸಲುವಾಗಿ ವಾರ್ಡಲ್ಲಿರಿ, ಆಮೇಲೆ ನೀವು ಫಾಲೋಅಪ್ ಅಲ್ಲಿ ಬನ್ನಿ ಅಂತ ಹೇಳ್ತೀರಿ. ನೀವು ಆಕ್ಚುಲಿ ಮೆದುಳುಗಡ್ಡೆ ಜೊತೆಗೆ ಇದೊಂದು ಒಳ್ಳೆ ವಿಚಾರ ನೀವು ಹೇಳಿದ್ರೆ ಅಂದ್ರೆ, ಈಗ 15 ಸಾಮಾನ್ಯವಾಗಿ ಹೇಳ್ತಾರೆ 45-50 ವಯಸ್ಸಿನವರಿಗೆ ತಲೆಗೇಟ್ ಆಗೋದು, ಆಕ್ಸಿಡೆಂಟ್ ಆಗಿ ಬೀಳೋದು, ಇವೆಲ್ಲ ಪ್ರಿವೆಂಟೇಬಲ್ ರೋಗಗಳು. ಅಂದ್ರೆ ಇದನ್ನ ತಡೆಗಟ್ಟಬಹುದು, ಸಿಂಪಲ್ ಆಗಿ ಹೆಲ್ಮೆಟ್ ಹಾಕೊಂಡು ಕುಡಿದೆ ಗಾಡಿ ಹತ್ತೋದು, ಟ್ರಾಫಿಕ್ ಸಿಗ್ನಲ್ ಇದು ಮಾಡೋದು, ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ. ಮತ್ತೆ ಮೆದುಳುಗಡ್ಡೆ ಬಗ್ಗೆ ನಾವು ಹೇಳಿದಂಗೆ, ನೀವು ತಲೆಗೇಟ್ ಆಗೋದ್ರಿಂದ ಡೈರೆಕ್ಟ್ ಆಗಿ ಮೆದುಳುಗಡ್ಡೆ ಏನು ಬರೋದಿಲ್ಲ, ಅದೊಂದು ಧೈರ್ಯ ಇರಲಿ. ಸೊ ಇಲ್ಲಿವರೆಗೆ ಅದ ರೀತಿ ಆದಂತಹ ಪುರಾವೆಗಳು
0: ಇಲ್ಲ. ಈಗ ಮೆದುಳುಗಡ್ಡೆಗಳು ಅಂದ್ರೆ ಅದು ಗಡ್ಡೆಯ ಆಕಾರದೊಳಗನ ಇರ್ತದೋ ಅಥವಾ ಈ ಕ್ಲಾಟ್ಗಳು ಅಂತ ಹೇಳ್ತೀವಿ ನಾವು, ಅಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆ ಹಂಗಿರ್ತದೋ?
1: ಕೆಲವೊಂದು ಗಡ್ಡೆಗಳು ರಕ್ತಸ್ರಾವ ಆಗುತ್ತೆ ಮೇಡಮ್, ಕೆಲವೊಂದು ಉದಾಹರಣೆಗೆ ಗ್ರೇಡ್ 4 ಬಗ್ಗೆ ಹೇಳ್ತಾನೆ, ಗ್ಲಿಯೋಬ್ಲಾಸ್ಟೋಮಾ ಅಂತ ಹೇಳ್ತೀವಿ, ಅದು ಕೆಲವು ಅಂದ್ರೆ ಪ್ರತಿ ಸಲನಲ್ಲ ತುಂಬಾ ಜಾಸ್ತಿ ಆದಾಗ ರಕ್ತಸ್ರಾವ ಆಗ್ಬೋದು. ಮತ್ತೆ ನಾವು ಮಲ್ಟಿಪಲ್ ಮೈಲೋಮಾ ಅಂತ ಹೇಳ್ತೀವಿ, ಸೊ ಆ ಮೈಲೋಮಾಗಳು ಮೆದುಳಿಗೆ ಏನಾದ್ರೂ ಮೆಟಾಸ್ಟಾಸಿಸ್ ಅಂತೀವಿ, ಅಲ್ಲಿ ಹೋಗಿ ಕುತ್ಕೊಂಡ್ರೆ ಅದು ಆಗ್ಬಹುದು. ಕೆಲವೊಂದು ಮೆನಿಂಜೋಮಾ ಅಂದ್ರೆ ಇವೆಲ್ಲ ರೋಗಕ್ಕೆ ನಾನು ಹೇಳ್ತಿರೋ ವಿಧಾನಗಳಿವು, ಯಾವ ಗಡ್ಡೆಗಳಲ್ಲಿ ರಕ್ತಸ್ರಾವ ಆಗ್ಬಹುದು ಅಂತ ಮಾತ್ರ ಉದಾಹರಣೆಗಳನ್ನ ಕೊಡ್ತಾ ಇರೋದು. ಕೋರಿಕಾರ್ಸಿನೋಮಾ ಅಂತ ಹೇಳ್ತೀವಿ, ಅಂದ್ರೆ ಗಡ್ಡೆಗಳು ಒಳಗಡೆ ರಕ್ತಸ್ರಾವ ಆಗೋದ್ರಿಂದ ಅದು ಮೆದುಳಲ್ಲಿರೋದ್ರಿಂದ ಮೆದುಳಲ್ಲಿ ರಕ್ತಸ್ರಾವ ಅಂತ ಹೇಳಬಹುದು. ಸೊ ಮೆದುಳು ರಕ್ತಸ್ರಾವ ಅದು ಒಂದು ಸೆಪರೇಟ್ ರೋಗನೇ, ಬಟ್ ಮೆದುಳು ಗಡ್ಡೆಗಳಲ್ಲಿ ಕೆಲವೊಂದು ವಿಧಾನಗಳಲ್ಲಿ ಮಾತ್ರ ರಕ್ತಸ್ರಾವ ಆಗಬಹುದು. ಅದು ಬಿಟ್ಟು ನಾನು ಆಲ್ರೆಡಿ ಹೇಳಿದಂಗೆ ಸಿಂಪಲ್ ಆಗಿರೋ ಗುಣಲಕ್ಷಣಗಳು ಅಂದ್ರೆ ಅದು
0: ತಲೆನೋವು ವಾಂತಿ ಬರೋದು ಅಂತ. ಈಗ ಡಾಕ್ಟರ್, ಇದಕ್ಕೆ ತಪಾಸಣೆ ಮಾಡಿ ಮೆದುಳಲ್ಲಿ ಏನು ತೊಂದರೆ ಆಗಿದೆ, ಗಡ್ಡೆ ಆಗಿದೆಯೋ ಕ್ಲಾಟ್ ಆಗಿದೆಯೋ ಅಂತ ಪತ್ತೆ ಹಚ್ಚಲಿಕ್ಕೆ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳಿದ್ರಿ. ಮಾಡಿದ್ಮೇಲೆ ಆ ವ್ಯಕ್ತಿಯಲ್ಲಿ ತೊಂದರೆ ಇದೆ ಅಂತ ತಮಗೆ ಗೊತ್ತಾದ್ಮೇಲೆ ಇದು ಕೂಡ ಮೆಡಿಕೇಶನ್ ಮೂಲಕ ಪರಿಹಾರ ಕಂಡುಕೊಳ್ಬಹುದು ಅಥವಾ ಶಸ್ತ್ರಚಿಕಿತ್ಸೆ ಅನಿವಾರ್ಯ?
1: ತುಂಬಾ ಒಳ್ಳೆಯ ಅಂತ ಪ್ರಶ್ನೆ ಮೇಡಮ್, ಯಾಕಂದ್ರೆ ನಾನು ಆಲ್ರೆಡಿ ಶುರುವಾತಲ್ಲಿ ಹೇಳಿದಂಗೆ 15-19 ವೆರೈಟಿ, ಅದರಲ್ಲಿ ಮತ್ತೆ ವಿಧಗಳಿದೆ. ಎಲ್ಲಾ ರೋಗಗಳಿಗೂ ಆಪರೇಷನ್ ಅವಶ್ಯಕತೆ ಇಲ್ಲ, ಅದೇ ರೀತಿ ಎಲ್ಲಾ ರೋಗಗಳನ್ನು ನಾವು ಔಷಧಿಯಿಂದನೇ ಗುಣ ಮಾಡಕ್ಕಾಗಲ್ಲ. ಕೆಲವೊಂದು ಪ್ರೊಲ್ಯಾಕ್ಟಿನೋಮಾ ಅಂತ ಕೆಲವೊಂದು ಇದೆ, ಅದರ ರಕ್ತ ಪರೀಕ್ಷೆಯಲ್ಲಿ ಮತ್ತೆ ನಾವು ಸ್ಕ್ಯಾನ್ ವಿಧಾನಗಳು ಗೊತ್ತಾಗುತ್ತೆ ಇದು ಪ್ರೊಲ್ಯಾಕ್ಟಿನೋಮಾ ಇರಬಹುದು ಅಂತ. ಅದರಲ್ಲಿ ಕಣ್ ದೃಷ್ಟಿಯಲ್ಲಿ ಪ್ರಾಬ್ಲಮ್ ಆಗಿದೆ ಅಥವಾ ಕೈಕಾಲು ಶಕ್ತಿ ಕಡಿಮೆ ಆಗದೆ ಇದ್ದಾಗ ನಾವು ಔಷಧಿ ಕೊಟ್ಟು ಪೇಷಂಟ್ ಹೇಳ್ತೀವಿ, ನೀವು ಇದೇ ರೀತಿ ಮೆಡಿಸಿನ್ ತಗೊಳ್ಳಮ್ಮ, ನೀವು ಕಡಿಮೆ ಆಗುತ್ತೆ. ಯೂಶಲಿ ಗಂಡ್ ಮಕ್ಕಳಲ್ಲೂ ಆಗ್ಬಹುದು. ಇನ್ ಕೆಲವೊಂದರಲ್ಲಿ ನಾವು ಜರ್ಮ್ ಸೆಲ್ ಟ್ಯೂಮರ್ ಅಂತ ಹೇಳ್ತೀವಿ, ಅದರಲ್ಲಿ ಡೈರೆಕ್ಟ್ ಆಗಿ ಪರೀಕ್ಷೆ ಬಯಾಪ್ಸಿ ಟೆಸ್ಟ್ ಮಾಡೋಣ ಅಥವಾ ಬೆನ್ನೂರು CSF ಟೆಸ್ಟ್ ಮಾಡುವಾಗ ನಮ್ಗೆ ಗೊತ್ತಾದ್ರೆ ಅದು ಬರೀ ರೇಡಿಯೇಷನ್. ರೇಡಿಯೇಷನ್ ಅಂದ್ರೆ ನಾವು ಮೆಡಿಕಲ್ ಟರ್ಮ್ಸ್ ಅದು, ಇಟ್ ಮೇಲ್ಸ್ ಲೈಕ್ ಐಸ್. ಸೊ ಆ ರೀತಿ ಮಾಡಬಹುದು, ರೇಡಿಯೇಷನ್ ಇಂದ ಗುಣ ಮಾಡಬಹುದು. ಬಟ್ ಅದೇ ರೀತಿ ನಮ್ಗೆ ಗೊತ್ತಿರಬೇಕು, ಎಲ್ಲ ರೋಗಕ್ಕೂ ಔಷಧಿಗಳು ಮೆದುಳುಗಡ್ಡೆಗಿಲ್ಲ. ಸೊ ಜಾಸ್ತಿ ಮೆದುಳುಗಡ್ಡೆಗೆ ಅದು ಆಪರೇಷನ್ ಮಾಡಿ ತೆಗೆದ್ರೆ ಒಳ್ಳೇದು. ಇನ್ ಕೆಲವೊಂದು ಪರ್ಟಿಕ್ಯುಲರ್ ರೋಗಗಳಲ್ಲಿ ಮಾತ್ರ ನಾವು ಡೆಫಿನೆಟ್ಲಿ ಅದು ಔಷಧಿ ಕೊಡಬಹುದು. ಆಲ್ರೆಡಿ ನೀವೊಂದು ಆಕ್ಚುಲಿ ಸೂಕ್ಷ್ಮವಾಗಿ ಮೆನ್ಷನ್ ಮಾಡಿದ್ರಿ, ಯಾವಾಗ ನರ ರೋಗ ತಜ್ಞರಿಗೆ ಭೇಟಿ ಆಗ್ಬೇಕು. ನಾನೊಂದು 15 ಒಂದು ಪೇಷಂಟ್ ಗೆ ಇದೇ ರೀತಿ ಆಪರೇಷನ್ ಮಾಡಿ, 10 ಆಪರೇಷನ್ ಆಯ್ತು. ಅದು ಆ ಪೇಷಂಟ್ ಗೆ ತುಂಬಾ ದೊಡ್ಡ ಗಡ್ಡೆ, ಅದು ಆಲ್ರೆಡಿ ನರ್ಗಳೆಲ್ಲ ವೀಕ್ನೆಸ್ ಆಗಿತ್ತು, ಅದಕ್ಕೆ ತಕ್ಕಂತಹ ಎಲ್ಲ ನಾವು ಟ್ರೀಟ್ಮೆಂಟ್ ಮಾಡಿಬಿಟ್ಟು ಆಪರೇಷನ್ ಮಾಡಿದ್ವಿ. ಎಷ್ಟಾಗತ್ತೆ ಅಷ್ಟು ಮಾಡಿದ್ವಿ. ಅದೆಷ್ಟು ಬೆಳೆದಿತ್ತಂದ್ರೆ ರಕ್ತನಾಳಗಳು ನರಗಳು ಎಲ್ಲ ಅದರಲ್ಲೇ ಹೋಗ್ಬಿಟ್ಟಿತ್ತು. ಹೊಸ ತೊಂದರೆ ಆಗ್ಬಾರ್ದಂತ ಸುತ್ತಮುತ್ತ ರಕ್ತನಾಳಗಳ ಡ್ಯಾಮೇಜ್ ಆಗದಿರುವ ಹಾಗೆ ನಾವು ತೆಗೆದಿದ್ವಿ. ಇನ್ನೊಂದು ಉದಾಹರಣೆ ಅಂದ್ರೆ ನರಗುಂದಿನ ಒಂದು ಪೇಷಂಟ್, 12 ಮಗು, ಅದು ಪೇಪರ್ ಅಲ್ಲಿ ನಾವು ಹಾಕಿದೆ. ನಾನು ಒಂದ್ ಸೈಡ್ ಅಲ್ಲಿ ವೀಕ್ನೆಸ್ ಆಗಿ ತಲೆನೋವು ಆಗಿ ಮಗು ಆಲ್ಮೋಸ್ಟ್ ಸುಂದ ಆಗ್ತಾ ಇತ್ತು, ಅಂದ್ರೆ ಪ್ರಜ್ಞೆ ಕಡಿಮೆ ಆಗ್ತಾ ಇತ್ತು. ಆವಾಗ ಲೋಕಲ್ ಡಾಕ್ಟರ್ ಒಬ್ರು ಸ್ಕ್ಯಾನ್ ಮಾಡ್ಬಿಟ್ಟು ಅದ್ರಲ್ಲಿ ಗಡ್ಡೆ ಕಂಡು ಬಂದ್ರು, ಇನ್ನೊಂದು 10 ಔಷಧಿ ತಗೊಂಡ್ರಿ ಲಕ್ವ ಆದಂಗಿದೆ, 12 ಆ ರೀತಿ ಆಗೋ ಸಾಧ್ಯತೆ ಕಡಿಮೆ, ಸೊ ನೀವು ಆಮೇಲೆ ಬಿಟ್ಟು ಹೋಗಿ ಅಂತ ಹೇಳಿದ್ರು. ಪ್ರಾಬ್ಲಮ್ ಏನಾಗೋದಂದ್ರೆ ನಾವು ಸಮಯದಲ್ಲಿ ನೀವು ಬರ್ಲಿಲ್ಲ ಆ ಪೇಷಂಟ್, ತುಂಬಾ ತೊಂದರೆಗಳಾದ್ರೆ ಟ್ರೀಟ್ಮೆಂಟ್ ಮತ್ತೆ ರಿಸಲ್ಟ್ ಕೊಡೋದು ತುಂಬಾ ಕಷ್ಟ ಆಗುತ್ತೆ. ಇದೊಂದು ಒಳ್ಳೆಯ ಉದಾಹರಣೆ, ತೊಂದರೆಗಳು ಗೊತ್ತಾದನು ಸರಿಯಾದ ಸಮಯದಲ್ಲಿ ಜನ ಬರೋದು ತುಂಬಾ ಇಂಪಾರ್ಟೆಂಟ್. ಸೊ ಲೇಟ್ ಆಗಿ ಬಂದ್ರೆ ತುಂಬಾ ತೊಂದರೆಗಳಾದಾಗ ನಮ್ಗೆ ಅದರದ ಪೂರ್ತಿ ಗುಣ ಪಡಿಸೋದು ರಿಸಲ್ಟ್ ಕೊಡೋದು ಕಷ್ಟ ಆಗುತ್ತೆ.
0: ಅಂದ್ರೆ ಈಗ ಇದರ ಮುಖ್ಯ ಲಕ್ಷಣಗಳಾದಂತ ಅಂದ್ರೆ ನಿರಂತರವಾದ ತಲೆನೋವು ಇದ್ದಿರಬಹುದು ಅಥವಾ ಒಮಿಟಿಂಗ್ ಇದ್ದಿರಬಹುದು, ದೃಷ್ಟಿ ಮಂಜಾಗುವಿಕೆ ಇದ್ದಿರಬಹುದು, ನಮ್ಮ ದೇಹ ಇಂಬ್ಯಾಲೆನ್ಸ್ ಆಗಿ ನಡೀಲಿಕ್ಕೆ ಕಷ್ಟ ಆಗ್ತಿರ್ಬೋದು, ಈ ತರದ ಲಕ್ಷಣಗಳು

0: ಕಂಡು ಬಂದಾಗ ನಿಧಾನ ಮಾಡದೆ ನರರೋಗ ತಜ್ಞರನ್ನು ಭೇಟಿಯಾಗುವುದು ಸೂಕ್ತ.
1: ಸೂಕ್ತ ಮೇಡಮ್. ಕೆಲವೊಂದು ನಾವು ಸೂಪರ್ ಸ್ಪೆಷಲಿಸ್ಟ್ ಇರೋದ್ರಿಂದ ತುಂಬಾ ಜನ ರೆಫರ್ಡ್ ಅಂತಾರೆ, ಅಂದ್ರೆ ಆಲ್ರೆಡಿ ಚೆಕ್ಅಪ್ ಮಾಡ್ಬಿಟ್ಟು ಗಡ್ಡೆನ ಪರಿಶೀಲನೆ ಮಾಡ್ಕೊಂಡು ಕಂಡು ಹಿಡಿದಿರ್ತಾರೆ, ಅವರು ಬಂದು ನಮಗೆ ಕನ್ಸಲ್ಟೇಷನ್ ಮಾಡ್ತಾರೆ, ನಾವು ಕೆಲವೊಂದು ಕೇಳ್ತೀವಿ. ಇನ್ನೊಂದು ಉದಾಹರಣೆ ಹೇಳ್ಬೇಕಾದ್ರೆ, ಒಂದು 1 ತಿಂಗಳ ಹಿಂದ್ಗಡೆ ಇದೇ ರೀತಿ ಕಡೆ ವೀಕ್ನೆಸ್ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ, ಸ್ಕ್ಯಾನ್ ಆಗಿದೆ, ಹೆಚ್ಚು ಕಡಿಮೆ 1/3 ಅಂಶದ ಮೆದುಳಷ್ಟು ಗಡ್ಡೆ ಇದೆ, ಮೆನಿಜೋಮ ಗಡ್ಡೆ ಇದೆ. ಆ ತಾಯಿಗೆ ಬರುವತ್ತಿಗೆ ತುಂಬಾ ವೀಕ್ನೆಸ್ ಆಗ್ಬಿಟ್ಟು ಬಲಗಡೆ ಮಾತು ಆಲ್ಮೋಸ್ಟ್ ನಿಲ್ಲಕ್ ಶುರು ಆಗಿತ್ತು. ಅದನ್ನ ಒಂದು 6-8 ತಾಸು ಸರ್ಜರಿ ಮಾಡಿ ತೆಗೆದ್ವಿ, ಪೂರ್ತಿ ಒಂದು ಗಡ್ಡೆ ಒಂದೇ ಪೀಸ್ ಅಲ್ಲಿ ಬಂದಂಗಾಯ್ತು. ಸೊ ನೀವು ಮೆನ್ಷನ್ ಮಾಡಿದಾಗ ಅವರು ಸರಿಯಾದ ಸಮಯದಲ್ಲಿ ಬಂದು ತೊಂದರೆಗಳಾಗದೆ ಇರುವಂಗೆ, ಆದ್ರೆ ಅಟ್ಲೀಸ್ಟ್ ಮೆದುಳಲ್ಲಿ ಗಡ್ಡೆ ಇದೆ ಅಂತ ಗೊತ್ತಾದಾಗ ನೀವು ತುಂಬಾ ಲೇಟ್ ಮಾಡಬಾರ್ದು, ಸಮಯ ಕಡಿಬಾರ್ದು. ಸೂಪರ್ ಸ್ಪೆಷಲಿಸ್ಟ್ ಹೇಳಿದಂಗೆ ಅದು ಸರ್ಜರಿ ಹೇಳಿದ್ರೆ ದಯವಿಟ್ಟು ಸಮಯದಲ್ಲಿ ಮಾಡಿಸ್ಕೊಳ್ತಾಳೆ.
0: ಈಗ ಡಾಕ್ಟರ್, ಈ ಮೆದುಳು ಗಡ್ಡೆಗಳು ಈಗ ಮಾತಾಡ್ತಾ ನೀವು 2-3 ಉದಾಹರಣೆಗಳನ್ನು ಕೊಟ್ಟ ಹಾಗೆ, ಕೆಲವು ದೊಡ್ಡ ಸೈಜ್ ಅಲ್ಲಿ ಇರ್ತದೆ, ಕೆಲವು ಚಿಕ್ಕದಿರ್ತದೆ. ಇವು ಒಂದ್ಸತಿ ನೀವು ಸರ್ಜರಿ ಮಾಡಿ ತೆಗೆದ ಮೇಲೆ ಮತ್ತೆ ಮತ್ತೆ ಮರುಕಳಿಸೋ ಸಾಧ್ಯತೆ ಇರ್ತದ?
1: ಗ್ರೇಡ್ 1 ಮತ್ತೆ ಗ್ರೇಡ್ 2 ಮೇಡಮ್ ಬರೋದಿಲ್ಲ ಮೇಡಮ್. ಅದಕ್ಕೆ ಯೂಶಲಿ ನಾವೇನ್ ಮಾಡ್ತೀವಿ, ಸರ್ಜರಿಯ ಮೂಲಕ ಏನಂದ್ರೆ ನಮ್ ತಾತ್ಪರ್ಯ ಅಂದ್ರೆ, ಒಂದು ಅದರದ ಸೈಜ್ ಕಡಿಮೆ ಮಾಡಬೇಕು. ನಾನೊಂದು ಆಲ್ರೆಡಿ ಉದಾಹರಣೆ ಕೊಟ್ಟೆ, ಕೆಲವೊಂದಂದ್ರೆ ಪೂರ್ತಿ ತೆಗೆದೆ, ಅದನ್ನ ಒಂದ್ ಸ್ವಲ್ಪ ಬಿಡುವ ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ಸೇಫ್ ಸುರಕ್ಷಿತವಾದಂತ ಮೆದುಳು ಭಾಗಗಳಲ್ಲಿದ್ದು. ಇನ್ನು ಕೆಲವೊಂದರಲ್ಲಿ ರಕ್ತನಾಳಗಳೊಳಗಡೆ ಇರುತ್ತೆ, ಅವಾಗ ಗಡ್ಡೆ ತೆಗೆದ್ಬಿಟ್ಟು ಆ ರಕ್ತನಾಳ ಡ್ಯಾಮೇಜ್ ಆಯ್ತು, ನರ ಡ್ಯಾಮೇಜ್ ಆದ್ರೆ ಉಪಯೋಗ ಇಲ್ಲ. ಸೊ ಆ ರೀತಿ ಇದ್ದಾಗ ನಾವೇನ್ ಮಾಡುತ್ತೆ, ಹೊಸ ತೊಂದರೆ ಆಗುವುದನ್ನು ಬಿಟ್ಟು ಬರ್ತೀವಿ. ಸೊ ಮತ್ತೆ ಬರುವಂತ ರೋಗಗಳು ಗ್ರೇಡ್ 3 ಮತ್ತೆ ಗ್ರೇಡ್ 4 ಇದ್ದಾಗ ಅದು ಬರಬಹುದು. ಅದಕ್ಕೆ ಬೇರೆ ಸಪ್ಲಿಮೆಂಟ್ ಟ್ರೀಟ್ಮೆಂಟ್ ಇರುತ್ತೆ, ಆಪರೇಷನ್ ಜೊತೆಗೆ ಕೀಮೋ ಥೆರಪಿ ಕೊಡಬೇಕಾಗ್ಬಹುದು, ರೇಡಿಯೇಷನ್ ಕೊಡಬೇಕಾಗ್ಬಹುದು. ಪ್ರತಿಯೊಂದು ರೋಗಕ್ಕೂ ಒಂದು ಪರ್ಟಿಕ್ಯುಲರ್ 5-year ಸರ್ವೈವಲ್ ರೇಟ್ ಅಂತ ಇದೆ, ಈ ರೋಗಕ್ಕೆ ಇಷ್ಟು ಬದುಕುವಂತ ಸಾಧ್ಯತೆಗಳು ಕನ್ನಡದಲ್ಲಿ ಹೇಳಬೇಕಾಗಿರುತ್ತೆ. ಅದರ ಪ್ರಕಾರ ಮಾಡಿ ನಾವು ಟ್ರೀಟ್ಮೆಂಟ್ ಅನ್ನ ಸಜೆಸ್ಟ್ ಮಾಡ್ತೀವಿ. ಹಾ, ಈ ಗ್ರೇಡ್ ಬಂದಿದೆಪ್ಪ, ನಾವು ಟೆಸ್ಟ್ ಮಾಡಿಸಿದೀವಿ, ಇದನ್ನ ಮುಂದಿನ ಮಾಡಿಸ್ಕೋದು ಒಳ್ಳೇದಂತ ನಾವು ಹೇಳ್ತೀವಿ. ಸೊ ಆ ರೀತಿ ರೋಗಗಳು ಕೆಲವೊಂದು ವಾಪಸ್ ಬರಬಹುದು, ಕೆಲವೊಂದಂತೂ ಬರೋದೇ ಇಲ್ಲ.
0: ಈಗ ಡಾಕ್ಟ್ರೆ, ಇನ್ನೊಂದು ನಾವೇನ್ ಕೇಳ್ತಿರ್ತೀವಿ ಅಂತಂದ್ರೆ, ನೀವು ಮಾತಾಡ್ತಾ ಹೇಳಿದ್ರಿ ನಮ್ಮ ಎಡಗಡೆಯ ಮೆದುಳು ಬಲಗಡೆಯ ಭಾಗವನ್ನ, ಬಲಗಡೆ ಮೆದುಳು ಎಡಗಡೆಯ ಭಾಗವನ್ನ ನಿಯಂತ್ರಿಸ್ತದೆ ಅಂತೇಳಿ. ಈ ಆಕ್ಸಿಡೆಂಟ್ಗಳು ಆದಾಗ, ತಲೆಯ ಹಿಂಭಾಗದಲ್ಲಿ ಪೆಟ್ಟಾದಾಗ ಅವ್ರಿಗೆ ಬ್ರೈನ್ ಡೆಡ್ ಅನ್ನುವಂತ ಒಂದು ಶಬ್ದವನ್ನ ವೈದ್ಯರು ಬಳಸ್ತಿರ್ತಾರೆ, ಯಾವ ಸಮಯದಲ್ಲಿ ಬ್ರೈನ್ ಡೆಡ್ ಆಗ್ತದಂತೆ?
1: ಅಂದ್ರೆ ಮೇಡಮ್, ಆಕ್ಚುಲಿ ಏನಾಗಿರುತ್ತೆ, ಅದಕ್ಕೂ ಒಂದು ಕೆಲವೊಂದು ಫಿಕ್ಸ್ ಇಂಡಿಕೆ ಅಥವಾ ಫ್ಯಾಕ್ಟರ್ಸ್ ಇದೆ. ಒಂದು ಮನುಷ್ಯ ತನ್ನಗೆ ತಾನೇ ಉಸಿರಾಡೋದಿಲ್ಲ ಅಂದ್ರೆ, 1 ನಿಮಿಷ ನಾವು ಪರೀಕ್ಷೆ ಮಾಡ್ತೀವಿ, ಕಿವಿಯಲ್ಲಿ ತಂಪು ನೀರು ಹಾಕಿ ಅದರಿಂದ ಕಣ್ಣಲ್ಲಿ ರಿಯಾಕ್ಷನ್ ಆಗ್ತದೆ, ನಾವು ಕ್ಯಾಲೋರಿ ಟೆಸ್ಟ್ ಅಂತ ಹೇಳ್ತೀವಿ. ಕಣ್ಣಲ್ಲಿ ನಮ್ಗೆ ಒಂದು ಸಣ್ಣಾಗಿರೋ ಗಾಳಿನೇ ಜೋರಾಗಿ ಬಡಿಲಿ ಅಥವಾ ಒಂದು ಉಸುಕು ಅಥವಾ ಧೂಳು ಬಿದ್ರು ನಮಗೆ ಕಣ್ಣು ಮುಚ್ಕೊತೀವಿ, ಆ ರೀತಿ ಪರೀಕ್ಷೆಗಳನ್ನ ನಾವು ಮಾಡ್ತೀವಿ. ಕಣ್ಣಿನಲ್ಲಿ ರಿಯಾಕ್ಷನ್ ಇದೆಯಾ ಇಲ್ಲ, ಲೈಟ್ಗೆ ಅದು ರಿಯಾಕ್ಷನ್ ಮಾಡುತ್ತೆ. ಮತ್ತೆ ಸ್ವಲ್ಪ ನಿಮ್ಗೆ ಗೊತ್ತಿರಬಹುದು, ನಮ್ಗೆ ಜೊಲ್ಲಾಗ್ಲಿ ಅಥವಾ ಒಂದು ಊಟದ ಒಂದು ಅಗಳು ನಮ್ಗೆ ನೆತ್ತಿಗೆತ್ತಿತಪ್ಪ, ಜೀವ ಹೋದಂಗಾಯ್ತು ಅಂತ. ಸೊ ಇವೆಲ್ಲ ಯಾಕೆ ಹೇಳ್ತಾರೆ, ಇದು ತುಂಬಾ ಸೂಕ್ಷ್ಮವಾಗಿರುವಂತ ನರದ ರಿಸ್ಪಾನ್ಸ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಈ ರೀತಿ ಕೆಲವೊಂದು ಟೆಸ್ಟ್ ಗಳನ್ನ ಮಾಡಿ ಅದರಲ್ಲಿ ನಾವು ಪಾಸಿಟಿವ್ ರಿಸ್ಪಾನ್ಸ್ ಬರಲಿಲ್ಲ ಅಂದ್ರೆ ನಾವು ಬ್ರೈನ್ ಡೆಡ್ ಅಂತ ಡಿಕ್ಲೇರ್ ಮಾಡಿ. ಇದು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಜನಕ್ಕೆ ಇದು ನಾನು ಹೇಳೋದ್ರಿಂದ, ಈ ಪದಗಳು ಕಿವಿಲಿ ಹೋದ್ರೆ ಡಾಕ್ಟರ್ ಅವ್ರು ತಿಳಿಸಿ ಹೇಳುವಾಗ ಅವ್ರಿಗೆ ಸ್ವಲ್ಪ ಬೇಗ ಅರ್ಥ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾನು ಆಲ್ರೆಡಿ ಹೇಳಿದಂಗೆ ಮತ್ತೆ ಮತ್ತೆ ಬಹಳ ಜನ ಕೇಳ್ತೀನಿ, ದಯವಿಟ್ಟು ತಲೆಗೇಟ್ ಆಗೋದು ಅಂತಹ ಆಗದಿರ ನೋಡ್ಕೊಳ್ಳುವ ಅಂತ ರೋಗ, ಹೆಲ್ಮೆಟ್ ಹಾಕದೆ ಗಾಡಿ ಹತ್ಬೇಡಿ, ಕುಡ್ದ್ಬಿಟ್ಟು ಗಾಡಿ ಹತ್ಬೇಡಿ, ರಾತ್ರಿ ಅವಶ್ಯಕತೆ ಇಲ್ಲ ಅಂದ್ರೆ ಗಾಡಿಲಿ ಹೋಗ್ಬೇಡಿ. ನೀವು ಸರಿಯಾಗಿದ್ರು ಇನ್ನೊಬ್ರು ಬಂದು ಗುದ್ಸ್ಬಹುದು, ಏನೋ ಒಂದು ಆಗುವಂತ ಸಾಧ್ಯತೆ ಇರುತ್ತೆ. ಹೀಗಿದ್ದಾಗ ಸಣ್ಣ ಪುಟ್ಟ ಏಟಾದ್ರೂ ಟ್ರೀಟ್ಮೆಂಟ್ ಇದೆ. ಈಗಿರುವ ವಿಜ್ಞಾನದಲ್ಲಿ ಆಲ್ಮೋಸ್ಟ್ ಜೀವ ಹೋಗುವಂತಹ ಪೇಷಂಟ್ ಅನ್ನು ತುಂಬಾ ಬಗ್ಸಿ ಎದ್ದು ಅಡ್ಡಾಡುವಂತಹ ಉದಾಹರಣೆಗಳಿದೆ. ಬಟ್ ಅದು ಆಗದೆ ಇರುವಂತ ನೋಡ್ಕೊಂಡ್ರೆ ಇನ್ನೂ ಒಳ್ಳೇದು.
0: ಹೌದು, ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅನ್ನೋ ಹಾಗೆ. ಈಗ ಡಾಕ್ಟರ್, ಒಂದು ನಿಮ್ಗೆ ಕೊನೆಯ ಪ್ರಶ್ನೆ ನಾನು ನಿಮ್ಗೆ ಕೇಳುದು ಅಂದ್ರೆ, ಈ ಬ್ರೈನ್ಗೆ ಟ್ಯೂಮರ್ ಆಗ್ಲಿ ಅಥವಾ ಏನೋ ತೊಂದರೆ ಆದಾಗ ಸರ್ಜರಿ ಅಂತ ಮಾಡಿದ್ರೆ, ಈಗ ನಾವು ಕೀ ಹೋಲ್ ಸರ್ಜರಿ ಅಂತ ಕೇಳ್ತೀವಿ, ಇದರಲ್ಲಿ ಏನಾದ್ರೂ ಬದಲಾವಣೆಗಳು ಇದೆಯಾ ಅಥವಾ ಪೂರ್ತಿ ತಲೆಯನ್ನ ಶೇವ್ ಮಾಡಿ ನಾರ್ಮಲ್ ಸರ್ಜರಿ ಮಾಡೋ ತರಾನೇ ಮಾಡ್ತೀವಿ?
1: ಆಕ್ಚುಲಿ ತುಂಬಾ ಒಳ್ಳೆಯ ಈ ಪ್ರಶ್ನೆ. ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ, ತುಂಬಾ ಜನ ಕೇಳೋದಿಲ್ಲ ಈ ಪ್ರಶ್ನೆ. ನಾನಾಗಿ ಉಲ್ಟಾ ಪೇಷಂಟ್ಗೆ ನಾನು ಹೇಳ್ತಿರ್ತೀನಿ, ಸರ್ ನಿಮ್ ಈ ರೀತಿ ರೋಗದಲ್ಲಿ ಈ ರೀತಿ ಮಾಡೋಣ, ಸೊ ನಿಮ್ಗೆ ಅವಶ್ಯಕತೆ ಇಲ್ಲ, ದೊಡ್ಡದಾಗ ಪೂರ್ತಿ ಶೇವ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎಸ್ಪೆಷಲಿ ಲೇಡೀಸ್ಗೆ, ಅವರಿಗೆ ಬೇಕು ಅಂದ್ರೆ ಮಾತ್ರ ತೆಗಿತೀವಿ. ನಾನು ಕೆಲವೊಂದು ಉದಾಹರಣೆಗಳನ್ನ ರೆಗ್ಯುಲರ್ ಆಗಿ ಪೇಪರ್ಲಿ ಹಾಕಿ, ಒಂದು ಪೇಷಂಟ್ ಹೀದೇ ಆಗಿತ್ತು, ತಲೆನೋವು ಅಂತ ಬಂದ್ರು, ಮೈಗ್ರೇನ್ ಇರ್ಬೋದು, ಮಾ ಔಷಧಿ ನಾನೇ ಕೊಟ್ಟೆ, ಆಮೇಲೆ 15 ದಿನ ಸರ್ ಕಡಿಮೆ ಆಗಿಲ್ಲ, ಸ್ಕ್ಯಾನ್ ಮಾಡೋಣ, ಮೆದುಳುಗಡ್ಡೆ ಇತ್ತು. ಸೊ ಒಂದು ಆಪರೇಷನ್ ನಾವು ಸ್ಮಾಲ್ ಹೋಲ್ ಮಾಡ್ಬಿಟ್ಟು ಕ್ಲಿಯರ್ ಮಾಡಿದ್ವಿ. ನಾನು ಆಲ್ರೆಡಿ ಹೇಳಿದಂಗೆ ಕೆಲವೊಂದು ಇಂಡಿಕೇಟೆಡ್ ಪೇಷಂಟ್ಗೆ ಡೆಫಿನೆಟ್ಲಿ ಕೀ ಹೋಲ್ ಸರ್ಜರಿ ಮಾಡಬಹುದು. ಸೈಜ್ ತುಂಬಾ ಜಾಸ್ತಿ ಇತ್ತು, ಸುತ್ತಮುತ್ತ ಸೂಕ್ಷ್ಮವಾಗಿರುವಂತಹ ಮೆದುಳಿನ ಭಾಗಗಳಿದ್ದಾಗ ನಾವು ಕೀ ಹೋಲ್ ಮಾಡ್ಬಿಟ್ಟು ಸಣ್ಣ ಜಾಗದಲ್ಲಿ ಒದ್ದಾಡೋದಕ್ಕೆ ಅವಶ್ಯಕತೆ ಇರೋದಿಲ್ಲ. ಅವಾಗ ಹೇಳ್ತೀವಿ ಗಡ್ಡೆ ಸೈಜ್ ಜಾಸ್ತಿ ಆಗಿದೆಯಮ್ಮ, ನೀವು ರೆಗ್ಯುಲರ್ ಮಾಡೋದು ಒಳ್ಳೇದು ನಿಮಗೆ, ಆದ್ರೆ ನಾನು ಕೊಲ್ಗುತ್ತೆ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಇರೋದಿಲ್ಲ. ಪಿಟ್ಯುಟರಿ ಬಗ್ಗೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ,

0: ಮೊದಲದಂಗೆ ಓಪನ್ ಮಾಡೋ ಸಾಧ್ಯತೆ ಬಹಳ ಕಡಿಮೆ. ಕೆಲವೊಂದು ಆಪರೇಷನ್ ಮಾಡ್ತೀವಿ ಕೆಲವೊಂದು ಪಿಟರಿ, ಬಟ್ ತುಂಬಾ ಆಪರೇಷನ್ ಮೂಗಿಂದ ಮಾಡ್ತೀವಿ, ಅವ್ರಿಗೆ ಆಪರೇಷನ್ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಇನ್ನು ಕೆಲವೊಂದು ಕಿವಿ ಹಿಂದೆ ಭಾಗದಲ್ಲಿ ಸಣ್ಣದಾಗಿ ಕೀಹೋಲ್ ಆಪರೇಷನ್ ಮಾಡಿ ಟ್ರೈಜಮ್ ನ್ಯೂರಾಲಜಿ ಅಂತ, ರಕ್ತ ನಾಳ ಒಂದು 5ನೇ ನರದ ಮೇಲೆ ಕೂತಿರುತ್ತೆ, ಮುಖ ಉರಿ ನೋವು ಶಾಕ್ ಹೊಡೆದಂಗೆ ನೋವು ಬದಿರುತ್ತೆ, ಅದು ಸಣ್ಣದಾಗಿ ಗಡ್ಡೆಗಳಾಗಿರುತ್ತೆ. ಕೀಹೋಲ್ ಸರ್ಜರಿಗಳು ತುಂಬಾ ಬದಲಾವಣೆಗಳಾಗಿದೆ. ಮೊದಲದಂಗೆ ಪೂರ್ತಿ ಹೆಡ್ ಶೇವ್ ಮಾಡೋ ಅವಶ್ಯಕತೆ ಇಲ್ಲ, ಪೂರ್ತಿ ಕೊಯ್ದು ಅಥವಾ ಓಪನ್ ಮಾಡಿ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ಸರ್ಜರಿ ನಾವು
1: ಬದಲಾವಣೆ ತುಂಬಾ ಆಗಿದೆ.
0: ಹೌದು,
1: ಅಂದ್ರೆ ಮೊದಲು ಒಂದು ಕಾಲಕ್ಕೆ ಜನ ಹೆದರ್ತಿದ್ರು ಮೆದುಳಿನ ಶಸ್ತ್ರಚಿಕಿತ್ಸೆ ಅಂದ ತಕ್ಷಣನೇ ನಾನು ಹೊಳ್ಳಿ ಬದುಕ್ ಬರ್ತೀನೋ ಇಲ್ಲೋ ಅನ್ನೋ ಒಂದು ಭಯ ಇತ್ತು.
0: ಈಗೂ ತುಂಬಾ ಮೂಢನಂಬಿಕೆಗಳಿದೆ ಮೇಡಮ್. ಇಷ್ಟೆಲ್ಲ ನಾವು ಹೇಳಿದಾಗ ಉದಾಹರಣೆಗಳು ತೋರಿಸಿದ್ರು, ನಾವು ಅವರು ನೋಡ್ತಿರ್ತಾರೆ ಟಿವಿಲಿ ನ್ಯೂಸ್ ಪೇಪರ್ ಓದ್ತಿರ್ತಾರೆ, ಆದ್ರೂ ಅನ್ಫಾರ್ಚುನೇಟ್ಲಿ ಈ ರೀತಿ ಮೋಸ್ಟ್ಲಿ ಕಾರ್ಯಕ್ರಮದಿಂದ ಅವ್ರಿಗೆ ಏನಾಗುತ್ತೆ ಜ್ಞಾನ ಬಂದ್ರೆ ಒಳ್ಳೇದು. ಮೂಢನಂಬಿಕೆಗಳು ಬೇಡ, ದಯವಿಟ್ಟು ಬೇಡ, ಅದರ ಜ್ಞಾನ ಪಡ್ಕೊಳ್ಳೋಣ. ಏನೇ ಇದ್ರೆ ಸಮಾಲೋಚನೆ ಮಾಡೋಣ, ಒಬ್ರಿಲ್ಲಾದ್ರೆ ಇನ್ನೊಬ್ರು ಸೆಕೆಂಡ್ ಒಪಿನಿಯನ್ ತಗೊಳ್ಳಿ, ಬಟ್ ಕರೆಕ್ಟ್ ಆಗಿರುವಂತ ಚಿಕಿತ್ಸೆಯನ್ನು
1: ಅಲ್ಲ, ಅಟ್ ಲೀಸ್ಟ್ ವೈದ್ಯರ ಹತ್ರ ಹೋಗಿ ಸಮಾಲೋಚನೆ ಆದ್ರೂ ಮಾಡಿದ್ರೆ ಅರ್ಧ ಆರಾಮಾಗ್ತದೆ.
0: ನಿಜ.
1: ಆಯ್ತು ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರ, ಈ ಮೆದುಳು ಗಡ್ಡೆ ಹೆಂಗಿರ್ತದ, ಮೆದುಳಿನ ಕಾರ್ಯವೈಖರಿಯ ಜೊತೆ ಜೊತೆಗೆ ಗಡ್ಡೆಗಳು ಆಗುವುದಕ್ಕೆ ಏನ್ ಕಾರಣ, ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ನಮ್ಮ ಕೇಳುಗರಲ್ಲಿ ಕಳಕಳಿಯಾಗಿ ಕೇಳ್ಕೊಂಡಿದ್ದು ಅಂದ್ರೆ ಯಾವುದೇ ತರಹದ ತಲೆನೋವು, ವಾಂತಿ, ನಡಿಗೆಯಲ್ಲಿ ಇಂಬ್ಯಾಲೆನ್ಸ್ ಆಗಿರೋದು, ಇಂತಹ ಲಕ್ಷಣಗಳು ಕಂಡು ಬಂದಾಗ ಏನೋ ಆಗಿರಬಹುದು, ವೀಕ್ನೆಸ್ ಆಗಿರಬಹುದು ಅಂತ ಉದಾಸೀನ ಮಾಡದೆ ನರ ರೋಗ ತಜ್ಞರನ್ನ ಸೂಕ್ತ ಸಮಯದಲ್ಲಿ ಭೇಟಿ ಆದಾಗ ಮುಂದೆ ಆಗುವಂತಹ ಅನಾಹುತವನ್ನ ತಪ್ಪಿಸ್ಕೊಳ್ಬಹುದು ಮತ್ತೆ ಸುಲಭವಾಗಿ ಚಿಕಿತ್ಸೆಯನ್ನ ಪಡಿಬಹುದು ಅನ್ನೋ ಮಾತನ್ನ ತಾವು ಹೇಳಿದ್ರಿ. ಮತ್ತೆ ಡಾಕ್ಟರ್ ವಿಜಯ ಮಹಾಂತೇಶ್ ಪೂಜಾರಿ ಅವರ ಕ್ಲಿನಿಕ್ ಹುಬ್ಬಳ್ಳಿ ಜೊತೆಗೆ ಜನರಿಗೆ ಅನುಕೂಲ ಆಗ್ಲಿ ಅಂತ ಬೆಳಗಾವಿಯಲ್ಲಿ ಕೂಡ ಇದೆ. ಹೆಚ್ಚಿನ ತೊಂದರೆ ಇದ್ರೆ, ನರ ರೋಗಕ್ಕೆ ಸಂಬಂಧಪಟ್ಟಂತ ತೊಂದರೆ ಇದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸುಲಭವಾಗಿ ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ಆಶಿಸ್ತಾ ಈ ಸಂದರ್ಶನವನ್ನ ಇಲ್ಲಿಗೆ ಮುಗಿಸೋಣ.
0: ಧನ್ಯವಾದಗಳು, ನಮಸ್ಕಾರ.
2: ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಇದುವರೆಗೂ ನರರೋಗ ತಜ್ಞರಾದ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಈಗ ಬಾಣಂತಿ ಹಾಗೂ ನವಜಾತ ಶಿಶುವಿನ ಆರೈಕೆ, ಈ ಕುರಿತು ಮಾಹಿತಿ ಕೇಳುತ್ತೀರಿ. ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಶಾಂತಲಾ ಹರ್ಲೇಕರ್ ಅವರು.
3: ಒಂದು ನವಜಾತ ಶಿಶು ಹಾಗೂ ಅದರ ತಾಯಿ ಮನೆಗೆ ಬಂದಾಗ ಆ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಉಂಟಾಗುವುದು. ಆದರೆ ಅವರಿಬ್ಬರ ಆರೈಕೆಯಲ್ಲಿ ಹಲವಾರು ಪದ್ಧತಿಗಳು ಹಾಗೂ ಚಿತ್ರ ವಿಚಿತ್ರವಾದ ನಂಬಿಕೆಗಳು ಕಂಡುಬರುವು. ಅವು ಯಾವುವು ಹಾಗೂ ಅವುಗಳಿಂದ ಆಗುವ ಪರಿಣಾಮಗಳು ಏನು ಎಂಬುದರ ಬಗ್ಗೆ ವಿಚಾರ ಮಾಡೋಣ. ಮೊದಲಿಗಾಗಿ ನಾವು ಪದ್ಧತಿ ಅಂದರೆ ಏನು ಹಾಗೂ ಅದು ಹೇಗೆ ಚಾಲನೆಯಲ್ಲಿ ಬಂತು ಎಂಬುದರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಹಲವಾರು ವರ್ಷಗಳಿಂದ ಕಾಯ್ದುಕೊಂಡು ಬಂದಿರುವಂತಹ ರೀತಿಗಳೇ ಪದ್ಧತಿ. ಹಿಂದಿನ ಕಾಲದ ಜನರು ತಮಗೆ ಅನುಕೂಲವಾದಂತೆ ಆಗಿನ ಕಾಲದಲ್ಲಿ ಲಭ್ಯವಾಗಿರುವ ವಸ್ತುಗಳನ್ನು ಉಪಯೋಗಿಸಿ ಉತ್ತಮವಾದ ಆರೈಕೆ ಕೊಡುವ ಪ್ರಯತ್ನ ಮಾಡುತ್ತಿದ್ದರು. ಉದಾಹರಣೆಗಾಗಿ ಆ ಕಾಲದಲ್ಲಿ ಚಳಿ ಜಾಸ್ತಿ, ಮಳೆ ಜಾಸ್ತಿ, ಸ್ವೆಟರ್, ಹೊದಿಕೆ, ಗಾದಿ ಉಪಯೋಗ ಕಮ್ಮಿ. ಹೀಗಾಗಿ ಬಾಣಂತಿ ಹಾಗೂ ನವಶಿಶುವಿಗೆ ಇದ್ದಲಿಯಿಂದ ಕಾಯಿಸುವುದು, ತಲೆ ಕಟ್ಟಿ ಹಲವಾರು ಪದರಿನ ಬಟ್ಟೆ ಹಾಕುತ್ತಿದ್ದರು. ಈಗ ಯಾವುದೇ ಕಾಲವಿರಲಿ ಶಖೆ ಇರುವುದೇ, ಹಾಗಾಗಿ ಮೊದಲಿನಂತೆ ಹಲವಾರು ಪದರಿನ ಬಟ್ಟೆ ಹಾಕಿದರೆ ತಾಯಿ ಹಾಗೂ ಮಗುವಿಗೆ ಹಿಂಸೆ ಆಗುವುದು. ಈಗಿನ ಕಾಲದಲ್ಲಿ ನಮಗೆ ಅಂದರೆ ಸಾರ್ವಜನಿಕರಿಗೆ ಆ ದಿನದ ತಾಪಮಾನಕ್ಕೆ ಎಷ್ಟು ಅರವೆ ಬೇಕು ಅನಿಸುತ್ತದೋ ಅದಕ್ಕಿಂತ ಒಂದು ಅಥವಾ ಎರಡು ಪದರಿಗಳ ಹೆಚ್ಚು ಅರವೆ ಹಾಕಿದರೆ ಕೂಸಿಗೆ ಸಾಕು. ಅದೇ ತರಹ ತಾಯಿಗೂ ಸಹ ಕುಂಚಿಗೆ ಚಳಿಗಾಲದಲ್ಲಿ ಅಷ್ಟೇ ತಾಯಿಗೆ ಕಟ್ಟಿರಿ. ಈಗ ಪದ್ಧತಿ ಉಂಟಾಗೋದಕ್ಕೆ ಮತ್ತೊಂದು ರೀತಿಯೂ ಇದೆ, ಅದು ಏನೆಂದರೆ ಸ್ಪರ್ಧೆ. ನೀವು ಬಾಣಂತಿಗೆ ಎರಡು ಚಮಚ ತುಪ್ಪ ಹಾಕಿ ತಿನ್ನಿಸುತ್ತೀರಾ, ಹಾಗಾದರೆ ನಾವು ನಾಲ್ಕು ಚಮಚ ತಿನ್ನಿಸ್ತಾರೋ ಅರ್ಧ ವಾಟಿ ತಿನ್ನಿಸುತ್ತಾರೆ. ಆ ಸ್ಪರ್ಧೆಯಿಂದ ಈಗ ಆ ಬಾಣಂತಿಗೆ ಒಂದು ವಾರದಲ್ಲಿ ಸಾಧಾರಣ ಒಂದು ಡಬ್ಬಿ ತುಪ್ಪ ತಿನ್ನಿಸುವ ಪ್ರಯತ್ನ ಮಾಡುತ್ತಾರೆ. ತಾಯಿಯ ನರಗಳಿಗಾಗಲಿ ಹಾಗೂ ಮೂಳೆಗಳ ಪೋಷಣೆಗಳಾಗಲಿ ನಾಲ್ಕು ಸಣ್ಣ ಚಮಚ ತುಪ್ಪ ಒಂದು ದಿವಸಕ್ಕೆ ಸಾಕು. ಸಸ್ಯಹಾರಿ ತಾಯಿಗೆ ಸರಿಯಾದ ಪೌಷ್ಟಿಕ ಆಹಾರವನ್ನು ಕೊಡಬೇಕು. ಹಣ್ಣು, ಹಾಲು, ಬೇಳೆ, ತರಕಾರಿ ಎಲ್ಲವನ್ನು ಕೊಡಿರಿ. ಅದರಲ್ಲಿ ಯಾವುದೇ ತರಹದ ನಿರ್ಬಂಧಗಳು ಇಲ್ಲ. ಮಾಂಸಾಹಾರಿಗಳಲ್ಲಿ ಮೀನು ಸೇವಿಸುವುದು ಅತ್ಯುತ್ತಮ. ಸಾಕಷ್ಟು ಕಾಯಿಸಿ ಆರಿಸಿದ ನೀರನ್ನು ತಾಯಿಗೆ ಕೊಡಬೇಕು. ಅದರಿಂದ ಗಂಡು ಮಗುವಿಗೆ ಹೊಟ್ಟೆ ನೋವು ಬರುವುದು ಎಂಬ ಕಲ್ಪನೆ ತಪ್ಪು. ಸಣ್ಣ ಮಕ್ಕಳು ರಸ್ತೆಯಲ್ಲಿ ಗುಂಡಿ ಕಂಡಾಗ ಅದರಲ್ಲಿ ಕಲ್ಲು ನೀರು ಕಟ್ಟಿಗೆ ಹಾಕುವರು. ಹಾಗೆಯೇ ಯಾರಿಗೋ ನವಶಿಶುವನ್ನು ಕಿವಿ ಹಾಗೂ ಮೂಗು ನೋಡಿದಾಗ ಅನಿಸಿತಂತೆ, ಅದರಲ್ಲಿ ಎಣ್ಣೆ ಸುರಿದು ಜೋರಾಗಿ ಉಗಿದರು. ನಮ್ಮ ದೇಹದಲ್ಲಿ ಪ್ರಬಲ ಪ್ರತಿರೋಧಕ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ. ಕಣ್ಣು, ಮೂಗು, ಕಿವಿ ಯಾವುದರಲ್ಲಿಯೂ ಎಣ್ಣೆ ಇತ್ಯಾದಿ ಹಾಕುವ ಅವಶ್ಯಕತೆ ಇಲ್ಲ. ಅನುಭವಿ ತಜ್ಞ ವೈದ್ಯರು ಕೊಟ್ಟ ಔಷಧಿಗಳನ್ನು ಮಾತ್ರ ಬಳಸಬೇಕು. ಹೊಕ್ಕಳಿಗೆ ಯಾವುದೇ ಪೇಸ್ಟ್ ಕ್ರೀಮ್ ಹಚ್ಚಬಾರದು. ನವಶಿಶುವಿನ ನೆತ್ತಿ ಅಂದರೆ ಬುರಡೆ ಬೆಳವಣಿಗೆ ಆಗದೆ ಇರುವಂತಹ ಒಂದು ಜಾಗ ಇರುತ್ತದೆ. ಸಾಧಾರಣ 1 ವರ್ಷ ಕಾಲ ಬೇಕು ತಲೆಬುರಡೆ ಪೂರ್ಣವಾಗಿ ಕೂಡಿಕೊಳ್ಳುವುದಕ್ಕೆ. ಹಲವಾರು ಜನರು ಆ ಜಾಗದಲ್ಲಿ ಎಣ್ಣೆ ತುಂಬಿ ಪೌಡರ್ ಹಾಕಿ ಪೇಪರ್ ಇಡುವರು. ಇವುಗಳಿಂದ ಎಲ್ಲವೂ ಬೆಳೆಯುವುದಿಲ್ಲ. ವ್ಯತಿರಿಕ್ತವಾಗಿ ಶಿಶುವಿನ ಮೆದುಳಿಗೆ ಅಪಾಯ ಆಗಿ ಮಾನಸಿಕ ತೊಂದರೆ ಅಥವಾ ದೌರ್ಬಲ್ಯ ಬರುವ ಸಂಭಾವನೆ ಜಾಸ್ತಿ. ನಿಮಗೆ ಆ ಬುರಡೆ ಕೂಡಿಕೊಳ್ಳಬೇಕು ಅನಿಸುತ್ತಿದ್ದರೆ ತಾಯಿಯ ಹಾಲು ಕುಡಿಸಿ. ಅದರಲ್ಲಿ ಇರುವ ಕ್ಯಾಲ್ಸಿಯಂ ಅಂಶ ಆ ಕೆಲಸ ಮಾಡುತ್ತದೆ. ತಾಯಿ ಎದೆ ಹಾಲಿನಲ್ಲಿ ಆ ಶಿಶುವಿಗೆ ಬೇಕಾದ ಎಲ್ಲಾ ಪೋಷಕಾಂಶಗಳು, ಸಾಕಷ್ಟು ನೀರು, ವಿಟಮಿನ್ಸ್, ರೋಗ ನಿರೋಧಕ ಶಕ್ತಿ ಸರಿಯಾದ ಪ್ರಮಾಣದಲ್ಲಿ ಹಾಗೂ ಶಿಶುವಿಗೆ ಪಚನವಾಗುವಂತಹ ರೂಪದಲ್ಲಿ ಇರುವುದು. ಹೀಗಾಗಿ ಮೊದಲಿಗೆ ಬರುವಂತಹ ತಾಯಿಯ ಗಟ್ಟಿ ಹಳದಿ ಹಾಲಾಗಲಿ ಅಥವಾ ಮುಂದೆ ಬರುವ ಬಿಳಿ ಹಾಲಾಗಲಿ ಕನಿಷ್ಠ 6 ತಿಂಗಳವರೆಗೆ ಕುಡಿಸಲೇಬೇಕು. ದೇವರ ಸೃಷ್ಟಿ ಇದು, ತಿರಸ್ಕರಿಸಬಾರದು. ಸಕ್ಕರೆ, ಜೇನುತುಪ್ಪ, ನೀರು ಹುಟ್ಟಿದ ಮಗುವಿಗೆ ಅಲ್ಲ, ಮುಂದೆ 6 ತಿಂಗಳವರೆಗೂ ಆ ಶಿಶುವಿಗೆ ಕೊಡೋದು ಸರಿಯಲ್ಲ. ಇನ್ನು ಬಾಣಂತಿ ಕೋಣೆ ಬಗ್ಗೆ ಸ್ವಲ್ಪ ಮಾತನಾಡೋಣ. ಸಾಕಷ್ಟು ಶುದ್ಧ ಗಾಳಿ, ಬೆಳಕು ಒಂದು ಕೋಣೆಗೆ ಬರದೆ ಹೋದರೆ ಆ ಕೋಣೆಯಲ್ಲಿ ಕ್ರಿಮಿಕೀಟಗಳು ಹೆಚ್ಚಾಗಿ ತಾಯಿ ಹಾಗೂ ಮಗುವಿಗೆ ರೋಗ ಬರುವಂತಾಗುವುದು. ಹೀಗಾಗಿ ಬಾಣಂತಿ ಕೋಣೆ ಎಂಬುವ ಕಲ್ಪನೆಯೇ ಅಪಾಯಕಾರಿ. ತಾಯಿ ಹಾಗೂ ಶಿಶು ಇರುವ ಜಾಗದಲ್ಲಿ ನೆಲ, ಹಾಸಿಗೆ, ಹೊದಿಕೆ, ವಾತಾವರಣ ಸ್ವಚ್ಛ ಇಡುವುದು ಬಹುಮುಖ್ಯ. ಸೊಳ್ಳೆ ಹಾಗೂ ಇತರ ಹುಳಗಳು ಹೋಗಬೇಕು ಅಂತೂ ಹೇಳಿ ಸುಮಾರು ಜನರು ಲೋಬಾನ ಉಪಯೋಗಿಸುತ್ತಾರೆ. ಆದ್ದರಿಂದ ಬರುವ ಹೊಗೆಯು ಶಿಶುವಿನ ಶ್ವಾಸಕೋಶಕ್ಕೆ ತೊಂದರೆ ಕೊಡುವುದು. ಸೊಳ್ಳೆಗಳಿಗಾಗಿ ಸೊಳ್ಳೆ ಪರದೆ ಉಪಯೋಗಿಸಿರಿ ಅಥವಾ ಗಾಳಿ ಆಡುವ ಕೋಣೆಗೆ ಲೋಬಾನ ಹಾಕಿ ಆ ಹೊಗೆಯು ಪೂರ್ಣವಾಗಿ ಹೋದ ಮೇಲೆಯೇ ಆ ಶಿಶುವಿಗೆ ಆ ಕೋಣೆಯಲ್ಲಿ ಮಲಗಿಸಿರಿ. ಭೆಟ್ಟಿಯಾಗಲು ಬಂದವರಿಗೆ ಕೈ ಕಾಲು ಸ್ವಚ್ಛವಾಗಿ ನೀರು ಹಾಗೂ ಸೋಪಿನಿಂದ ತೊಳೆದ ಮೇಲೆಯೇ ಮಗುವನ್ನು ಮುಟ್ಟಲಿಕ್ಕೆ ಬಿಡಿ. ಈಗ ಶಿಶುವಿಗೆ ಎಣ್ಣೆ ಹಚ್ಚುವ ವಿಧಾನ. ಆ ಮೃದುವಾದ ಮಗುವಿನ ಚರ್ಮಕ್ಕೆ 4-5 ಹನಿ ನಮ್ಮ ಅಂಗೈಯಿಂದ ಸೂಕ್ಷ್ಮವಾಗಿ ಸಾವಕಾಶವಾಗಿ ಅದರ ಮೈಯನ್ನು ತಿಕ್ಕಬೇಕು. ಎಣ್ಣೆ ಹಚ್ಚಲು ಬರುವ ಹೆಂಗಸರು ತಮ್ಮ ಪೂರ್ಣ ಶಕ್ತಿಯನ್ನು ಉಪಯೋಗಿಸಿದಲ್ಲಿ ಮಗುವಿನ ಎಲುಬು ಸರಿಯಬಹುದು, ಮುರಿಯಬಹುದು. ಅದರ ಬಗ್ಗೆ ಎಚ್ಚರವಿರಲಿ. ಈಗ ಅದರ ಸ್ನಾನಕ್ಕೆ ತಯಾರಿಸಿದ ಬಿಸಿ ನೀರಿನ ತಾಪಮಾನವನ್ನು ನಿಮ್ಮ ಮೊಣಕೈಯಿಂದ ತಪಾಸಣೆ ಮಾಡಬೇಕು. ಅತಿಯಾಗಿ ಬಿಸಿ ನೀರು ಹಾಕಿದಲ್ಲಿ ಮಗು ಅಳುವುದು, ಚರ್ಮ ಕೆಂಪಾಗಿ ಸುಡುವ ಸಂಭವತೆಯೂ ಇದೆ. ಗಂಡು ಮಕ್ಕಳ ಶಿಶ್ನದ ಚರ್ಮ ಹಿಂದೆ ಸರಿಸುವ ಪ್ರಯತ್ನ ಮಾಡಬಾರದು. ಕೆಲವು ನವಜಾತ ಶಿಶುಗಳಲ್ಲಿ ಎದೆ ತೊಟ್ಟುಗಳು ಸೋರಬಹುದು, ಅದನ್ನು ಹಿಂಡಿ ತೆಗೆಯುವ ಪ್ರಯತ್ನ ಮಾಡಬಾರದು. ತಾಯಿಗೆ ಆದಷ್ಟು ಬೇಗ ಓಡಾಟಕ್ಕೆ ಪ್ರೋತ್ಸಾಹ ಕೊಡಬೇಕು. ಭಾರ ಎತ್ತುವ ಕೆಲಸಗಳನ್ನು ಮಾಡಬಾರದು, ಆದರೆ ಸತತವಾಗಿ ಮಲಗಿಯೇ ಇರುವುದು ಸರಿಯಲ್ಲ. ತಾಯಿಯಲ್ಲಿ ಸಾಧಾರಣವಾಗಿ 3 ವಾರದವರೆಗೆ ರಕ್ತಸ್ರಾವ ಆಗುತ್ತದೆ. ಈ ದಿವಸಗಳಲ್ಲಿ ಸ್ವಚ್ಛತೆ ಕಾಪಾಡುವುದು ಮುಖ್ಯ. ದಿನವೂ ಸ್ನಾನ ಮಾಡಬೇಕು. ರಕ್ತಸ್ರಾವಕ್ಕೆ ಸ್ವಚ್ಛ ಬಟ್ಟೆಯನ್ನು ಉಪಯೋಗಿಸಬೇಕು. ಹೆರಿಗೆ ಜಾಗದ ಗಾಯದ ಬಗ್ಗೆ ಕಾಳಜಿ ವಹಿಸಿರಿ. ಲೈಂಗಿಕ ಸಂಬಂಧವನ್ನು ಕನಿಷ್ಠ 6 ವಾರದವರೆಗೆ ಮಾಡಬಾರದು. ಮುಂದಿನ ವಿಷಯ ತಾಯಿಯಲ್ಲಿ ಬರುವ ಖಿನ್ನತೆ. ಈಗ ನಿದ್ರಾಹೀನತೆ, ನೋವು, ಆತಂಕ, ಅಪಚನ ಮುಂತಾದವುಗಳಿಂದ ಪ್ರಸೂತಿ ಆದ ತಾಯಿಗೆ 2 ವಾರದವರೆಗೆ ಖಿನ್ನತೆ ಆಗುವುದು ಸರ್ವಸಾಧಾರಣ. ಇದನ್ನು ನಾವು ಪ್ರೆಗ್ನೆನ್ಸಿ ಬ್ಲೂಸ್ ಎನ್ನುತ್ತೇವೆ. ಇದರ ನಿರ್ವಹಣದಲ್ಲಿ ಗಂಡ ಅವನು ಹಾಗೂ ಇತರ ಸಂಬಂಧಿಕರು ಪ್ರೀತಿ, ಗೌರವ ಹಾಗೂ ಸ್ನೇಹದಿಂದ ಬಾಣಂತಿಯನ್ನು ನೋಡಿಕೊಳ್ಳಬೇಕು. 2 ವಾರದ ಮೇಲೂ ಖಿನ್ನತೆ ಕಮ್ಮಿ ಆಗದೆ ಹೋದರೆ ವೈದ್ಯರ ಸಲಹೆ ಪಡೆದುಕೊಳ್ಳಬೇಕು. ಯಾವುದೇ ಔಷಧಿ ಕೊಡುವ ಮೊದಲು ತಾಯಿ ಹಾಲಿನ ಮೇಲೆ, ಶಿಶುವಿನ ಮೇಲೆ ಆಗುವ ಅದರ ಪರಿಣಾಮವನ್ನು ವೈದ್ಯರ ಬಳಿ ತಿಳಿದುಕೊಳ್ಳಬೇಕು. ಮುಂದಿನ ಹೆರಿಗೆಗೆ ಕನಿಷ್ಠ 2 ವರ್ಷದ ಅಂತರ ಇರಲೇಬೇಕು. ಕೊನೆಯದಾಗಿ, ಹೆಣ್ಣು ಆಗಲಿ ಗಂಡು ಆಗಲಿ ಮಗುವಿಗೆ ಹಾಗೂ ತಾಯಿಗೆ ಮನೆಯಲ್ಲಿ ಪ್ರೀತಿಯ ವಾತಾವರಣ ಕೊಡಲೇಬೇಕು.
2: ಬಾಣಂತಿ ಹಾಗೂ ನವಜಾತ ಶಿಶುವಿನ ಆರೈಕೆ, ಈ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಡಾಕ್ಟರ್ ಶಾಂತಲಾ ಹರ್ಲೇಕರ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
4: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಕಲೋತ್ಸವ ಕುರಿತು ಮೈಸೂರಿನ ಪತ್ರಕರ್ತ ಗುರುಪ್ರಸಾದ್ ತುಂಬುಸೋಗಿ ಅವರಿಂದ ಮಾಹಿತಿ.
6: ಪ್ರತಿ ಮಕ್ಕಳಲ್ಲೂ ಒಂದಲ್ಲ ಒಂದು ಪ್ರತಿಭೆ ಅಡಗಿರುತ್ತದೆ. ಅದಕ್ಕೆ

0: ಲಸಿಕೆ ಕಲ್ಪಿಸುವ ಸಲುವಾಗಿ ರಾಜ್ಯ ಸರ್ಕಾರದಿಂದ ಶಾಲಾ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ಇದರ ಮುಂದಿನ ಹೆಜ್ಜೆಯಾಗಿ ಕೇಂದ್ರ ಸರ್ಕಾರದಿಂದ ಪ್ರೌಢಶಾಲೆ ಮತ್ತು ಪಿಯು ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನಕ್ಕೆ ಕಲೋತ್ಸವ ಎಂಬ ವಿಶೇಷ ಕಾರ್ಯಕ್ರಮ ಪ್ರಾರಂಭಿಸಲಾಗಿದೆ. ಈ ಮೂಲಕ ಮಕ್ಕಳಿಗೆ ವೇದಿಕೆ ಒದಗಿಸಿಕೊಡುವ ಕೆಲಸ ಮಾಡಲಾಗುತ್ತಿದೆ. ಕಲೋತ್ಸವವು ಕೇಂದ್ರ ಸರ್ಕಾರದ ಕಾರ್ಯಕ್ರಮವಾಗಿದ್ದು 2015 ಇದನ್ನು ಪ್ರಾರಂಭಿಸಲಾಯಿತು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಸಚಿವಾಲಯ ಇಲಾಖೆ ವತಿಯಿಂದ ಪ್ರತಿ ವರ್ಷ ಆಚರಿಸಲಾಗುತ್ತಿದೆ. ಪ್ರತಿಭಾ ಕಾರಂಜಿಯು ರಾಜ್ಯ ಮಟ್ಟದ ಕಾರ್ಯಕ್ರಮವಾಗಿದ್ದು ಇದನ್ನು 1-8 ತರಗತಿ ಒಳಗೆ ಆಚರಿಸಲಾಗುತ್ತದೆ. ಆದರೆ ಕಲೋತ್ಸವ ರಾಷ್ಟ್ರಮಟ್ಟದ ಕಾರ್ಯಕ್ರಮವಾಗಿದ್ದು 9-12 ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ನಡೆಸಲಾಗುತ್ತದೆ. ಪ್ರತಿಭಾ ಕಾರಂಜಿಯಲ್ಲಿ ಶಿಕ್ಷಣ ಇಲಾಖೆ ನೀಡಿರುವ ಮಾರ್ಗದರ್ಶಿಗಳ ಮೂಲಕ ರೂಪಿಸಲಾಗುವುದು. ಆದರೆ ಕಲೋತ್ಸವದಲ್ಲಿ ಹಾಗಲ್ಲ. ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಅನ್ವೇಷಣೆ ಮಾಡಿ ಅದನ್ನು ಪ್ರೋತ್ಸಾಹಿಸಿ ಅದಕ್ಕೆ ವೇದಿಕೆ ಕಲ್ಪಿಸುವ ಕೆಲಸ ಮಾಡಲಾಗುತ್ತದೆ. ಕಲೋತ್ಸವವನ್ನು ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ 3 ಹಂತಗಳಲ್ಲಿ ನಡೆಸಲಾಗುವುದು. ಇದರೊಂದಿಗೆ ಕಲಾ ಉತ್ಸವವು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಕಲಾತ್ಮಕ ಪ್ರತಿಭೆಯನ್ನು, ಸೃಜನಾತ್ಮಕ ಕೌಶಲ್ಯಗಳನ್ನು ಹೊರತರಲು ಉತ್ತಮ ವೇದಿಕೆಯಾಗಿದೆ. ಅಲ್ಲದೆ ಶಾಲಾ ಮಟ್ಟದಲ್ಲೇ ವಿದ್ಯಾರ್ಥಿಗಳಿಗೆ ದೇಶದ ಸಾಂಸ್ಕೃತಿಕ ಪರಂಪರೆ ಮತ್ತು ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವಾದ ಕಲೋತ್ಸವವು ಹಲವು ಉದ್ದೇಶಗಳನ್ನು ಹೊಂದಿದೆ. ಅದೇನೆಂದರೆ ವಿದ್ಯಾರ್ಥಿಗಳಲ್ಲಿ ದೇಶದ ವಿವಿಧ ಸಂಪ್ರದಾಯಗಳನ್ನು ಗೌರವಿಸುವ ಗುಣಗಳನ್ನು ಬೆಳೆಸುವುದು ಹಾಗೂ ಅವರನ್ನು ಸಂಸ್ಕೃತಿಯ ರಾಯಭಾರಿಯನ್ನಾಗಿ ರೂಪಿಸುವುದು. ವಿದ್ಯಾರ್ಥಿಗಳು ದೇಶದ ಮೂರ್ತ ಮತ್ತು ಅಮೂರ್ತವಾದ ಸಾಂಸ್ಕೃತಿಕ ಅಭಿವ್ಯಕ್ತಿಗಳನ್ನು ಗುರುತಿಸುವ ಮತ್ತು ಅರ್ಥೈಸಿಕೊಳ್ಳುವಂತೆ ಮಾಡುವುದು. ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅದರಲ್ಲಿ ಆ ಭಾವನೆಯನ್ನು ಜಾಗೃತಗೊಳಿಸುವುದು ಕಲೋತ್ಸವದ ಮುಖ್ಯ ಉದ್ದೇಶವಾಗಿದೆ. ಕಲೋತ್ಸವದಲ್ಲಿ ಯಾವ ಯಾವ ಸ್ಪರ್ಧೆಗಳಿಗೆ ಅವಕಾಶವಿದೆ ಎಂದು ನೋಡುವುದಾದರೆ, ಸಾಂಪ್ರದಾಯಿಕ ಶಾಸ್ತ್ರೀಯ ಮತ್ತು ಜನಪದ ಶೈಲಿಗೆ ಇಲ್ಲಿ ಆದ್ಯತೆ ನೀಡಲಾಗಿದೆ. ಗಾಯನ ಸಂಗೀತ ಸ್ಪರ್ಧೆಯಲ್ಲಿ ಶಾಸ್ತ್ರೀಯ ಮತ್ತು ಸಾಂಪ್ರದಾಯಿಕ ಜನಪದ ಶೈಲಿಯನ್ನು ಇಲ್ಲಿ ಪ್ರಸ್ತುತಪಡಿಸಬಹುದು. ವಾದ್ಯ ಸಂಗೀತ ವಿಭಾಗದಲ್ಲಿ ಪ್ರಸಿದ್ಧ ಮತ್ತು ಸುಮಧುರ ವಿಭಾಗವಿದೆ. ನೃತ್ಯದಲ್ಲಿ ಶಾಸ್ತ್ರೀಯ ಮತ್ತು ಜನಪದ ದೃಶ್ಯ ಕಲೆಗಳಲ್ಲಿ 2 ಆಯಾಮಗಳಲ್ಲಿ ಸ್ಪರ್ಧಿಸಬಹುದಾಗಿದೆ. ಅಲ್ಲದೆ ಸ್ಥಳೀಯ ಆಟಿಕೆಗಳು ಮತ್ತು ಆಟಗಳು ಎಂಬ ಸ್ಪರ್ಧೆಯೂ ಇದೆ. ನಾಟಕ, ಏಕವ್ಯಕ್ತಿ ನಟನೆಯೂ ಇದರಲ್ಲಿದೆ. ಹೀಗೆ 10 ವಿಭಾಗಗಳಲ್ಲಿ ಸ್ಪರ್ಧೆ ಮಾಡಬಹುದಾಗಿದೆ. ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿರುವ ಕಲೋತ್ಸವದಲ್ಲಿ ಭಾಗವಹಿಸಲು ಕೆಲವು ಅರ್ಹತೆಗಳು ಇರಬೇಕಾಗುತ್ತದೆ. ಯಾವುದೇ ಸರ್ಕಾರಿ ಅನುದಾನಿತ ಹಾಗೂ ಅನುದಾನರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ 9-12 ತರಗತಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಬಹುದು. ದಿವ್ಯಾಂಗ ಮತ್ತು ವಿಶೇಷ ಆದ್ಯತೆಯುಳ್ಳ ಮಕ್ಕಳು ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಲು ಅವಕಾಶ ಹೊಂದಿರುತ್ತಾರೆ. ಒಬ್ಬ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿ ಒಂದು ಕಲೆಯ ಸ್ಪರ್ಧೆಯಲ್ಲಿ ಮಾತ್ರ ಭಾಗವಹಿಸಬಹುದಾಗಿದೆ. ಹಿಂದಿನ ವರ್ಷಗಳಲ್ಲಿ ರಾಷ್ಟ್ರಮಟ್ಟದ ಕಲೋತ್ಸವ ಕಾರ್ಯಕ್ರಮಗಳಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿಜೇತ ವಿದ್ಯಾರ್ಥಿಗಳು ಪ್ರಸ್ತುತ ಸಾಲಿನ ಕಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಿಲ್ಲ. ವಿದ್ಯಾರ್ಥಿಗಳು ಕಲೋತ್ಸವದಲ್ಲಿ ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಲು ಕೆಲವು ನಿಯಮಗಳಿದೆ. ಸ್ಪರ್ಧೆಯ ನಿಯಮದಂತೆ ಮೊದಲನೆಯದಾಗಿ ತಮ್ಮ ಕಲಾ ಪ್ರಕಾರವನ್ನು 5 ನಿಮಿಷಗಳಿಗೆ ಮೀರದಂತೆ ವಿಡಿಯೋವೊಂದನ್ನು ಚಿತ್ರೀಕರಿಸಿ www.schoolschoolscioon.kar.nic.in/vidavahinai ವೆಬ್ಸೈಟ್ಗೆ ಅಪ್ಲೋಡ್ ಮಾಡಬೇಕು. ಕಲೋತ್ಸವದ ಕಾರ್ಯಕ್ರಮದ ಲಿಂಕ್ನಲ್ಲಿ ಮೊಬೈಲ್ ಸಂಖ್ಯೆ ಮತ್ತು ಗುರುತಿನ ಸಂಖ್ಯೆಯನ್ನು ನಮೂದಿಸಬೇಕು. ಜೊತೆಗೆ ತಾವು ಪ್ರಸ್ತುತಪಡಿಸುವ ಕಾರ್ಯಕ್ರಮದ ಕುರಿತು 100 ಪದಗಳಿಗೂ ಮೀರದಂತೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಬರೆದು ಸಲ್ಲಿಸಬೇಕು. ಅದಲ್ಲದೆ ತಮ್ಮ ಕಲಾ ಪ್ರಕಾರದ ಕುರಿತು ಛಾಯಾಚಿತ್ರಗಳನ್ನು ಅಪ್ಲೋಡ್ ಕೂಡ ಮಾಡಬಹುದು. ಈ ರೀತಿಯಾಗಿ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ಈಗಾಗಲೇ ತಿಳಿದುಕೊಂಡಂತೆ ಕಲೋತ್ಸವವು ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ನಡೆಯಲಿದ್ದು, ಮೊದಲಿಗೆ ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧಿಸಬೇಕಾಗಿದೆ. ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಗಳನ್ನು ಆನ್ಲೈನ್ ಮಟ್ಟದಲ್ಲಿ ಹಾಗೂ ರಾಷ್ಟ್ರಮಟ್ಟದ ಸ್ಪರ್ಧೆಯನ್ನು ಆಫ್ಲೈನ್ ಮಟ್ಟದಲ್ಲಿ ನಡೆಸಲಾಗುವುದು. ವಿದ್ಯಾರ್ಥಿಗಳನ್ನು ಕಲೋತ್ಸವಕ್ಕೆ ಯಾರು ಆಯ್ಕೆ ಮಾಡುತ್ತಾರೆ ಎಂಬುದನ್ನು ನೋಡುವುದಾದರೆ, ಮಕ್ಕಳನ್ನು ಆಯ್ಕೆ ಮಾಡಲು ರಾಜ್ಯ ಮಟ್ಟದಲ್ಲಿ ಯೋಜನಾ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಒಂದು ಮೌಲ್ಯಮಾಪನ ಸಮಿತಿ ಇರುತ್ತದೆ. ಅದಕ್ಕೆ ಆಡಳಿತ ಮತ್ತು ಅಭಿವೃದ್ಧಿ ಎಂಬ 2 ವಿಭಾಗದಲ್ಲಿ ಉಪನಿರ್ದೇಶಕರಿರುತ್ತಾರೆ. ಅಲ್ಲದೆ ಕಲೋತ್ಸವ ನೋಡಲ್ ಅಧಿಕಾರಿ ಇರುತ್ತಾರೆ. ಸಂಗೀತ, ನೃತ್ಯ ಹಾಗೂ ಚಿತ್ರಕಲೆ ಶಿಕ್ಷಕರನ್ನೊಳಗೊಂಡ ಮೌಲ್ಯಮಾಪನ ಸಮಿತಿ ಕಾರ್ಯನಿರ್ವಹಿಸುತ್ತದೆ. ಮೌಲ್ಯಮಾಪನ ಮಾಡಲು ಲಾಗಿನ್ ಐಡಿಯನ್ನು ರಾಜ್ಯ ಕಚೇರಿಯಿಂದಲೇ ನೀಡಲಾಗುವುದು. ಶಾಲಾ ಹಂತದಲ್ಲಿ ಜಿಲ್ಲಾ ಮಟ್ಟಕ್ಕೆ ಸ್ವೀಕರಿಸಿದ ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹವಾದ ಸ್ಪರ್ಧಿಗಳನ್ನು ಆನ್ಲೈನ್ ಮೂಲಕ ಆಯ್ಕೆ ಮಾಡಬೇಕಿದೆ. ಪ್ರತಿ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರನ್ನು ರಾಜ್ಯ ಕಚೇರಿಗೆ ಕಳುಹಿಸಬೇಕಾಗುತ್ತದೆ. ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಮೂರು ಹಂತಗಳಲ್ಲಿ ತಲಾ 10 ಬಾಲಕ ಮತ್ತು ಬಾಲಕಿಯರನ್ನು ಆಯ್ಕೆ ಮಾಡಬಹುದಾಗಿರುತ್ತದೆ. ಅಂದರೆ ಒಟ್ಟಾರೆ 30 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬಹುದು. ಮೌಲ್ಯಮಾಪಕರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ತಮ್ಮ ಪ್ರಸ್ತುತಿಯನ್ನು ಉತ್ತಮಪಡಿಸಲು ಬೇಕಾದ ಅಂಶಗಳನ್ನು ಗುರುತಿಸಬೇಕಾಗುತ್ತದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಆಗಾಗ ಸಲಹೆಗಳನ್ನೂ ಕೊಡಬೇಕಾಗಿರುತ್ತದೆ. ಅಲ್ಲದೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ನಿಗದಿತ ದಿನಾಂಕದೊಳಗೆ ಮತ್ತೆ ತಮ್ಮ ಪ್ರಸ್ತುತಿಯ ವಿವರವನ್ನು ಅಪ್ಲೋಡ್ ಮಾಡುವಂತೆ ನೋಡಿಕೊಳ್ಳಬೇಕಾಗಿದೆ. ರಾಜ್ಯ ಮಟ್ಟದಲ್ಲಿ ಪ್ರತಿ ಕಲಾ ಪ್ರಕಾರದಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯನ್ನು ಆಯ್ಕೆ ಮಾಡಿ ರಾಷ್ಟ್ರಮಟ್ಟಕ್ಕೆ ಕಳುಹಿಸಬೇಕಾಗಿದೆ. ರಾಷ್ಟ್ರಮಟ್ಟವು ಕಲೋತ್ಸವದ ಅಂತಿಮ ಹಂತವಾಗಿದೆ. ರಾಷ್ಟ್ರಮಟ್ಟದಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನ ಮತ್ತು ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಗುವುದು. ಕಲೋತ್ಸವ ಪ್ರತ್ಯೇಕ ಸ್ಪರ್ಧೆಯಲ್ಲಿ ಭಾಗವಹಿಸಲು ಕೆಲವು ನಿಯಮಗಳಿಗೆ ಮತ್ತು ಕೆಲವು ಮಾನದಂಡಗಳನ್ನು ಅನುಸರಿಸಬೇಕಾಗಿದೆ. ಅವು ಸ್ಪರ್ಧೆಯಿಂದ ಸ್ಪರ್ಧೆಗೆ ಬೇರೆಯಾಗಿರುತ್ತವೆ. ವೈಯಕ್ತಿಕ ಸಂಗೀತ ವಿಭಾಗದಲ್ಲಿ ಶಾಸ್ತ್ರೀಯ ಮತ್ತು ಜಾನಪದ ಎರಡು ವರ್ಗಗಳಲ್ಲಿ ನಡೆಸಲಾಗುವುದು. ಪ್ರದರ್ಶನ ಅವಧಿ 4-6 ನಿಮಿಷಗಳಿರಬೇಕು. ಉಡುಪುಗಳು, ವೇದಿಕೆಗಳು, ರಂಗ ಪರಿಕರಗಳು ಮತ್ತು ಗುಣಲಕ್ಷಣಗಳು ಪ್ರಸ್ತುತಿಗೆ ಸಂಬಂಧಿಸಿದಂತಿರಬೇಕು. ಸ್ಪರ್ಧೆಯು ಸಂಘಟಕರು ಬೇಕಾದ ಪರಿಕರಗಳನ್ನು ಒದಗಿಸುತ್ತಾರೆ. ಎಲೆಕ್ಟ್ರಾನಿಕ್ ಅಥವಾ ಪ್ರೋಗ್ರಾಂ ಮಾಡಲಾದ ಸಂಗೀತ ಉಪಕರಣಗಳನ್ನು ಬಳಸುವಂತಿಲ್ಲ. ಜಾನಪದ ವಿಭಾಗಕ್ಕೆ ಬಂದಾಗ ಭರತನಾಟ್ಯ, ಕಥಕ್, ಕೂಚಿಪುಡಿ, ಮೋಹಿನಿಯಾಟ್ಟಂ, ಕಥಕ್ಕಳಿ ಮುಂತಾದ ರಾಜ್ಯ ಮತ್ತು ಪ್ರದೇಶದ ಸಾಂಪ್ರದಾಯಿಕ ಜನಪದವಾಗಿರಬೇಕು. ಅಂಥ ಕಲಾ ಪ್ರದರ್ಶನಕ್ಕೆ ಅವಕಾಶವಿರುತ್ತದೆ. ಇನ್ನು ದೃಶ್ಯ ಕಲೆಗಳ ವಿಚಾರಕ್ಕೆ ಬಂದರೆ ಪ್ರಸ್ತುತಪಡಿಸಿರುವ ಕಾರ್ಯಕ್ರಮಕ್ಕೂ ನೈತಿಕ ಮೌಲ್ಯಗಳನ್ನು ಹೆಚ್ಚಿಸಲು ಸಹಾಯ ಮಾಡುವಂತಿರಬೇಕು. ಸ್ಥಳೀಯವಾಗಿ ಲಭ್ಯವಿರುವ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಬಹುದು. ನಾಟಕದ ವಿಷಯ ಹೇಳುವುದಾದರೆ ಖ್ಯಾತ ಸಮಾಜ ಸುಧಾರಕರು, ಬರಹಗಾರರು, ಕವಿಗಳು, ವಿಜ್ಞಾನಿಗಳು, ಸ್ವತಂತ್ರ ಹೋರಾಟಗಾರರ ವ್ಯಕ್ತಿಗಳ ಜೀವನ ಚರಿತ್ರೆಯಿಂದ ಸಮಾಜಕ್ಕೆ ಉತ್ತಮ ಸಂದೇಶ ಬರುವಂತಿರಬೇಕು. ಪ್ರದರ್ಶನವು ತಮ್ಮ ಪ್ರಾದೇಶಿಕ ಭಾಷೆ ಮತ್ತು ಆಡುಭಾಷೆಯಲ್ಲಿರಬೇಕು. ಒಟ್ಟಿನಲ್ಲಿ ಹೇಳುವುದಾದರೆ ಕಲಾ ಉತ್ಸವವು ಸಮಗ್ರ ಶಿಕ್ಷಣದ ಯೋಜನೆಗೆ ಪೂರಕವಾಗಿದ್ದು ವಿದ್ಯಾರ್ಥಿಗಳ ತಾರ್ಕಿಕತೆ, ಗ್ರಹಿಕೆ, ಸಮಸ್ಯೆ ಪರಿಹರಿಸುವ ಗುಣ, ಅರಿವಿನ ಮತ್ತು ನಿರ್ಣಾಯಕ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. ಇದು ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಅಲ್ಲದೆ ದೇಶದ ಸಂಸ್ಕೃತಿಯ ಬಗೆಗೂ ಗೌರವ ಬೆಳೆಸಿದಂತಾಗುತ್ತದೆ.
1: ಕಲೋತ್ಸವ ಕುರಿತು ಮೈಸೂರಿನ ಪತ್ರಕರ್ತ ಗುರುಪ್ರಸಾದ್ ತುಂಬುಸೋಗೆ ಅವರಿಂದ ಮಾಹಿತಿ ಕೇಳಿದಿರಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಇಂದು ಬಿರ್ಸಾ ಮುಂಡಾ ಪುಣ್ಯತಿಥಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ಸ್ಮರಣೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣ, ಪ್ರಧಾನಿ. ಸುರಕ್ಷಿತ ಗರ್ಭಧಾರಣೆಯು ಮಹಿಳೆಯರ ಬಗೆಗಿನ ರಾಷ್ಟ್ರದ ಬದ್ಧತೆಯ

0: ಪ್ರತಿಬಿಂಬ ಜೆಪಿ ನಡ್ಡಾ. ಹಾಗೂ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭ, 21 ದೇಶಗಳ ಕೃಷಿ ಸಚಿವರು ಭಾಗಿ. ವಾರ್ತೆಗಳ ವಿವರ. ಭಾರತೀಯ ಬುಡಕಟ್ಟು ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ ಭಗವಾನ್ ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ ಇಂದು. ಈ ಹಿನ್ನೆಲೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿಗಳು ಧರ್ತಿ ಆಬಾ ಅವರ ಜೀವನವು ಧೈರ್ಯ, ಸ್ವಾಭಿಮಾನ ಮತ್ತು ನ್ಯಾಯಕ್ಕಾಗಿ ಅಚಲ ಬದ್ಧತೆಯನ್ನು ಸಂಕೇತಿಸುತ್ತದೆ. ಐತಿಹಾಸಿಕ ಉಲ್ಗುಲನ್ ಚಳವಳಿಯ ಮೂಲಕ ಬಿರ್ಸಾ ಮುಂಡಾ ದಬ್ಬಾಳಿಕೆಯ ವಿರುದ್ದ ಪ್ರತಿರೋಧದ ಮನೋಭಾವವನ್ನು ಜಾಗೃತಗೊಳಿಸಿದರು. ಬುಡಕಟ್ಟು ಸಮುದಾಯಗಳು ತಮ್ಮ ಹಕ್ಕುಗಳು ಮತ್ತು ಘನತೆಯನ್ನು ರಕ್ಷಿಸಲು ಪ್ರೇರೇಪಿಸಿದರು ಎಂದು ಹೇಳಿದರು. ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಮಾಜ ಸುಧಾರಕ ಬಿರ್ಸಾ ಮುಂಡಾ ಅವರಿಗೆ ಮಂಗಳವಾರ ಪ್ರಧಾನಿ ನರೇಂದ್ರ ಮೋದಿ ಗೌರವ ಸಲ್ಲಿಸಿದರು. ತಾಯ್ನಾಡಿಗಾಗಿ ಅವರ ಸರ್ವೋಚ್ಚ ತ್ಯಾಗದ ಕಥೆಯು ದೇಶದ ಪ್ರತಿಯೊಂದು ಪೀಳಿಗೆಯಲ್ಲೂ ದೇಶಭಕ್ತಿಯ ಮನೋಭಾವವನ್ನು ಪ್ರೇರೇಪಿಸುತ್ತದೆ ಎಂದು ಅವರು ಹೇಳಿದರು. ಪ್ರಧಾನಿ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ಹುತಾತ್ಮ ದಿನದಂದು ಧರ್ತಿ ಆಬಾ ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಲಕ್ಷಾಂತರ ನಮನಗಳು, ಅವರು ಜಲ ಅರಣ್ಯಗಳು ಮತ್ತು ಭೂಮಿಯನ್ನು ರಕ್ಷಿಸಲು ಅದಮ್ಯ ಧೈರ್ಯದಿಂದ ವಿದೇಶಿ ಆಡಳಿತದ ವಿರುದ್ದ ಹೋರಾಡಿದರು ಎಂದು ಹೇಳಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅಮಿತ್ ಶಾ ಉಲ್ಗುಲನ್ ಚಳವಳಿಯ ಮೂಲಕ ಬ್ರಿಟಿಷ್ ಆಳ್ವಿಕೆಯ ವಿರುದ್ದ ಬಿರ್ಸಾ ಮುಂಡಾ ಸ್ವಾತಂತ್ರ್ಯದ ಕಹಳೆ ಊದಿದರು ಎಂದು ಹೇಳಿದರು. ಬಿರ್ಸಾ ಮುಂಡಾ ಅವರು ಬುಡಕಟ್ಟಿನ ಹೆಮ್ಮೆ, ದೇಶಭಕ್ತಿ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ಅಮರ ಸಂಕೇತ. ಬುಡಕಟ್ಟು ಸಮಾಜವನ್ನು ಸಂಘಟಿಸಿದ ಅವರು ನೀರು, ಅರಣ್ಯ ಮತ್ತು ಭೂಮಿಯ ಸಂರಕ್ಷಣೆಗೆ ಜನರ ಚಳವಳಿಯ ರೂಪವನ್ನು ನೀಡಿದರು. ಇಂದಿಗೂ ಸಹ ಧಾರ್ಮಿಕ ಮತಾಂತರದ ವಿರುದ್ದ ಬಿರ್ಸಾ ಮುಂಡಾ ಅವರ ಹೋರಾಟಗಳು ಮತ್ತು ಬುಡಕಟ್ಟು ಸಮುದಾಯದ ಸಂರಕ್ಷಣೆಗಾಗಿ ಅವರ ಸಮರ್ಪಣೆ ಲಕ್ಷಾಂತರ ದೇಶವಾಸಿಗಳಿಗೆ ಸ್ಫೂರ್ತಿಯಾಗಿ ಉಳಿದಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಿಂದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ನೀತಿಯಿಂದ ಪ್ರೇರಿತವಾಗಿ ನಿರಂತರ ಪ್ರಯತ್ನಗಳ ಮೂಲಕ ದೇಶವು ಬಲವಾದ ಮತ್ತು ಸ್ವಾವಲಂಬಿ ಭಾರತವಾಗುವತ್ತ ಸಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಂಸ್ಕೃತ ಉಲ್ಲೇಖವನ್ನು ಹಂಚಿಕೊಂಡಿರುವ ಪ್ರಧಾನಿ, ಸಮರ್ಪಣೆ ಮತ್ತು ಸೇವಾ ಮನೋಭಾವವು ರಾಷ್ಟ್ರ ನಿರ್ಮಾಣಕ್ಕಾಗಿ ಸರ್ಕಾರದ ಅಮೂಲ್ಯ ಬಂಡವಾಳವಾಗಿದೆ. ಇತರರ ಕಲ್ಯಾಣವನ್ನು ಅಸೂಯೆ ಪಡೆದೇ ಉದಾತ್ತ ಕಾರ್ಯಗಳನ್ನು ಮಾಡಿದಾಗ ಒಬ್ಬ ವ್ಯಕ್ತಿಯನ್ನು ನಿಜವಾಗಿಯೂ ಬುದ್ಧಿವಂತ ಎಂದು ಕರೆಯಲಾಗುತ್ತದೆ ಎಂದು ಪ್ರಧಾನಿ ಹೇಳಿದರು. ಕಳೆದ 12 ವರ್ಷಗಳಲ್ಲಿ ದೇಶದ ಯುವಕರು, ಮಹಿಳೆಯರು ಮತ್ತು ರೈತರನ್ನು ಸಬಲೀಕರಣಗೊಳಿಸುವಲ್ಲಿ ಸರ್ಕಾರ ಯಾವುದೇ ಪ್ರಯತ್ನವನ್ನು ಕೂಡ ಬಿಟ್ಟಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. 1.4 ಶತಕೋಟಿ ನಾಗರಿಕರ ಆಶೀರ್ವಾದ ಮತ್ತು ರಾಷ್ಟ್ರ ಮೊದಲು ಎಂಬ ಮನೋಭಾವದೊಂದಿಗೆ ಸರ್ಕಾರವು ನಂಬಿಕೆ, ಅಭಿವೃದ್ಧಿ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಸಮರ್ಪಿತವಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಹೇಳಿದ್ದಾರೆ. ಅವಿಶ್ರಾಂತ ಪ್ರಯತ್ನಗಳ ಪರಿಣಾಮದಿಂದಾಗಿ ಇಂದು ದೇಶವು ಮೂಲಸೌಕರ್ಯದಿಂದ ಡಿಜಿಟಲ್ ಕ್ರಾಂತಿಯವರೆಗೆ ಜಾಗತಿಕ ವೇದಿಕೆಯಲ್ಲಿ ಹೊಸ ಗುರುತನ್ನು ಗಳಿಸಿದೆ. ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪವನ್ನು ಸಾಕಾರಗೊಳಿಸಲು ಸರ್ಕಾರವು ಸೇವೆ, ಉತ್ತಮ ಆಡಳಿತ ಮತ್ತು ಸಮೃದ್ಧಿಯ ಈ ಹಾದಿಯಲ್ಲಿ ನಿರಂತರವಾಗಿ ಮುಂದುವರಿಯುತ್ತದೆ ಎಂದು ಪ್ರಧಾನಮಂತ್ರಿ ಒತ್ತಿ ಹೇಳಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಅವರು ಪ್ರತಿಯೊಂದು ಸುರಕ್ಷಿತ ಗರ್ಭಧಾರಣೆಯು ರಾಷ್ಟ್ರವು ತನ್ನ ಮಹಿಳೆಯರ ಬಗೆಗಿನ ಬದ್ಧತೆಯ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ 10 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಅವರು ಇಂದು ನವದೆಹಲಿಯಲ್ಲಿ ರಾಷ್ಟ್ರವ್ಯಾಪಿ ಆಚರಣೆಗಳಿಗೆ ಚಾಲನೆ ನೀಡಿದರು. ರಾಷ್ಟೀಯ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದ ಪತ್ರಿಕೆಯ ಲೇಖನವೊಂದನ್ನು ಉಲ್ಲೇಖಿಸಿದ ಅವರು, ಕಳೆದ ದಶಕದಲ್ಲಿ ದೇಶದ ತಾಯಂದಿರ ಮರಣ ಅನುಪಾತದಲ್ಲಿನ ಗಮನಾರ್ಹ ಕುಸಿತವು ತಾಯಿಯ ಆರೋಗ್ಯ ರಕ್ಷಣೆಯಲ್ಲಿ ನಿರಂತರ ಪ್ರಯತ್ನಗಳು, ಬಲವಾದ ಸೇವಾ ವಿತರಣಾ ವ್ಯವಸ್ಥೆಗಳು ಮತ್ತು ಸಮುದಾಯದ ಭಾಗವಹಿಸುವಿಕೆಯಿಂದ ನಡೆಸಲ್ಪಟ್ಟಿರುವುದನ್ನು ಜೆಪಿ ನಡ್ಡಾ ಎತ್ತಿ ತೋರಿಸಿದ್ದಾರೆ. ಇಂದು 10 ವರ್ಷಗಳನ್ನು ಪೂರೈಸುತ್ತಿರುವ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಈ ರೂಪಾಂತರದ ಹೃದಯಭಾಗವಾಗಿದೆ. ಪ್ರತಿ ತಿಂಗಳ 9ನೇ ದಿನವನ್ನು ತಾಯಿಯ ಆರೋಗ್ಯಕ್ಕೆ ಮೀಸಲಿಡುವ ಮೂಲಕ ಈ ಕಾರ್ಯಕ್ರಮ ಪ್ರತಿ ಗರ್ಭಧಾರಣೆಯು ಗರ್ಭಧಾರಣೆಯ ಅವಧಿಯಲ್ಲಿ ನಿರಂತರ ಆರೈಕೆ, ಮೇಲ್ವಿಚಾರಣೆ ಮತ್ತು ಬೆಂಬಲಕ್ಕೆ ಅರ್ಹವಾಗಿದೆ ಎಂಬುದನ್ನು ನೆನಪಿಸಿದೆ ಎಂದು ಹೇಳಿದರು. ಅಪಾಯದ ಗರ್ಭಧಾರಣೆಯನ್ನು ಮೊದಲೇ ಪತ್ತೆ ಹಚ್ಚುವುದು ಮತ್ತು ತ್ವರಿತ ನಿರ್ವಹಣೆಗೆ ಅನುಕೂಲವಾಗುವಂತೆ ತಾಯಂದಿರು ಹಾಗೂ ನವಜಾತ ಶಿಶುಗಳ ಮರಣವನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶ. ಈ ಕಾರ್ಯಕ್ರಮ ದೇಶಾದ್ಯಂತ ತಾಯಿಯ ಆರೋಗ್ಯ ಸೇವೆಗಳನ್ನು ಬಲಪಡಿಸಲು ಸಹಾಯ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 2016 ಜೂನ್ 9 ಎಲ್ಲ ಗರ್ಭಿಣಿ ಮಹಿಳೆಯರಿಗೆ ಖಚಿತವಾದ ಸಮಗ್ರ ಮತ್ತು ಗುಣಮಟ್ಟದ ಪ್ರಸವ ಪೂರ್ವ ಆರೈಕೆ ಸೇವೆಗಳನ್ನು ಉಚಿತವಾಗಿ ಒದಗಿಸಲು ಈ ಯೋಜನೆಯನ್ನು ಪ್ರಾರಂಭಿಸಿದ್ದರು. ದೇಶದ ಪ್ರತಿಯೊಬ್ಬ ಮಹಿಳೆಗೆ ಆರಂಭಿಕ ಅಪಾಯ ಪತ್ತೆ ಸಹ ಸಕಾಲಕ ವೈದ್ಯಕೀಯ ನೆರವು ಮತ್ತು ಸುರಕ್ಷಿತ ಗರ್ಭಧಾರಣೆಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ಈ ಯೋಜನೆಯಡಿಯಲ್ಲಿ 7,50,00,000 ಹೆಚ್ಚು ಗರ್ಭಿಣಿಯರು ಪ್ರಸವ ಪೂರ್ವ ಸೇವೆಗಳನ್ನು ಪಡೆದಿದ್ದಾರೆ. ಸರ್ಕಾರದ ನಿರಂತರ ಪ್ರಯತ್ನಗಳಿಂದಾಗಿ ಭಾರತದ ತಾಯಂದಿರ ಮರಣ ಅನುಪಾತ 43 ಅಂಕಗಳಷ್ಟು ಕಡಿಮೆಯಾಗಿದೆ. 2014-16 ಪ್ರತಿ ಲಕ್ಷ ಜೀವಂತ ಜನನಗಳಿಗೆ 130 ತಾಯಂದಿರ ಮರಣಗಳಿಂದ 2022-24 ಅವಧಿಯಲ್ಲಿ 87 ಇಳಿದಿದೆ. ಆಚರಣೆಯ ಭಾಗವಾಗಿ ಗರ್ಭಿಣಿಯರು ಮತ್ತು ಅವರ ಕುಟುಂಬಗಳು ಉಚಿತ ಸೇವೆಗಳನ್ನು ಪಡೆಯುವಂತೆ ಪ್ರೋತ್ಸಾಹಿಸಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾಗೃತಿ ಮತ್ತು ಪ್ರಚಾರ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು. ಈ ಸಂದರ್ಭದಲ್ಲಿ ವಿಶೇಷ 75 ರೂಪಾಯಿ ಸ್ಮರಣಾರ್ಥ ನಾಣ್ಯ ಮತ್ತು 5 ರೂಪಾಯಿ ಅಂಚೆ ಚೀಟಿಯನ್ನು ಸಹ ಬಿಡುಗಡೆ ಮಾಡಲಾಗುವುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರದೇಶದ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭವಾಗಿದೆ. ಬ್ರೆಜಿಲ್, ಇಂಡೋನೇಷ್ಯಾ, ಚೀನಾ, ಇರಾನ್, ದಕ್ಷಿಣ ಆಫ್ರಿಕಾ, ಯುಎಇ ಮತ್ತು ಇತರೆ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಈ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. 21 ದೇಶಗಳ ಕೃಷಿ ಸಚಿವರು, ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇಂದು ಬಹು ಅಧಿವೇಶನಗಳು ನಡೆಯಲಿವೆ. ಪ್ರಮುಖ ವಿಷಯಗಳಲ್ಲಿ ಆಹಾರ ಭದ್ರತೆ, ಕೃಷಿ ನಾವೀನ್ಯತೆ, ಹವಾಮಾನ ಸ್ನೇಹಿ ಕೃಷಿ, ಕೃಷಿ ವ್ಯಾಪಾರ ಮತ್ತು ಸಣ್ಣ ರೈತರ ಸಬಲೀಕರಣ ಸೇರಿವೆ. ಈ ತಿಂಗಳ 12 ಕೃಷಿ ಸಚಿವರ ನಡುವೆ ವಿಶೇಷ ಸಂವಾದ ನಡೆಯಲಿದೆ. ಇದು ಸಣ್ಣ ರೈತರು, ಮಹಿಳೆಯರು ಮತ್ತು ಯುವಕರ ಮೂಲಕ ಆಹಾರ ಭದ್ರತೆಯ ಮೇಲೆ ಕೇಂದ್ರೀಕರಿಸುತ್ತದೆ. June 13 ಬ್ರಿಕ್ಸ್ ರಾಷ್ಟ್ರಗಳ ಸಚಿವರ ಸಭೆ ನಡೆಯಲಿದ್ದು, ವಿದೇಶಿ ಪ್ರತಿನಿಧಿಗಳು ಇಂದೋರ್ನ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆಯ ಅನುಭವವನ್ನು ಸಹ ಪಡೆಯುತ್ತಾರೆ. ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನವು ದ್ವೇಷದ ಸಂಘಟಿತ ಕಾರ್ಯವನ್ನು ನಡೆಸುತ್ತಿದೆ ಎಂದು ಭಾರತ ತೀವ್ರವಾಗಿ ಖಂಡಿಸಿದೆ. ಪಾಕಿಸ್ತಾನ ತನ್ನ ನಾಗರಿಕರಲ್ಲಿ ಭಾರತದ ಬಗ್ಗೆ ಶಾಶ್ವತ ದ್ವೇಷವನ್ನು ಬೆಳೆಸಲು ಧಾರ್ಮಿಕ ಪರಿಭಾಷೆಯನ್ನು ಬಳಸಿಕೊಳ್ಳುತ್ತಿದೆ. ಇಸ್ಲಾಮಾಬಾದ್ ತನ್ನ ಸ್ವಂತ ಪ್ರದೇಶದೊಳಗೆ ಕಾರ್ಯನಿರ್ವಹಿಸುತ್ತಿರುವ ಉಗ್ರಗಾಮಿ ಸಂಘಟನೆಗಳನ್ನು ಫಿತ್ನಾ ಅಲ್ ಹಿಂದೂಸ್ತಾನ್ ಎಂದು ಹಣಪಟ್ಟಿ ಕಟ್ಟುವ ಮೂಲಕ ರಾಷ್ಟ್ರ ಪ್ರಾಯೋಜಿತ ತಪ್ಪು ಮಾಹಿತಿಯನ್ನು ಪ್ರಚಾರ ಮಾಡುತ್ತಿದೆ ಎಂದು ಭಾರತ ಇಸ್ಲಾಮಾಬಾದ್ ಅನ್ನು ಖಂಡಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧಿವೇಶನದಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಎಂ ಪ್ರತಿನಿಧಿ ಪರ್ವತನೇನಿ ಹರೀಶ್, ಇಸ್ಲಾಮಾಬಾದ್ ಕೇವಲ ನವದೆಹಲಿಯ ಮೇಲೆ ಆರೋಪ ಹೊರಿಸಲು ಪ್ರಯತ್ನಿಸುತ್ತಿದೆ, ಪಾಕಿಸ್ತಾನದ ರಾಜಕೀಯ ಚೌಕಟ್ಟು ಮತ್ತು ಆಡಳಿತದಲ್ಲಿ ಅದರ ಮಿಲಿಟರಿ ವಹಿಸಿದ ಪ್ರಬಲ ಪಾತ್ರವನ್ನು ಅವರು ವಿವರಿಸಿದರು.
4: Blaming neighbors for its own failures is an old Pakistani habit. Coming up with official notifications directing Pakistan's government agencies to start referring to groups inside its own borders as Fitna al-Hindustan is nothing but officially sponsored misinformation and disinformation dressed in religious terminology. This is an outcome of an organized factory of hate coming from the deep state of Pakistan, which aims to keep their citizens in a state of permanent hostility with India in order to perpetuate their stay in power and control of national resources and detract them from core political and economic problems. India stands steadfast in rejecting terrorism in all its forms and manifestations.
0: ಇಸ್ಲಾಮಾಬಾದ್ ನಡೆಸುತ್ತಿರುವ ಗಡಿಯಾಚೆಗಿನ ಮಿಲಿಟರಿ ಕಾರ್ಯಾಚರಣೆಗಳನ್ನು ನವದೆಹಲಿ ಖಂಡಿಸಿತು. ಅಫ್ಘಾನಿಸ್ತಾನದಲ್ಲಿ ಅದರ ವೈಮಾನಿಕ ದಾಳಿಯಿಂದ ಉಂಟಾದ ಗಮನಾರ್ಹ ನಾಗರಿಕ ಸಾವು ನೋವುಗಳಿಗೆ ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಿತು. ಹತ್ಯಾಕಾಂಡವನ್ನು ಮಿಲಿಟರಿ ಕಾರ್ಯಾಚರಣೆ ಎಂದು ಬಿಂಬಿಸಿದ ಮಾತ್ರಕ್ಕೆ ಅದರ ಅಪರಾಧಗಳನ್ನು ನಿರಾಕರಿಸಲಾಗುವುದಿಲ್ಲ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬಿರ್ಸಾ ಮುಂಡಾ ಪುಣ್ಯತಿಥಿ. ಉಪರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ಸ್ಮರಣೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣ, ಪ್ರಧಾನಿ. ಸುರಕ್ಷಿತ ಗರ್ಭಧಾರಣೆಯು ಮಹಿಳೆಯರ ಬಗೆಗಿನ ರಾಷ್ಟ್ರದ ಬದ್ಧತೆಯ ಪ್ರತಿಬಿಂಬ, ಜೆಪಿ ನಡ್ಡಾ. ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭ, 21 ದೇಶಗಳ ಕೃಷಿ ಸಚಿವರು ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು.
5: 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಒಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಜಲಪಾತ ಚಿತ್ರದಿಂದ ಇದ್ದ ಒಂದು ಹಾಡು ಇದೀಗ ಧ್ವನಿಯಾಗಿದ್ದಾರೆ ಸದ್ವಿನಿ ಕೊಪ್ಪ ಹಾಗೂ ಶ್ರೀನಿಧಿ ಶಾಸ್ತ್ರಿ.

0: ಇಡಬೇಕು.
1: ಚಿತ್ರಗೀತೆಗಳನ್ನ ಇದುವರೆಗೂ ಕೇಳ್ತಾ ಇದ್ರಿ. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು.

ಜೈಮಿನಿ ಭಾರತದ 15ನೇ ಸಂಧಿಯಲ್ಲಿ ಸೂಚನೆಯನ್ನು ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಅರ್ಜುನ ತಂಗದಿರ ನನ್ವಯದ ಪಾರ್ಥ ಅಂತ, ತಂಗದಿರ ಬೆಂಗದಿರ ಅಂತ ಕನ್ನಡ ಶಬ್ದ. ಸೂರ್ಯ ಬೆಂಗದಿರನಾದರೆ ಕದಿರ್ ಅಂದ್ರೆ ಕಾಂತಿ. ಚಂದ್ರನ ವಂಶದ ಅರ್ಜುನ ಇದ್ದಾನಲ್ಲ, ಅವನ ಕುದುರೆ ಶಾಪದಿಂದ ಹೆಣ್ಗುದುರೆಯಾಯಿತು, ಪುನಃ ಸರೋವರ ಸ್ಥಾನದಲ್ಲಿ ಹೆಬ್ಬುಲಿಯಾಯಿತು, ಕೃಷ್ಣನ ಒಂದು ಅನುಗ್ರಹದಿಂದ ಪುನಃ ಅಮಲಾಶ್ವವಾಯಿತು. ಹೀಗೆ ಒಂದು ಆಶ್ಚರ್ಯದ ಘಟನೆ ನಡೀತಪ್ಪ, ಆಮೇಲೆ ಪ್ರಮೀಳಾ ರಾಜ್ಯವನ್ನ ಕುದುರೆ ಪ್ರವೇಶ ಮಾಡಿತು ಅನ್ನುವಂತಹ ಕಥೆಯನ್ನ ಈಗ ನಾವು ಆರಂಭ ಮಾಡ್ತಾ ಇದ್ದೇವೆ. ಈ ಸೂಚನಾ ಪದ್ಯವನ್ನ ಕವಿ ಹೇಳ್ತಾ ಬಹಳ ಚೆನ್ನಾಗಿ ಮುಂದಿನ ವೃತ್ತಾಂತವನ್ನ ಬೆಳೆಸ್ತಾ ಇದ್ದಾನೆ.

ಜನಮೇಜಯ ರಾಜನಿಗೆ ಕಥೆಯನ್ನ ಹೇಳ್ತಾ ಇದ್ದಾರೆ. ರಾಜ ಕೃಷ್ಣ ಎಲ್ಲವನ್ನೂ ಕೂಡ ಧರ್ಮರಾಜನ ಬಳಿಗೆ ತಂದು ಸಕಲ ವೃತ್ತಾಂತವನ್ನು, ಸುಧನ್ವ ಸುರಥರ ಸಂಹಾರವನ್ನು ಎಲ್ಲವನ್ನೂ ಕೂಡ ತಿಳಿಸಿದ್ದಾನೆ. ಕುದುರೆ ಉತ್ತರ ಮುಖವಾಗಿ ಹೊರಟಿದೆ. ಅಲ್ಲಿನ ಮುಂದಕ್ಕೆ ಗ್ರೀಷ್ಮಕಾಲ ಆರಂಭವಾಗಿದೆ. ಪಾರಿಪ್ಲವ ದೇಶಕ್ಕೆ ಅದು ಬಂದಿದೆ. ಎಲ್ಲ ಕಡೆಯಲ್ಲೂ ಕೆರೆ ಕುಂಟೆಗಳೆಲ್ಲ ಬತ್ತಿ ಹೋಗ್ಬಿಟ್ಟಿದೆ. ಪ್ರಯಾಣಿಕರಿಗೆ ಎಲ್ಲೂ ಕೂಡ ನೀರೇ ಸಿಗೋದಿಲ್ಲ. ಕವಿ ಎಷ್ಟು ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾನೆ ಅಂದ್ರೆ, ಸೂರ್ಯನ ಬಿಸಿಲಿನ ಕಾವು ಭೂಮಿಗೆ ಬಂತಲ್ಲ, ಅದು ಪಾತಾಳ ತನಕನೂ ಹೋಯಿತು. ಹೋಗ್ಬಿಟ್ಟು ಆದಿಶೇಷನ ಹೆಡೆಯ ಮೇಲಿದ್ದಂತಹ ಮಣಿಗಳಿಗೆ ಆ ಕಾವು ತಟ್ಟೋಣ, ಅದೆಲ್ಲವೂ ಕೂಡ ಬಿಸಿಲಿನಂತೆ ಹೊಳಿತಾ ಇದೆ. ಪಾತಾಳದಲ್ಲಿದ್ದ ಮಣಿಗಳು ಕೂಡ ಬಿಸಿಲಿನಂತೆ ಹೊಳಿತಾ ಇದೆ ಆ ಕಾವಿಗೆ. ಅಷ್ಟು ಮಟ್ಟಿಗೆ ತೀವ್ರವಾದ ಸೆಖೆ ಎಲ್ಲ ಕಡೆಯಲ್ಲೂ ಕೂಡ ಹರಡಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸೆಖೆಯನ್ನ ಇನ್ನೂ ಕೂಡ ವಿಶೇಷವಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಎಲ್ಲೆಲ್ಲೂ ಕೂಡ ಆ ಸೂರ್ಯನ ಝಳ ಎಲ್ಲೆಲ್ಲೂ ಕೂಡ ವ್ಯಾಪಿಸ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಆ ಸೆಖೆಯನ್ನೇ ಮುಂದೆ ವರ್ಣಿಸ್ತಾ ಇದ್ದಾನೆ.

ಗ್ರೀಷ್ಮರಾಜನ ಚತುರಂಗ ಬಲವೇ ಅನ್ನೋ ಅಂತೆ ಈ ಬಿಸಿಲು ಬೆಳೀತಾ ಇದೆ ಅಂತ ಬಹಳ ಚೆನ್ನಾಗಿ ಹೇಳ್ತಾ ಇದೆ. ಚತುರಂಗದಲ್ಲಿ ನಾಲ್ಕಿರ್ಬೇಕು. ಇಲ್ಲಿ ಯಾವುದು ಅಂದ್ರೆ ಬಿಸಿಲು ಗುದುರೆ, ಹೆಚ್ಚಿನ ಕಾವು ಅನ್ನುವಂತಹ ತೇರು, ಉರಿಯೆಂಬ ಆನೆ, ಉದುರಿದ ಎಲೆ ಅನ್ನೋದೇ ಕಾಲಾಳು. ಹೀಗೆ ಈ ನಾಲ್ಕು ಕೂಡ ಆ ಗ್ರೀಷ್ಮರಾಜನ ಚತುರಂಗ ಬಲದಂತೆ ಎಲ್ಲ ಕಡೆಯಲ್ಲೂ ಕೂಡ ಆ ಬೇಸಿಗೆಯ ಬಿಸಿಯನ್ನ ತೋರಿಸ್ತಾ ಇದೆ. ಬಹಳ ಸುಸ್ತಾಗ್ಬಿಟ್ಟಿದ್ದಾರೆ ಎಲ್ಲರೂ ಸೆಖೆಗಳಿಂದ. ಆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಆ ಬೇಸಿಗೆಯ ಒಂದು ವೈಶಿಷ್ಟ್ಯ ಎಲ್ಲ ಕಡೆಯಲ್ಲೂ ತೋರ್ತಾ ಇದೆ ಅನ್ನೋದನ್ನ ಕವಿ ಬಹಳ ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾನೆ.

ಈ ಬೇಸಿಗೆಯನ್ನ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಎಲ್ಲ ಕಡೆಯಲ್ಲೂ ಅರವಟ್ಟಿಗೆ ನೆಟ್ಟಿದ್ದಾರೆ. ಅಲ್ಲಿ ಸಣ್ಣ ಸಣ್ಣ ಹುಡುಗಿಯರು ಅರವಟ್ಟಿಗೆಯಲ್ಲಿ ನೀರನ್ನು ಕೊಡಕ್ಕಿದ್ರೆ ಹಾದಿ ಹೋಗರಿಗೆ ಆ ಹುಡುಗಿಯರನ್ನು ನೋಡೋದೇ ಒಂದು ಆನಂದ. ಎಲ್ಲ ಕಡೆಯಲ್ಲೂ ಕೂಡ ಆ ಬಿಸಿಲು ಗುದುರೆಯ ನೀರನ್ನು ಕುಡಿಯೋದಕ್ಕೆ ಮೃಗಗಳೆಲ್ಲ ಹೋಗ್ಬಿಟ್ಟು ಭ್ರಾಂತರಾಗಿದ್ದಾರೆ. ಎಷ್ಟೋ ಜನಗಳಿಗೆ ಈ ಒಂದು ಬೇಸಿಗೆಯಲ್ಲಿ ಯಾವುದನ್ನು ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ. ಅಂಥ ಒಂದು ವಿಶೇಷವಾದಂತಹ ಬೇಸಿಗೆಯಲ್ಲಿ ಅಧ್ವರಾಶ್ವದ ಕೂಡೆ ಎಲ್ಲರೂ ಕೂಡ ನಡೀತಾ ಇದ್ದಾರೆ. ಹಾಗೆ ನಡೀತಾ ನಡೀತಾ ಅವರೆಲ್ಲರೂ ಕೂಡ ಪಾರ್ವತಿಯು ಯಾವ ಜಾಗದಲ್ಲಿ ತಪಸ್ಸು ಮಾಡಿದಳೋ ಆ ತಪಸ್ಸಿನ ಜಾಗಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಕವಿ ಬಹಳ ಚೆನ್ನಾಗಿ ತಿಳಿಸ್ತಾ ಇದ್ದಾನೆ.

ಈ ಸೈನ್ಯ ಹೋಗ್ತಾ ಇದೆಯಲ್ಲ, ಎಷ್ಟು ದೊಡ್ಡ ಸೈನ್ಯ ಹೋಗ್ತಾ ಇದೆ ಅಂತಂದ್ರೆ, ಎಲ್ಲ ಕಡೆಯಲ್ಲೂ ಕಣವನ್ನ ಮಾಡೋದಕ್ಕೆ ನೆಲವನ್ನ ಸಮ ಮಾಡ್ತಾರಂತೆ. ತಟ್ಟಿ ತಟ್ಟಿ ಈ ಸೈನ್ಯ ನಡೀತಾ ಇದ್ರೆ ಅಲ್ಲಲ್ಲಿ ನೆಲವೆಲ್ಲ ತಟ್ಟಿ ತಟ್ಟಿ ಸಮವಾದಂತೆ ಅಂತಹ ದೊಡ್ಡ ಸೈನ್ಯ ಹೀಗೆ ಸಾಗುತ್ತಾ ಇದೆ. ಹಾಗೆ ಹೋಗ್ತಾ ಹೋಗ್ತಾ ಪಾರಿಪ್ಲವ ದೇಶಕ್ಕೆ ಹೋಗ್ಬಿಟ್ಟು ಹೆಣ್ಣು ಕುದುರೆಯಾಗಿ ಹುಲಿಯಾಯಿತು ಅಂತ ಹೇಳ್ಬಿಟ್ಟು ಸಂಗ್ರಹವಾಗಿ ಕಥೆಯನ್ನು ಹೇಳ್ತಾ ಇದ್ದಾರೆ.

ಜೈಮುನಿಗಳು ಹೇಳಿದರು, ಕುದುರೆ ಹೆಣ್ಣು ಕುದುರೆಯಾಗ್ಬಿಡ್ತು, ಹುಲಿಯಾಯಿತು, ಆಮೇಲೆ ಶ್ರೀಕೃಷ್ಣನ ಅನುಗ್ರಹದಿಂದ ಮುಂದಿನಂತೆ ಮಖಾಶ್ವವಾಯಿತು ಅಂತ, ಅಶ್ವಮೇಧದ ಕುದುರೆಯಾಯಿತು ಅಂತ. ಅದನ್ನು ಕೇಳಿದಾಗ ಜನಮೇಜಯನಿಗೆ ಆಶ್ಚರ್ಯವಾಗಿ, ಸ್ವಾಮಿ ಅದು ಹೇಗಾಯಿತು ಅಂದಾಗ, ನೋಡಪ್ಪ ಹಿಂದೆ ಪಾರ್ವತಿಗೆ ಒಂದು ಸಲ ಮನಸ್ಸಲ್ಲಿ ನಾನು ಒಂದು ಒಳ್ಳೆಯ ತಪಸ್ಸನ್ನು ಮಾಡಬೇಕು, ಅದಕ್ಕೆ ಅತ್ಯಂತ ಪುಣ್ಯವಾದಂತಹ ಅರಣ್ಯವನ್ನು ನಾನು ಹುಡುಕಬೇಕು, ಅಲ್ಲಿ ಒಂದು ಉತ್ತಮವಾದಂತಹ ಸರೋವರವಿರಬೇಕು, ಆ ಸರೋವರದಲ್ಲಿ ಎಲ್ಲ ಪಕ್ಷಿಗಳು ಬಂದು ಸ್ನಾನ ಮಾಡ್ತಾ ಇರಬೇಕು, ಅತ್ಯಂತ ಪವಿತ್ರವಾಗಿರಬೇಕು, ಅಂತಹದ್ದನ್ನು ನಾನು ಹುಡುಕಬೇಕು ಅಂಥೇಳಿ ಕಾಡಿಗೆ ಬಂದಾಗ ಈ ಒಂದು ಅದ್ಭುತವಾದಂತಹ ಸರೋವರವನ್ನು ಕಂಡಿದ್ದಾಳೆ. ಆ ಸರೋವರವನ್ನು ಕವಿ ಬಹಳ ಚೆನ್ನಾಗಿ ಎರಡು ಮೂರು ಪದ್ಯಗಳಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಈ ಸರೋವರ ಬಹಳ ಪವಿತ್ರವಾಗಿದೆ, ಎಲ್ಲ ರೀತಿಯಿಂದಲೂ ಕೂಡ ಹಂಸಾದಿ ಪಕ್ಷಿಗಳಿಗೆ ಆಶ್ರಯವಾಗಿದೆ, ಕಮಲಗಳಿಂದ ಕನ್ನೈದೆಲೆಗಳಿಂದ ಶೋಭಿಸ್ತಾ ಇದೆ.

ಆ ಸರೋವರವನ್ನ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ನೈಋತ್ಯ ದಿಕ್ಕಿನಂತೆಯೂ ವಾನರ ಸೈನ್ಯದಂತೆಯೂ ಕುಮುದ ಶೋಭಿತವಾಗಿತ್ತು ಅಂತ. ಕುಮುದ ಅನ್ನುವಂಥ ವಾನರ ಇದ್ದ, ಆದ್ದರಿಂದ ಕುಮುದ ಅಂದ್ರೆ ಕನ್ನೈದಲೆಯೂ ಆಗತ್ತೆ. ಆ ಕುಮುದನಿದ್ದದ್ದರಿಂದ ವಾನರ ಸೈನ್ಯದಂತೆ ಈ ಸರೋವರ ಕಾಣ್ತಾ ಇತ್ತು ಅಂತ. ಆ ಸರೋವರ ಕಮಲೋದ್ಭಾಸಿಯಾಗಿ ಶುಕ್ಲಪಕ್ಷದಂತೆ ಅಹಿತಲ್ಪದಂತೆ ಇತ್ತು ಅಂತ. ಅಹಿತಲ್ಪ ಅಂದ್ರೆ ಹಾವಿನ ಹಾಸಿಗೆ ಅಂತ. ಕಮಲೋದರೋದ್ಭಾಸಿ ಅಂತಂದ್ರೆ ಕಮಲದ ನಾಭ ಅಂತಂದ್ರೆ ವಿಷ್ಣು, ಅವನ ನಾಭಿಯಿಂದ ಬ್ರಹ್ಮ ಬಂದ ಅಂತ. ಆದ್ದರಿಂದ ಶುಕ್ಲಪಕ್ಷವು ಪ್ರಕಾಶಮಾನವಾಗಿದೆ, ಆದಿಶೇಷನು ವಿಷ್ಣುವಿನ ಹಾಸಿಗೆ, ಆ ಸರೋವರವು ಬಿಳಿಗರಿಗಳ ಪಕ್ಷಿಗಳಿಂದ ಪ್ರಕಾಶಮಾನವಾಗಿತ್ತು, ಅಂತರಿಕ್ಷದಂತೆಯೂ ರಾಜಗೃಹದಂತೆಯೂ ಕವಿಸೇವಿತವಾಗಿತ್ತು ಅಂತ. ಅಂತರಿಕ್ಷದಂತೆ ಕವಿಸೇವಿತವಾಗಿತ್ತು ಅಂದ್ರೆ ಶುಕ್ರಾಚಾರ್ಯನಿದ್ದಾಗ ಅಂತರಿಕ್ಷದಲ್ಲಿ ಒಂದು ಶೋಭೆ, ಅದೇ ರೀತಿಯಾಗಿ ರಾಜಗೃಹದಲ್ಲೂ ಕವಿಗಳಿರ್ತಾರೆ, ಆದ್ದರಿಂದ ಕವಿಶೋಭಿತವಾದ್ದರಿಂದ ಅಂತರಿಕ್ಷದಂತೆಯೂ ರಾಜಗೃಹದಂತೆಯೂ ಇತ್ತು ಅಂತ. ಸರೋವರ ರಾಕ್ಷಸರಂತೆಯೂ ಹೂವಾಡಿಗರಂತೆಯೂ ಸುಮನೋಹರವಾಗಿತ್ತು ಅಂತ. ರಾಕ್ಷಸರು ಸುಮನ ಎಂದರೆ ದೇವತೆಗಳನ್ನ ಹರ ಅಂದ್ರೆ ಸಂಹಾರ ಮಾಡುವರು ಅಂತ. ಹೂವಾಡಿಗರು ಹೂವನ್ನು ಕೀಳೋರು, ಸುಮನಸ್ಸನ್ನ ಹರ ಅಂದ್ರೆ ಕೀಳ್ತಾರೆ ಅಂತ. ಈ ಸರೋವರ ಹರಿಜನ್ಮ ಭೂಮಿಯಂತೆಯೂ ವನದಂತೆಯೂ ಇತ್ತು ಅಂತ. ಹರಿಜನ್ಮ ಭೂಮಿ ಅಂದ್ರೆ ಗೋಕುಲ ಹರಿಜನ್ಮ ಭೂಮಿ. ಸರೋವರ ಕಪ್ಪೆ ಸರ್ಪಗಳಿಗೆ ಜನ್ಮಭೂಮಿ. ವನದಲ್ಲಿದ್ದಂತಹ ಗಜ ಸಿಂಹಗಳಿದ್ದಂತೆ ಸರೋವರದಲ್ಲಿ ಕಪ್ಪೆ ಮೊದಲಾದವುಗಳು ಹುಟ್ಟುತ್ತಿದ್ದವು. ಈ ರೀತಿಯಾಗಿ ಆ ಸರೋವರ ಅತ್ಯಂತ ಸುಂದರವಾಗಿತ್ತು. ಮತ್ತೆ ಕವಿ ಬಹಳ ಚೆನ್ನಾಗಿ ಈ ಸರೋವರವನ್ನ ವರ್ಣನೆ ಮಾಡ್ತಾ ಇದ್ದಾನೆ.

ಈ ಸರೋವರವನ್ನ ಬಹಳ ಚೆನ್ನಾಗಿ ಹೇಳಿದ್ದೇನೆ. ವನಮಾಲಿ ಎಂದದಿಂ ಪದ್ಮಿ, ವನಮಾಲಿ ಅಂದ್ರೆ ವಿಷ್ಣು ಆಗ್ತಾನೆ, ವನಮಾಲಿಯಂತೆ ಇದು ಪದ್ಮಿ. ವಿಷ್ಣುವಿಗೆ ಪದ್ಮ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿಯಿಂದ ಕೂಡಿದವನು ಪದ್ಮಿ. ವನಮಾಲಿಯಂತೆ ಪದ್ಮಿ ಅಂದ್ರೆ ಈ ಕಲೋವರದಲ್ಲೂ ಕೂಡ ಪದ್ಮಗಳು ಇವೆ ಅಂತ. ಪದ್ಮಿಯವೋಲ್ ಭುವನ ಕುಕ್ಷಿಯಿಂದ, ಪದ್ಮಿ ಅಂದ್ರೆ ವಿಷ್ಣುವಿನಂತೆ ಭುವನ ಕುಕ್ಷಿಯಾಗಿದೆ ಅಂತ. ವಿಷ್ಣುವಿನ ಉದರದಲ್ಲಿ ವಿಶ್ವವಿದೆ, ಭುವನ ಅಂತಂದ್ರೆ ನೀರು ಅನ್ನೋ ಅರ್ಥವೂ ಇದೆ, ಸರೋವರದ ಒಡಲಲ್ಲಿ ನೀರಿದೆ ಅಂತ. ಭುವನ ಕುಕ್ಷಿಯವೋಲ್ ಹಂಸಲೋಚನ ಶೋಭಿ ಅಂತ, ಭುವನ ಕುಕ್ಷಿಯಾದ ವಿಷ್ಣುವಿನಂತೆ ಹಂಸಲೋಚನದಿಂದ ಶೋಭಿಸ್ತಾ ಇದೆ ಅಂತ. ಈ ಸರೋವರದಲ್ಲೂ ಹಂಸ ಪಕ್ಷಿಗಳು ಬಹಳ ಚೆನ್ನಾಗಿ ಶೋಭಿಸ್ತಾ ಇದೆ ಅಂತ. ಹಂಸಲೋಚನ ಶೋಭಿಯಾದಂತಹ ವಿಷ್ಣುವಿನಂತೆ ಚಕ್ರಾಯುಧವನ್ನ ಅಂದ್ರೆ ಸುದರ್ಶನ ಚಕ್ರವನ್ನು ಹಿಡಿದಿದನು ವಿಷ್ಣು. ಇದು ವರ ಚಕ್ರಿ ಅಂತಂದ್ರೆ ಚಕ್ರವಾಕ ಪಕ್ಷಿಗಳು ಇಲ್ಲಿ ಶೋಭಿಸ್ತಾ ಇದೆ ಅಂತ. ಅದೇ ರೀತಿಯಾಗಿ ಚಕ್ರಿಯಂತೆ ಅನಿಮಿಷಾಶ್ರಯ ಅಂತ, ವಿಷ್ಣು ಅನಿಮಿಷರು ಅಂದ್ರೆ ದೇವತೆಗಳಿಗೆ ಆಶ್ರಯನಾಗಿದ್ದಾನೆ. ಈ ಸರೋವರಕ್ಕೂ ಕೂಡ ಅನಿಮಿಷ ಅಂತಂದ್ರೆ ಮೀನುಗಳು ಅಂತ, ಮೀನುಗಳಿಗೆ ಆಶ್ರಯವಾಗಿದೆ ಅಂತ. ಅದೇ ರೀತಿ ಅನಿಮಿಷಾಶ್ರಯ ಮೂರ್ತಿಯಂತೆ ಕುವಲಯಾಧಾರಿ ಅಂತ, ಕುವಲಯ ಅಂತಂದ್ರೆ ಕನ್ನೈದೆಲೆ ಹೂವುಗಳು ಅಂತ. ಕುವಲಯ ಅಂದ್ರೆ ಭೂಮಿಯ ವಲಯಕ್ಕೆ ವಿಷ್ಣುವೇ ಆಶ್ರಯನಾಗಿದ್ದಾನೆ. ಈ ರೀತಿ ಆ ಕುವಲಯಾಧಾರಿಯ ಅಂತ ವಿಷ್ಣುವಿನಂತೆ ಇದು ವನಮಾಲೆಯಾಗಿದೆ ಅಂತ. ವನಮಾಲಿ ಅಂದ್ರೆ ವಿಷ್ಣು ವನದ ತುಳಸಿ ಮಾಲೆಯಿಂದ ಶೋಭಿತನಾಗಿದ್ದಾನೆ ಅಂತ. ಇಲ್ಲಿ ನೀರಿನ ಮಾಲೆಯಿಂದ, ವನ ಅಂದ್ರೆ ನೀರು, ನೀರೆಂಬ ಮಾಲೆಯಿಂದ ಶೋಭಿತವಾಗಿದೆ ಅಂತ. ಹೀಗೆ ಅದ್ಭುತವಾದಂತಹ ಸರೋವರವನ್ನ ಆ ಪಾರ್ವತೀ ದೇವಿ ಕಂಡಳು ಅಂತ ಹೇಳಿ ಎರಡು ಪದ್ಯಗಳಿಂದ ಸರೋವರವನ್ನ ಬಹಳ ಚೆನ್ನಾಗಿ ವರ್ಣಿಸಿದ್ದಾನೆ. ಮುಂದೂ ಕೂಡ ಈ ಸರೋವರವನ್ನ ವರ್ಣಿಸ್ತಾ ಇದ್ದಾನೆ. ಇಲ್ಲಿ

ವಿಶೇಷವಾಗಿ ಕವಿ ಈ ಪಾರ್ವತಿ ತಪಸ್ಸು ಮಾಡುವಂತಹ ಆ ಒಂದು ಜಾಗವನ್ನು ಕೂಡ ವರ್ಣಿಸ್ತಾನೆ. ಈ ವನದಲ್ಲಿ ಬಿರುಗಾಳಿ, ಬಿಸಿಲು, ಕಾಡ್ಗಿಚ್ಚು, ಸಿಡಿಲು, ಮಿಂಚುಗಳಿಂದ ಕೂಡಿದ ಬಿರುಮಳೆಗಳ ಕಾಟವಿಲ್ಲ. ಹಣ್ಣು ಹೂವು ಚಿಗುರುಗಳು ಯಾವಾಗಲೂ ಈ ವನದಲ್ಲಿದೆ. ಮೃಗ ಪಕ್ಷಿಗಳ ವೈರಗಳೆಲ್ಲ ಉಡುಗಿ ಹೋಯಿತು. ಹಂಸಗಳು ಮಳೆಗಾಲದಲ್ಲೂ ಇಲ್ಲಿ ಇದ್ದವು, ಕೋಗಿಲೆಗಳು ಚಳಿಗಾಲದಲ್ಲೂ ಕೂಗುತ್ತಾ ಇದ್ದವು, ದುಂಬಿಗಳು ಸಂಪಿಗೆ ಹೂವಿಗೆ ಮುತ್ತಿದರೂ ಕೂಡ ಅವಕ್ಕೇನು ಆಗುತ್ತಿರಲಿಲ್ಲ ಅಂತ ಹೀಗೆ ಕವಿ ಬಹಳ ಚೆನ್ನಾಗಿ ಈ ಒಂದು ಸರೋವರವನ್ನ ವರ್ಣನೆ ಮಾಡ್ತಾ ಇದ್ದಾನೆ. ಸರೋವರವನ್ನು, ಪಾರ್ವತಿಯ ತಪಸ್ಸಿನ ಆ ಜಾಗವನ್ನು ಕೂಡ ವರ್ಣನೆ ಮಾಡ್ತಾ ಇದ್ದಾನೆ.

0: ಈ ಸರೋವರವನ್ನೇ ಇನ್ನೂ ವರ್ಣನೆ ಮಾಡ್ತಾ ಇದ್ದಾನೆ. ಕಳಹಂಸಗಳಿಂದ ಕೂಡ್ಕೊಂಡಿದ್ರು ಕೂಡ ಕಾಳಗದ ಕಳನಲ್ಲ, ಕಾಳಗದ ಭೂಮಿ ಇಲ್ಲ ಅಂತ. ಇಲ್ಲಿ ಕಳಹಂ ಸಮಾಕೀರ್ಣವಾಗಿರದು ಅಂತ ಅಂದ್ರೆ ಆ ಎರಡರ್ಥವೂ ಬರೋ ಹಾಗೆ ಮಾಡ್ತಾ ಇದ್ದಾನೆ. ಕಲಹದಿಂದ ಕೂಡಿದ್ರೂ ಕಾಳಗದ ಭೂಮಿಯಲ್ಲ ಅಂತ, ವಿಷಭರಿತವಾಗಿರ್ದು ಸರ್ಪ ಸಂಕುಳಮಲ್ಲ ಅಂತ. ವಿಷ ಅನ್ನೋ ಅರ್ಥ ನೀರಿಗೂ ಇದೆ, ನೀರಿಂದ ಕೂಡಿದ್ದರಿಂದ ಇದು ಸರ್ಪಭರಿತವಾಗಿಲ್ಲ. ಕುಮುದಯುತವಾಗಿರ್ದು ಕಳರ ಅಂತರಂಗದ ಮಾತಲ್ಲ ಇದು ಅಂದ್ರೆ ಕುಮುದ ಅಂದ್ರೆ ಕನ್ನೈದಲೆ ಎನ್ನೋದು ಅದರ ಪರಿಹಾರ ಅರ್ಥ. ಅಳಿದುಳಿದು ಭಂಗಮಯವಾಗಿರ್ದು ಮೃಗ ಮುರಿದ ನೃಪದಳಮಲ್ಲ ಅಂತ. ಎಷ್ಟೋ ಜಾಗದಲ್ಲಿ ಬೇಸಿಗೆಗೆ ಎಲ್ಲಾ ಕಡೆಯಲ್ಲಿ ಒಣಗಿದ್ರೂ ಕೂಡ ಇದು ಅಳಿದ ಮುರಿದ ನೃಪದಳವಲ್ಲ ಅಂತ, ಭಂಗವಾಗಿದೆ ಅಂತ ಹೇಳಿ ಉಳಿದ ರಾಜರ ದಳವಲ್ಲ ಅಂತ ಹೇಳಿಬಿಟ್ಟು ಹೀಗೆ ಬಹಳ ಒಂದು ಶ್ಲೇಷಾರ್ಥದಿಂದ ಮತ್ತೆ ವಿಶೇಷಾರ್ಥದಿಂದ ಈ ಸರೋವರವನ್ನ ವರ್ಣನೆ ಮಾಡ್ತಾ ಇದ್ದಾನೆ. ಅಂಥ ಒಂದು ವಿಮಲವಾದಂತಹ ಸರೋವರದ ತೀರದಲ್ಲಿ ಪಾರ್ವತಿ ಆಶ್ರಮವನ್ನು ಮಾಡಿಕೊಂಡು ಪರಮಾತ್ಮನನ್ನ ಶಿವನನ್ನ ಧ್ಯಾನ ಮಾಡ್ತಾ ಇದ್ದಾಳೆ.
1: ಆ

ಆ ಸರೋವರದ ತೀರದಲ್ಲಿ ಆಶ್ರಮವನ್ನು ಮಾಡಿಕೊಂಡು ಭಕ್ತಿಯಿಂದ ಆ ಪಾರ್ವತಿ ಅಲ್ಲಿ ತಪಸ್ಸನ್ನು ಮಾಡಿದ್ದಾಳೆ. ಆ ತಪಸ್ಸಿಗೆ ಪರಮೇಶ್ವರ ಮೆಚ್ಚಿ ಇಲ್ಲಿ ನಿನ್ನ ತಪಸ್ಸಿಗೆ ಯಾವತ್ತೂ ಕೂಡ ತೊಂದರೆಯಾಗೋದು ಬೇಡ ಅಂತ ಹೇಳ್ಬಿಟ್ಟು ಅವಳಿಗೆ ವರವನ್ನು ಕೊಟ್ಟ. ಬಹಳ ಕಾಲ ಆ ದೇವಿ ತಪಸ್ಸನ್ನ ಮಾಡ್ತಾ ಆ ಧೂರ್ಜಟಿಯ ರಾಣಿ ತಾನೇ ಯೋಗಿನಿಯೋ ಅನ್ನುವಂತೆ ತಪಸ್ಸನ್ನ ಮಾಡ್ತಾ ಇದ್ದಾಳೆ. ಆ ಪರಮಾತ್ಮನ ಆ ಧ್ಯಾನವನ್ನು ಮಾಡ್ತಾ ಅವಳಿಗೆ ಶಿವನ ಅರೆಮೈಯೊಳಂದಿರ್ದ ಸೌಖ್ಯಮಂ ಮರೆದು ಅಂತ, ತಾನು ಶಿವನ ದೇಹಾರ್ಧವನ್ನೇ ಸ್ವೀಕಾರ ಮಾಡಿದ್ದಾಳೆ ಅಂತ ಪಾರ್ವತಿಗೆ ಇನ್ನು ಏನು ಮೆಚ್ಚಿಸಬೇಕಾಗಿದೆ ಗೊತ್ತಿಲ್ಲ. ಆದರೂ ಕೂಡ ಆ ಪಾರ್ವತಿ ತಪಸ್ವಿನಿಯಾಗಿ ಸರ್ವರಿಗೂ ಅಂತರಾತ್ಮನಾದಂತಹ ಆ ಪರಮೇಶ್ವರನನ್ನ ಅವಳು ಪ್ರತಿನಿತ್ಯವೂ ಧ್ಯಾನ ಮಾಡ್ತಾ ಇದ್ದಾಳೆ. ಆ ಪಾರ್ವತಿಯ ತಪಸ್ಸಿನಿಂದ ಇಡೀ ಕಾಡಿನಲ್ಲೆಲ್ಲ ಒಂದು ವೈಶಿಷ್ಟ್ಯ ಉಂಟಾಗಿದೆ. ಸಹಜ ವೈರಿಗಳೆಲ್ಲ ವೈರಗಳನ್ನು ಕಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದನ್ನ ಮೂರ್ನಾಲ್ಕು ಪದ್ಯಗಳಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ.

0: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 15ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್.ಎಲ್. ರತ್ನ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ.
1: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್. ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
3: Good afternoon. This is Akashvani and I am Valsa Williams with the midday news. The headlines. Prime Minister Narendra Modi says government empowered youth, women and farmers in last 12 years. India hits out at Pakistan in the United Nations, calls it factory of hate. 5-day BRICS agriculture ministers meeting begins in Indore to focus on food security and empowerment of farmers. Strategic road project Zojila Tunnel achieves final breakthrough, bringing all-weather connectivity between Kashmir Valley and Ladakh closer to reality. Pradhan Mantri Surakshit Matritva Abhiyan completes 10 years. Nationwide celebrations to begin from today. IMD issues red alert for heavy rainfall over Karnataka.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಕಳೆದ 12 ವರ್ಷಗಳಲ್ಲಿ ಭಾರತದ ರಫ್ತು ಪ್ರಮಾಣ ದುಪ್ಪಟ್ಟು, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖಾ ಕಾರ್ಯದರ್ಶಿ ದರ್ಪಣ್ ಜೈನ್ ಅಭಿಮತ. ನಗರ ಪ್ರದೇಶಗಳಲ್ಲಿ ಹೂಡಿಕೆಗೆ ಪೂರಕ ವಾತಾವರಣ ನಿರ್ಮಿಸುವಂತೆ ಕ್ರೆಡೈ ಸಂಸ್ಥೆಯ ಪ್ರತಿನಿಧಿಗಳಿಂದ ಸಚಿವ ಡಾ

0: ಕಾಫಿ ಸಾಂಬಾರ ಪದಾರ್ಥಗಳ ರಫ್ತು ಪ್ರಮಾಣ ಕಳೆದ 12 ವರ್ಷಗಳಲ್ಲಿ ದುಪ್ಪಟ್ಟಾಗಿದೆ ಎಂದು ಹೇಳಿದ್ದಾರೆ. ವಾಣಿಜ್ಯ ವ್ಯವಹಾರ ಹಾಗೂ ರಫ್ತು ದೇಶದ ಅಭಿವೃದ್ಧಿಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
1: So in the last 12 years, exports have actually made a major improvement. From almost 460 billion, we have doubled our, an economic size of more than 50 trillion will get over. Areas such as textile, engineering goods, marine products, plantation items, will see tariffs going down from as high as 15%, 20% to zero. So it will be a big boost for our exports. So, and apart from that, these FTAs will help us in diversifying.
0: ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಭಾರತದ ರಿಯಲ್ ಎಸ್ಟೇಟ್ ಡೆವಲಪರ್ಗಳ ರಾಷ್ಟೀಯ ಪ್ರತಿನಿಧಿ ಸಂಸ್ಥೆಯ ಪ್ರತಿನಿಧಿಗಳು ಭೇಟಿಯಾಗಿ ಇಂದು ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ರಾಜ್ಯದ ನಗರಾಭಿವೃದ್ಧಿ ಕ್ಷೇತ್ರದ ಪ್ರಸ್ತುತ ಬೆಳವಣಿಗೆಗಳು, ನಗರಗಳ ಸುಸ್ಥಿರ ಅಭಿವೃದ್ಧಿ, ವಸತಿ ಮತ್ತು ಮೂಲಸೌಕರ್ಯ ಯೋಜನೆಗಳ ಅನುಷ್ಠಾನ, ನಗರ ಪ್ರದೇಶಗಳಲ್ಲಿ ಹೂಡಿಕೆ ಮತ್ತು ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಸೇರಿದಂತೆ ವಿವಿಧ ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ನಗರಗಳ ಯೋಜಿತ ಅಭಿವೃದ್ಧಿ, ಸಾರ್ವಜನಿಕರಿಗೆ ಗುಣಮಟ್ಟದ ಸೌಲಭ್ಯಗಳ ಒದಗಿಸುವಿಕೆ ಹಾಗೂ ನಗರಾಭಿವೃದ್ಧಿ ಕ್ಷೇತ್ರದಲ್ಲಿ ಸರ್ಕಾರ ಮತ್ತು ಖಾಸಗಿ ವಲಯದ ನಡುವಿನ ಸಮನ್ವಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಪರಸ್ಪರ ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಾಗಿದೆ. ಮಡಿಕೇರಿಯ ಹೋಮ್ಸ್ಟೇಯಲ್ಲಿ ಅಮೆರಿಕದ ಪ್ರವಾಸಿ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಪೊಲೀಸರು ಇಂದು ಹೈಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸಲಿದ್ದಾರೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ನೇತೃತ್ವದ ಪೀಠ ಈ ಸಂಬಂಧ ಸರ್ಕಾರಕ್ಕೆ ನಿರ್ದೇಶನಗಳನ್ನು ನೀಡಿದೆ. ನಿನ್ನೆ ವಿಚಾರಣೆ ನಡೆಸಿದ ನ್ಯಾಯಾಲಯ ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರದಂತಹ ಗಂಭೀರ ಅಪರಾಧ ನಡೆದಿದ್ದು ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಅಗ್ನಿ ಅವಘಡ ಸಂಭವಿಸುವುದನ್ನು ತಡೆಯುವ ಸಲುವಾಗಿ ಫೈರ್ ಆಡಿಟ್ ನಡೆಸಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯ ಕೆಆರ್ ಮಾರುಕಟ್ಟೆಗೆ ಇಂದು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಮಾರುಕಟ್ಟೆಯಲ್ಲಿ ಅಗ್ನಿಯಿಂದ ಉಂಟಾಗಬಹುದಾದ ಅಪಾಯಗಳು, ಅಗ್ನಿಶಾಮಕ ವ್ಯವಸ್ಥೆ ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಕೂಡಲೇ ಪರಿಶೋಧನೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಕೆಆರ್ ಮಾರುಕಟ್ಟೆ ಕಟ್ಟಡದಲ್ಲಿರುವ ಮಳಿಗೆಗಳ ಮುಂಭಾಗದಲ್ಲಿನ ಒತ್ತುವರಿಗಳನ್ನು ಗುರುತಿಸಿ ದುಪ್ಪಟ್ಟು ದಂಡ ವಿಧಿಸಿ ತೆರವುಗೊಳಿಸುವ ಕಾರ್ಯ ಕೈಗೊಳ್ಳಬೇಕು, ನಾಗರಿಕರಿಗೆ ಯಾವುದೇ ರೀತಿಯ ಅಡಚಣೆ ಉಂಟಾಗದಂತೆ ನೋಡಿಕೊಳ್ಳಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅನಧಿಕೃತವಾಗಿ ಪಾರ್ಕಿಂಗ್ ಮಾಡಿರುವ ವಾಹನಗಳನ್ನು ಕೂಡಲೇ ತೆರವುಗೊಳಿಸಲು ಸೂಚನೆ ನೀಡಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರನ್ನು ರಾಜ್ಯಸಭೆಗೆ ಪರಿಗಣಿಸದಿರುವ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಮೊಸಳೆ ಕಣ್ಣೀರು ಸುರಿಸುವ ಅಗತ್ಯವಿಲ್ಲವೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ದೇವೇಗೌಡ ಅವರನ್ನು ಪ್ರಧಾನಿ ಪದವಿಯಿಂದ ಕೆಳಗಿಳಿಸಿದ ಖ್ಯಾತಿ ಕಾಂಗ್ರೆಸ್ ಮೇಲೆ ಇರುವುದನ್ನು ನಾಯಕರು ಮರೆತಂತಿದೆ ಎಂದು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯು ದೇವೇಗೌಡ ಅವರನ್ನು ಅತ್ಯಂತ ಗೌರವಯುತವಾಗಿ ನಡೆಸಿಕೊಂಡಿದೆ ಎಂದು ಅವರು ಸಮರ್ಥಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈಗಾಗಲೇ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ್ದು ನಾಳೆಯಿಂದ 2 ದಿನಗಳ ಕಾಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಮಳೆ ಸುರಿಯಬಹುದು ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಜನರು ತುರ್ತು ಪರಿಸ್ಥಿತಿಯಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಸದಾ ಸಿದ್ದರಾಗಿರುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಕಂದಾಯ, ಅರಣ್ಯ, ಅಗ್ನಿಶಾಮಕ, ಪಂಚಾಯತ್ ರಾಜ್, ಲೋಕೋಪಯೋಗಿ, ಸ್ಥಳೀಯ ಸಂಸ್ಥೆಗಳು ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ರಜೆಯ ಮೇಲೆ ತೆರಳದಂತೆ ಹಾಗೂ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದು ಸಕಾಲದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅವರು ಸೂಚನೆ ನೀಡಿದ್ದಾರೆ. ಜಲಾವೃತವಾದ ಸೇತುವೆಗಳು ಮತ್ತು ಮಲೆನಾಡಿನ ಕಣಿವೆ ಪ್ರದೇಶಗಳಲ್ಲಿ ವಾಹನಗಳನ್ನು ಚಲಾಯಿಸದಂತೆ ಅವರು ಸಲಹೆ ನೀಡಿದ್ದಾರೆ. ಮತ್ತೊಂದೆಡೆ, ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಳೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ನೀಡಿದೆ. ಜಿಲ್ಲೆಯಲ್ಲಿ ಮುಂಗಾರು ಪೂರ್ವ ಸಿದ್ದತೆಗಳನ್ನು ಈಗಾಗಲೇ

0: ಕೈಗೊಳ್ಳಲಾಗಿದ್ದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತುರ್ತು ಕಾರ್ಯಾಚರಣೆ ಕೇಂದ್ರವನ್ನು ತೆರೆಯಲಾಗಿದೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಸೂಚಿಸಿದೆ. ಸಾರ್ವಜನಿಕರು, ವಿಶೇಷವಾಗಿ ಮಕ್ಕಳು, ನದಿ ಕೆರೆ ತಗ್ಗು ಪ್ರದೇಶ ಹಾಗೂ ಸಮುದ್ರ ತೀರಗಳಿಗೆ ಹೋಗದಂತೆ ಮನವಿ ಮಾಡಿದೆ. ಮಳೆ, ಗುಡುಗು ಹಾಗೂ ಸಿಡಿಲಿನ ಸಂದರ್ಭಗಳಲ್ಲಿ ಕೃಷಿಕರು ಕೃಷಿ ಚಟುವಟಿಕೆಗಳಿಂದ ದೂರವಿರಬೇಕು. ಅಪಾಯಕಾರಿ ಮರಗಳು, ವಿದ್ಯುತ್ ಕಂಬಗಳು ಹಾಗೂ ತುಂಡಾದ ವಿದ್ಯುತ್ ತಂತಿಗಳ ಸಮೀಪ ಹೋಗದಂತೆಯೂ ಎಚ್ಚರಿಕೆ ನೀಡಲಾಗಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಇಂದು ದಿವಂಗತ ಸೂರಜ್ ಹೆಗ್ಡೆ ಅವರ ಅಂತಿಮ ದರ್ಶನ ಪಡೆದು ಅವರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವಾರು ಪ್ರಮುಖ ನಾಯಕರು ಹಾಜರಿದ್ದರು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಕೂಡ ಸೂರಜ್ ಹೆಗ್ಡೆ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ಇದಕ್ಕೂ ಮೊದಲು ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿ ಅವರನ್ನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರಮಾಡಿಕೊಂಡರು. ಸಾಫ್ಟ್ವೇರ್ ಅಳವಡಿಕೆ ಹಿನ್ನೆಲೆಯಲ್ಲಿ ಬೆಸ್ಕಾಂ ವ್ಯಾಪ್ತಿಯ ನಗರ ಪ್ರದೇಶದಲ್ಲಿ ಇದೇ 10ರಿಂದ 30ರವರೆಗೆ ಆನ್ಲೈನ್ ಸೇವೆ ಲಭ್ಯವಿರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಗ್ರಾಹಕರು ಗೂಗಲ್ ಪೇ, ಫೋನ್ ಪೇ ಮೂಲಕ ಬಿಲ್ ಪಾವತಿ ಮಾಡಲು ಅವಕಾಶವಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ಟಿಆರ್ಎಂ ಸಾಫ್ಟ್ವೇರ್ ಬದಲಿಗೆ ಐಪಿಡಿಎಸ್ ಐಟಿ ಅಪ್ಲಿಕೇಶನ್ ಅಳವಡಿಸಿಕೊಳ್ಳುವುದರಿಂದ ದತ್ತಾಂಶ ವರ್ಗಾವಣೆ ಮಾಡುವ ಸಲುವಾಗಿ 21 ದಿನಗಳ ಕಾಲ ಆನ್ಲೈನ್ ಸೇವೆಗಳಾದ ಹೊಸ ಸಂಪರ್ಕ, ಹೆಸರು ವರ್ಗಾವಣೆ, ಲೋಡ್ ಹೆಚ್ಚಳ, ಬಿಲ್ ಪಾವತಿ ಸೇರಿದಂತೆ ಆನ್ಲೈನ್ ಸೇವೆಗಳು ಸ್ಥಗಿತಗೊಳ್ಳಲಿದೆ. ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಇದೇ 30ರವರೆಗೆ 1 ತಿಂಗಳ ಕಾಲ ಪಿಎಂ ಸ್ವನಿಧಿ ಮಹೋತ್ಸವ ಹಾಗೂ ಲೋಕ ಕಲ್ಯಾಣ ಮೇಳಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆ ತಿಳಿಸಿದೆ. ಬೀದಿ ವ್ಯಾಪಾರಿಗಳಿಗೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಒಂದೇ ವೇದಿಕೆಯಲ್ಲಿ ತಲುಪಿಸುವ ಉದ್ದೇಶದಿಂದ ಈ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಸಂಖ್ಯೆಯಲ್ಲಿ ಈ ಮೇಳದಲ್ಲಿ ಭಾಗವಹಿಸಿ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳುವಂತೆ ಇಲಾಖೆ ಕೋರಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸರ್ವರಿಗೂ ಸೂರು ಅಭಿಯಾನದಡಿ ಕೊಳಚೆ ನಿವಾಸಿಗಳನ್ನು ಒಳಗೊಂಡಂತೆ ರಾಮನಗರದಲ್ಲಿ ನಗರ ಪ್ರದೇಶದ ವಸತಿರಹಿತ ಬಡವರು ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ವಸತಿ ಸೌಲಭ್ಯ ಕಲ್ಪಿಸುವ ಉದ್ದೇಶ ಹೊಂದಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ 12 ವರ್ಷಗಳಲ್ಲಿ ಭಾರತದ ರಫ್ತು ಪ್ರಮಾಣ ದುಪ್ಪಟ್ಟು, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಅಭಿಮತ. ನಗರ ಪ್ರದೇಶಗಳಲ್ಲಿ ಹೂಡಿಕೆಗೆ ಪೂರಕ ವಾತಾವರಣ ನಿರ್ಮಿಸುವಂತೆ ಕ್ರೆಡೈ ಸಂಸ್ಥೆಯ ಪ್ರತಿನಿಧಿಗಳಿಂದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯಗೆ ಮನವಿ. ಮಡಿಕೆ ಹೋಮ್ಸ್ಟೇಯಲ್ಲಿ ವಿದೇಶಿ ಮಹಿಳೆ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣ ಹೈಕೋರ್ಟ್ಗೆ ಇಂದು ತನಿಖಾ ವರದಿ ಸಲ್ಲಿಕೆ. ಹಾಗೂ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಸಾಧ್ಯತೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಳಿನಿ ಪೈ.
1: ನಮಸ್ತೆ ಬಚ್ಚೋ.
2: ನಮಸ್ತೆ ಟೀಚರ್ ನಿಜಿ.
3: ನಮಸ್ತೆ ಟೀಚರ್ ನಿಜಿ.
1: ಹಮಾರಾ ಆಜ್ ಕಾ ವಿಷಯ ಹೈ ಮಾ ಕಹೆ ಏಕ್ ಕಹಾನಿ. ಯಹ ಏಕ್ ಕವಿತಾ ಹೈ ಜೋ ಮೈಥಿಲಿ ಶರಣ್ ಗುಪ್ತ ನೇ ಲಿಖಿ ಹೈ. ಯಹ ಬಹುತ್ ಹೀ ಪ್ಯಾರಿ ಕವಿತಾ ಹೈ ಜೋ ತುಮ್ ಲೋಗೋ ಕೋ ಕಭಿ ಯಾದ್ ಕರ್ನಾ ಚಾಹಿಯೆ. ಏಕ್ ಬಾತ್ ಬತಾಓ, ತುಮ್ ಲೋಗೋ ನೇ ಕಭಿ ಅಪ್ನಿ ಮಾ ಸೆ ಕಹಾನಿ ಸುನ್ನೇ ಕಿ ಜಿದ್ ಕಿ ಹೈ?
2: ಜೀ ಹಾಂ ಟೀಚರ್ ನಿಜಿ,
3: ಜೀ ಬಹುತ್ ಬಾರ್.
1: ಅಚ್ಛಾ, ಯಹ ಕವಿತಾ ಮೇ ಭಿ ಏಕ್ ಛೋಟಾ ಬಚ್ಚಾ ಅಪ್ನಿ ಮಾ ಸೆ ಕಹಾನಿ ಸುನ್ನೇ ಕಿ ಜಿದ್ ಕರ್ತಾ.

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ, ಅವಲೋಕನ 6:30 ಕೃಷಿರಂಗ ಕಾರ್ಯಕ್ರಮ 6:51 ಜೈವಿಕ ಗೊಬ್ಬರದ ಮಹತ್ವ ಕುರಿತಾಗಿ ಡಾಕ್ಟರ್ ಶುಭಶ್ರೀ ಕೆಎಸ್ ಅವರೊಂದಿಗೆ ಸಂದರ್ಶನ, ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತುರುವೇಕೆರೆ ತಾಲೂಕು ನೀರಗುಂದ ಪಾಳ್ಯದ ಕಂಚಿರಾಯ ಹಾಗೂ ಸಂಗಡಿಗರಿಂದ ಭಜನೆ ಪದ, ಸಿರಿಗಂಧ 7:45, 9:15 ಅನಿತಾ ಆನಂದ್ ಹಾಡಿರುವ ಭಾವಗೀತೆಗಳು. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾತ್ರಿ 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೆಚ್ಎಂ ಸ್ಮಿತಾ ಅವರಿಂದ ವಯಲಿನ್ ವಾದನ, ಮೃದಂಗ ಸಹಕಾರ ಎಂ ಗುರುರಾಜ್, ಮೋರ್ಚಿಂಗ್ ಜಿ ಲಕ್ಷ್ಮೀನಾರಾಯಣ. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ

0: ಡಿಜಿಟಲ್ ಯುಗದಲ್ಲಿ ಹೊಸ ಬದಲಾವಣೆಗೆ ತೆರೆದುಕೊಳ್ಳುತ್ತಾ ಪ್ರಸಾರಕರು ಕೈಂಕರ್ಯ ಮುಂದುವರೆಸಿದ್ದಾರೆ. ನುಡಿತೇರು ಸಾಗುತ್ತಲೇ ಇದೆ. ಆಕಾಶವಾಣಿಯ ಆನಂದದ ಪರಿಪರಿ ಕಲ್ಪನೆ ಕುಶಲೋಪರಿ ಮಾತಿನಂಗಳದ ಮನವರಿಕೆಯಾಗಿ ಹೃದಯದ ಲವಲವಿಕೆಯಾಗಿ ದೈನಂದಿನ ಚಟುವಟಿಕೆಯಾಗಿ ನಡೆದಿದೆ ಎಂಬಲ್ಲಿಗೆ ಈ ನುಡಿತೇರ ನೆನಪಿನ ಸಂಚಾರ ಒಂದು ಪ್ರಾಕಾರ ಪ್ರದಕ್ಷಿಣೆಯನ್ನು ಮುಗಿಸಿದೆ.
1: ಜಗಮಂಗಲ ಜಯ ಮಂಗಲ ಗಾನ.
0: ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು.
2: ಬಾನುಲಿ ಕಲಿಗಳು
3: ನುಡಿಚಿತ್ರಾವಳಿ ಕೇಳಿದಿರಿ. ಕಾರ್ಯಕ್ರಮ ಪರಿಕಲ್ಪನೆ ನಿರೂಪಣಾ ಸಾಹಿತ್ಯ ನಿರ್ಮಾಣ ಬಿಕೆ ಸುಮತಿ, ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, ಶೀರ್ಷಕ ಗೀತೆ ಸಂಗೀತ ಸಮನ್ವಯ ಡಾಕ್ಟರ್ ಎನ್ ರಘು, ಸಂಗೀತ ಇಂದು ವಿಶ್ವನಾಥ್, ಹಾಡಿದವರು ಶ್ರುತಿ ಜೈರಾವ್ ಪೂಜಾ ರಾವ್, ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
4: ಸ್ನೇಹಿತರೆ, ಸಮಯ ಆಗ್ತಾ ಇದೆ 3:41 ಸೆಕೆಂಡುಗಳು. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಡಿಯಲ್ಲಿ ಕಾಡಿನ ಯಾವುದೇ ಪ್ರಾಣಿ ಅಥವಾ ಪಕ್ಷಿಯನ್ನು ಹಿಡಿಯುವುದು, ಮನೆಗೆ ತರುವುದು ಅಥವಾ ಸಾಕುವುದನ್ನು ಮಾಡಿದ್ರೆ ಅದೆಲ್ಲವೂ ಶಿಕ್ಷೆ ಅಂತ ನಾವು ನೋಡ್ತೀವಿ. ಗಿಳಿ, ಮೊಲ, ನವಿಲು ಈ ಯಾವುದನ್ನು ನಾವು ಸಾಕೋ ಹಾಗೆ ಇಲ್ಲ.
1: ಸಾಮಾನ್ಯ ನಾವು ನೋಡಿರ್ತೀವಿ ನೋಡಿ, ಕಾಡಿನಲ್ಲಿ ಇದ್ದಂತಹ ಪ್ರಾಣಿಗಳು ಬಹಳ ಮುದ್ದಾಗಿರ್ತವೆ ಅಂತ ಹೇಳ್ತೇವೆ, ಎತ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅನ್ಸುತ್ತೆ ನಿಜ. ಆಮೇಲೆ ಕೆಲವೊಬ್ಬರೆಲ್ಲ ಬೇರೆ ಬೇರೆ ರೀತಿಯಲ್ಲದೆ ಈ ಹಾವುಗಳನ್ನೆಲ್ಲ ಹಿಡ್ಕೊಂಡಾಗ್ಲಿ ಅಥವಾ ಇನ್ನಿತರ ಪ್ರಾಣಿಗಳನ್ನ ಹಿಡ್ಕೊಂಡು ವ್ಯಾಪಾರ ಬೇರೆ ಮಾಡ್ತಾರೆ. ಸೊ ಅದಕ್ಕೆ ಸಾಕಷ್ಟು ಕಾನೂನುಗಳಿವೆ, ಅದು ದೊಡ್ಡ ಶಿಕ್ಷಾರ್ಹ ಅಪರಾಧ ಅಂತ ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ. ಏನು ಶಿಕ್ಷೆ ಇದೆ ಮೇಡಮ್ ಈ ರೀತಿ ಮಾಡಕ್ ಹೋದ್ರೆ?
0: ಪ್ರಾಣಿ ಈ ಆಕ್ಟಿನ ಅಡಿಯಲ್ಲಿ ಯಾವ ಶೆಡ್ಯೂಲ್ ನಲ್ಲಿ ಬರುತ್ತದೋ ಅದರ ಮೇಲೆ ಶಿಕ್ಷೆ ನಿರ್ಧಾರವಾಗುತ್ತದೆ. ಹುಲಿ, ಆನೆ, ಚಿರತೆ ಇಂಥದೆಲ್ಲ ಅತ್ಯಂತ ಸಂರಕ್ಷಿತ ಪ್ರಾಣಿಗಳು ಅಂತ ಹೇಳ್ತೀವಿ ನಾವು, ಪ್ರೊಟೆಕ್ಟೆಡ್ ಆನಿಮಲ್ಸ್ ಅಂತ ಹೇಳ್ತೀವಿ ನಾವು. ಅವುಗಳಿಗೆ ನಾವು ಹಾನಿ ಮಾಡಿದ್ರೆ, ಮನೆಗೆ ತಂದು ಸಾಕಿದ್ರೆ ಕನಿಷ್ಠ 3 ವರ್ಷ, ಗರಿಷ್ಠ 7 ವರ್ಷ ಜೈಲು ಮತ್ತೆ 25,000 ದಂಡವನ್ನು ವಿಧಿಸ್ತಾರೆ. ಗಿಳಿ, ನವಿಲು ಇಂಥದಂತ ಸಂರಕ್ಷಿತ ಪ್ರಾಣಿಗಳನ್ನು ಕೂಡ ಮನೆಗೆ ತಂದ್ರೆ ಗರಿಷ್ಠ 3 ವರ್ಷ ಜೈಲು ಮತ್ತು ದಂಡವನ್ನು ವಿಧಿಸ್ತಾರೆ.
1: ನಾವು ಪ್ರೀತಿಯಿಂದ ಸಾಕ್ತೀವಿ, ಉತ್ತಮವಾಗಿ ನೋಡ್ಕೊಳ್ತೀವಿ, ಬೇಕಾದ್ರೆ ಕಾಳಜಿ ಮಾಡ್ಕೊಳ್ತೀವಿ ಅಂತ ಹೇಳಿ ಹೇಳ್ತಾರಲ್ಲ, ಇದಕ್ಕೆ ಏನು ಉತ್ತರ?
0: ಉದ್ದೇಶ ಒಳ್ಳೆಯದಾದರೂ ಕಾನೂನು ಅನ್ವಯಿಸುತ್ತದೆ. ಕಾಡಿ ಪ್ರಾಣಿಗಳು ತಮ್ಮದೇ ಆದಂತ ನೈಸರ್ಗಿಕ ವಾತಾವರಣದಲ್ಲಿ ವಾಸ ಸ್ಥಾನದಲ್ಲಿ ಇರಬೇಕು, ವ್ಯರ್ಥಾಗಿ ನಮ್ಮ ಮನೆಗೆ ತಂದು ಸಾಕುವಂತೆ ಇಲ್ಲ, ಅದು ಕಾನೂನಿನ ಉದ್ದೇಶ ಸರ್.
1: ಈಗ ಅದೇ ಅಚಾನಕ್ಕಾಗಿ ಕೆಲವು ಸಲ ಕೆಲವು ಪ್ರಾಣಿಗಳು, ಈ ಕಾಡಂಚಿನ ಕೆಲವು ಪ್ರಾಣಿಗಳು ಮನೆ ತನಕ ಬರ್ತವೆ, ಅವಾಗ ಇರಲಿ ಬಿಡು ಅಂತ ಹೇಳಿ ನಾವು ಸುಮ್ಮನೆ ಇದು ಬಿಡ್ತೀವಿ. ಜಿಂಕೆ ಅದು ದೂರದ ಕಾಡಿಂದ ಸೀದಾ ಹತ್ರ ಮನೆ ಹತ್ರ ಬಂದು ಅದು ರೂಢಿ ಮಾಡ್ಕೊಂಡ್ಬಿಡ್ತದೆ, ಅದಕ್ಕೇನಾದ್ರು ತಿನ್ಸಿದ್ರೆ ರೂಢಿ ಆಗುತ್ತೆ, ಅವಾಗ ಏನ್ ಮಾಡ್ಬೇಕು?
0: ಪ್ರಾಣಿಗಳು ತಂತಾನೆ ನಿಮ್ ಮನೆ ಹತ್ರ ಬಂದ್ರೆ ಹತ್ರದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ತಿಳಿಸಿ ಅದನ್ನ ಒಪ್ಪಿಸಬೇಕು. ಸ್ವಯಂ ಪ್ರೇರಣೆಯಿಂದ ಒಪ್ಪಿಸಿದ್ರೆ ಸಾಮಾನ್ಯವಾಗಿ ನಿಮ್ ಮೇಲೆ ಯಾವ ಕ್ರಮವನ್ನು ಕೈಗೊಳ್ಳದೇ ಇಲ್ಲ.
1: ಹಾಗಾಗಿ ಮನೆಯಲ್ಲಿ ಸಾಕು ಪ್ರಾಣಿಗಳು ಇದ್ದೇ ಇರ್ತವೆ, ಅದು ಸಾಕು ಪ್ರಾಣಿಗಳ ಅಡಿಯಲ್ಲಿ ಬರುತ್ತೆ ಕಾಣಿಸುತ್ತೆ ಅಲ್ವಾ?
0: ಈಗ ಮನೆಯಲ್ಲಿ ನಿಮ್ಗೆ ಸಾಕುವಂತ ಮನಸ್ಸಿದ್ರೆ ನೀವು ನಾಯಿ, ಬೆಕ್ಕು, ಮೀನ, ಕೆಲವೊಂದು ವಿದೇಶಿ ಪಕ್ಷಿಗಳು ಅದಕ್ಕೂ ಲೈಸೆನ್ಸ್ ಅನ್ನ ನಾವು ತಗೋಬೇಕಾಗ್ತದೆ. ಅದನ್ನ ಮಾತ್ರ ನಾವು ಅನುಮತಿಯಿಂದ ಸಾಕಬಹುದು. ಭಾರತದ ಕಾಡಿನಲ್ಲಿ ಯಾವುದೇ ಪ್ರಾಣಿ ಅಥವಾ ಪಕ್ಷಿಯನ್ನ ನಾವು ಸಾಕುವಂತ ಇಲ್ಲ. ಯಾವುದು ಪ್ರೊಟೆಕ್ಟೆಡ್ ಸ್ಪೀಸೀಸ್ ಅಂತ ಹೇಳ್ತೀವಿ ಅವುಗಳನ್ನ ಸಾಕುವಂತಿಲ್ಲ.
1: ಇದೆಲ್ಲವನ್ನು ತಿಳ್ಕೊಳ್ಬೇಕು ನಾವು, ಯಾವ ಪ್ರಾಣಿಗೆ ನಾವು ತೊಂದರೆ ಕೊಡ್ತಾ ಇದ್ದೀವಿ, ಯಾವ ಪ್ರಾಣಿನ ನಾವು ಸಾಕ್ತಾ ಇದ್ದೀವಿ, ಅದು ಕಾಡಿನಂಚಿನಲ್ಲಿರುವಂತಹ ಜನರಿಗೆ ಗೊತ್ತಿರಬೇಕು. ಈ ಎಲ್ಲ ಪ್ರಾಣಿಗಳನ್ನು ನಾವು ಮುಟ್ಟುವಂಗಿಲ್ಲ, ನಾವು ತರೋಂಗಿಲ್ಲ, ಅವಕ್ಕೆ ಧಕ್ಕೆ ಮಾಡೋಂಗಿಲ್ಲ. ಯಾಕಂದರೆ ಪ್ರಾಣಿ ಪ್ರಪಂಚ, ಅರಣ್ಯ ಪ್ರಪಂಚ, ಎಲ್ಲದರ ಒಂದು ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಆಗಿರೋದ್ರಿಂದ ಅವುಗಳ ರಕ್ಷಣೆ ಬಹಳ ಮುಖ್ಯ ಆಗುತ್ತೆ. ತಾವು ಕಾಡಿನಂಚಿನಲ್ಲಿ ಅಕಸ್ಮಾತ್ ಸಿಕ್ಕಂತಹ ಪ್ರಾಣಿಗಳು ಅವನ ಮನೆಗೆ ತಂದರೆ ಸಾಕಬಹುದಾ, ಅದಕ್ಕೇನಾದ್ರೂ ಶಿಕ್ಷೆ ಉಂಟಾ, ಎಲ್ಲ ವಿವರವನ್ನು ತಿಳಿಸಿಕೊಟ್ಟಿದ್ದೀರಿ ವಕೀಲರಾದ ಮತ್ತು ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರೇ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಮನೋವಿಹಾರಿಣಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ನಲ್ಲಿ. ಮನೋವಿಹಾರಿಣಿ, ಪ್ರಾಯೋಜಕರು ನಿಮ್ಹಾನ್ಸ್ ಬೆಂಗಳೂರು.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ

0: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು
0: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
2: ಕೇಳ್ತಾ ಇದ್ದೀರಾ, ಇದು ಆಕಾಶವಾಣಿ ಕನ್ನಡ ಕಾಮನವಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 3:37:12. ಇವತ್ತಿನ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇರೋದು ನಾನು ಆರ್ಜಿ ಸಿಂಧು. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಉತ್ತರವನ್ನ ಹೇಳುವಂತಹ ಸಮಯ. ಕಾರ್ಯಕ್ರಮದಲ್ಲಿ ಸಂದೇಶವನ್ನ ಕಳುಹಿಸಿ ನಾವು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ನೀವು ತಿಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 ಈ ಸಂಖ್ಯೆಗೆ ನೀವು ಸಂದೇಶವನ್ನ ಕಳುಹಿಸಿ ನಾವು ಕೇಳುವಂತಹ ಪ್ರಶ್ನೆಗೆ ಉತ್ತರಗಳನ್ನ ಕಳುಹಿಸಬಹುದು. ಹಾಗಾದ್ರೆ ಇನ್ನಕ್ಕೆ ತಡ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮವನ್ನ ಶುರು ಮಾಡೋಣ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ ಮೊದಲನೇ ಪ್ರಶ್ನೆ ಬರ್ತಾ ಇದೆ. ಇಂದಿನ ರಸಪ್ರಶ್ನೆ ಕಾರ್ಯಕ್ರಮದ ಪ್ರಶ್ನೆಗಳು ಕ್ರೀಡೆಯನ್ನ ಕುರಿತ ಆಧಾರಿತವಾಗಿರುತ್ತವೆ. ಕ್ರೀಡಾ ವಿಷಯದ ಮೇಲೆ ಪ್ರಶ್ನೆಗಳನ್ನ ರಚಿಸಲಾಗಿದೆ. ಮೊದಲನೇ ಪ್ರಶ್ನೆ ಬರ್ತಾ ಇದೆ. ಫ್ರೆಂಚ್ ಓಪನ್ ಟೆನಿಸ್ ಪಂದ್ಯದಲ್ಲಿ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಮುಡಿಗೇರಿಸಿದ ಜರ್ಮನ್ ಆಟಗಾರನ ಹೆಸರೇನು? ಫ್ರೆಂಚ್ ಓಪನ್ ಟೆನಿಸ್ ಪಂದ್ಯದಲ್ಲಿ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಮುಡಿಗೇರಿಸಿದ ಜರ್ಮನ್ ಆಟಗಾರನ ಹೆಸರೇನು ಅನ್ನೋದು ನಮ್ಮ ಮೊದಲನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ. ಆದಷ್ಟು ಬೇಗ ಸಂದೇಶವನ್ನು ಕಳಿಸ್ತಾ ಇರಿ, ಹಾಗೆ ಹಾಡನ್ನ ಕೇಳಿ ಎಂಜಾಯ್ ಮಾಡಿ.

0: ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ಮೊದಲನೆಯ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯಾರ್ಯಾರು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಸರಿಯಾದ ಉತ್ತರವನ್ನ ಕೊಟ್ಟವರಲ್ಲಿ ಮೊದಲಿಗರು ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಬಿಂದು ಪ್ರಕಾಶ್, ಬಿಎಂ ವಿಶ್ವನಾಥ್ ರಾಮಸಾಗರ ರಾಮನಗರ ಬಳ್ಳಾರಿ ಜಿಲ್ಲೆ, ಸುಷ್ಮಾ ಕಾರ್ತಿಕ್ ಆನೇಕಲ್, ಗೋಪಾಲಕೃಷ್ಣ ಆರ್ ಗುತ್ತೂರು, ಅಶೋಕ್ ಬಿಳೆಬಾವಿಯಿಂದ, ಮಂಜುನಾಥ್ ಇಂದರಗಿ ಹಾಗೂ ತಿರುಕನ ಬಳಗ ಮಲ್ಲಾಡಿಹಳ್ಳಿ, ವೇದಾಶೆಟ್ಟಿ ಕಾಳಾವರ, ಅನಂತಮೂರ್ತಿ ಶೃಂಗೇರಿ, ಶ್ವೇತಾ ಎಸ್ರಾವ್ ಸುಳ್ಯ, ಗುರುರಾಜ ಸೋಮಯಾಜಿ ಜ್ಞಾನಭಾರತಿ ಜ್ಞಾನಭಾರತಿ ನಗರ, ಗುರುರಾಜ್ ಉತ್ತಂಗಿ, ಹನುರಾಲಿ ಹನುಮಂತಪುರ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂ, ಹಾಗೆ ಬಿಬಿ ಭೂಮಿಕಾ ಬಸವರಾಜ್ ಕೆಂಗೇರಿ, ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ದ ನಂಬರ್ ಎಂಡಿಂಗ್ ವಿತ್ 2006 ಇವರು ಸಹ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ನಿಮ್ಮ ಹೆಸರನ್ನು ಮುಂದಿನ ಸಲ ಸಂದೇಶ ಕಳಿಸುವಾಗ ಬರೆದು ಕಳಿಸಿ ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಸರಿಯಾದ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಸರಿಯಾದ ಉತ್ತರ ಆಗಿತ್ತು. ಫ್ರೆಂಚ್ ಓಪನ್ ಟೆನಿಸ್ ಪಂದ್ಯದಲ್ಲಿ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಮುಡಿಗೇರಿಸಿದ ಜರ್ಮನ್ ಆಟಗಾರನ ಹೆಸರೇನು ಅನ್ನೋದು ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಅಲೆಕ್ಸಾಂಡರ್ ಝೆರವ್ ಅನ್ನೋದು ಸರಿಯಾದ ಉತ್ತರ. ಅಲೆಕ್ಸಾಂಡರ್ ಝೆರವ್ ಅವರು ಈ ಬಾರಿಯ ಫ್ರೆಂಚ್ ಓಪನ್ ಟೆನಿಸ್ ಪಂದ್ಯದಲ್ಲಿ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಅನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಕಾರ್ಯಕ್ರಮದ ಎರಡನೇ ಪ್ರಶ್ನೆ ಬರ್ತಾ ಇದೆ. ನ್ಯೂ ತೈಪೆ ಸಿಟಿ ಅಥ್ಲೆಟಿಕ್ಸ್ ಓಪನ್ ಪುರುಷರ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಭಾರತೀಯ ಕ್ರೀಡಾಪಟು ಯಾರು? ನ್ಯೂ ತೈಪೆ ಸಿಟಿ ಅಥ್ಲೆಟಿಕ್ಸ್ ಓಪನ್ ಪುರುಷರ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನು ಭಾರತ ಗೆದ್ದಿದೆ. ಈ ಪದಕವನ್ನು ಗೆದ್ದ ಕ್ರೀಡಾಪಟುವಿನ ಹೆಸರೇನು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ. ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
4: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ. ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
4: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು. ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು. ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ.

0: ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಹಿಂದಿನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಸರಿಯಾದ ಉತ್ತರ ಕೊಟ್ಟ ನಮ್ಮ ಕೇಳುಗರ ಹೆಸರುಗಳು: ನೇತ್ರಾ ಕೆಂಗೇರಿ, ರಘುನಾರಾಯಣ ಬೆಂಗಳೂರು, ಬಿವಿ ಕೃತಿಕಾ ಗಣೇಶ್ ಮಾರಥಳ್ಳಿ ಬೆಂಗಳೂರು, ಅನಿಲ್ ಬಿಷ್ಟಣ್ಣನವರ ಶಮನೇವಾಡಿ, ಸಿದ್ದಲಿಂಗಮೂರ್ತಿ ಸಿರಿಗೆರೆ, ಶ್ವೇತಾ ಚೆಟ್ಟಿಮನಿ ಭಾಗಮಂಡಲ, ದೇವಿಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆ, ನಿತ್ಯ ನೆಲಮಂಗಲದಿಂದ ಗುರುರಾಜ ಸೋಮಯಾಜಿ ಜ್ಞಾನಭಾರತಿಯಿಂದ. ಇಲ್ಲ, ನಿಮ್ಮ ಉತ್ತರ ತಪ್ಪಾಗಿದೆ. ಇಷ್ಟು ಜನ ಕಳಿಸಿರುವ ಉತ್ತರಗಳು ಸರಿಯಾಗಿದೆ ಅಂತ ಹೇಳ್ತಾ, ಸರಿಯಾದ ಉತ್ತರ ಏನಾಗಿತ್ತು ಹಿಂದಿನ ಪ್ರಶ್ನೆಗೆ ಅಂತ ನೋಡೋದಾದರೆ, ಹಿಂದಿನ ಪ್ರಶ್ನೆ ಆಗಿತ್ತು: ನ್ಯೂ ತೈಪೇ ಸಿಟಿ ಅಥ್ಲೆಟಿಕ್ಸ್ ಓಪನ್ ಪುರುಷರ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಭಾರತೀಯ ಕ್ರೀಡಾಪಟು ಯಾರು ಅನ್ನೋದು ಹಿಂದಿನ ಪ್ರಶ್ನೆ ಆಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಅನಿಮೇಶ್ ಕುಜೂರ್. ಅನಿಮೇಶ್ ಕುಜೂರ್ ಅವರು ಬೆಳ್ಳಿ ಪದಕವನ್ನು ಗೆದ್ದಂತಹ ಭಾರತೀಯ ಕ್ರೀಡಾಪಟು ಆಗಿದ್ದಾರೆ. ಕಾರ್ಯಕ್ರಮದಲ್ಲಿ ಸರಿಯಾದ ಉತ್ತರವನ್ನ ಕಳುಹಿಸಿದ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಸರಿಯಾದ ಉತ್ತರವನ್ನ ಕಳಿಸಿದವರಷ್ಟೇ ಅಲ್ಲ, ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಉತ್ತರವನ್ನ ಕೊಡುವ ಪ್ರಯತ್ನವನ್ನ ಯಾರ್ಯಾರು ಮಾಡಿದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಕಾರ್ಯಕ್ರಮವನ್ನ ಕೇಳಿದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನೀವೆಲ್ಲರೂ ಕಾರ್ಯಕ್ರಮದ ಭಾಗವಾದ್ರಿ, ಸಂದೇಶವನ್ನು ಕಳಿಸಿದ್ರಿ, ನಮ್ಮ ಪ್ರಶ್ನೆಗೆ ನಿಮ್ಮ ಸರಿಯಾದ ಉತ್ತರವನ್ನು ತಿಳಿಸಿದ್ರಿ, ಅದಕ್ಕಾಗಿ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳ್ತಾ ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ. ಕೇಳಿದಂತಹ ಪ್ರಶ್ನೆಗಳು, ಕೊಟ್ಟಂತಹ ಮಾಹಿತಿ ಹಾಗೂ ಪ್ರಸಾರವಾದಂತಹ ಹಾಡುಗಳೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. 4 ಗಂಟೆಗೆ ಸರಿಯಾಗಿ ಮತ್ತೊಮ್ಮೆ ಬೆಂಗಳೂರು ಬಿಸ್ನೆಸ್ ಬಜ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತೀನಿ ಅಂತ ಹೇಳ್ತಾ ಇರೋದು ನಾನು, ಆರ್ ಜಿ ಸಿಂಧು.

ಕೊನೆಯ ಹಾಡು ಮೂಡಿ ಬರ್ತಾ ಇದೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ. ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದ ಹಾಡು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: Akashvani FM Rainbow 101.3 MHz Musically yours.
1: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:01:35 ಈ ಸಮಯದ ಕಾರ್ಯಕ್ರಮ ಮಂಗಳ

ವಾರದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಬಿಸ್ನೆಸ್ ಬಜ್. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರೋ ವಿಷಯ ಏನು ಅಂತಂದ್ರೆ, ಕರ್ನಾಟಕದ ರಾಜಧಾನಿ ಬೆಂಗಳೂರು. ಹಲವಾರು ಕಾರಣಗಳಿಂದ ಹಲವರ ಫೇವರೇಟ್ ಬೆಂಗಳೂರು. ಕರ್ನಾಟಕದ ಮೂಲೆ ಮೂಲೆಯಿಂದ ಸಾವಿರಾರು ಜನರು ದುಡಿಮೆಗಾಗಿ ಮಹಾನಗರಕ್ಕೆ ವಲಸೆ ಬರ್ತಾರೆ. ಬೆಂಗಳೂರಿನಂಥ ಮಹಾನಗರವನ್ನು ಆಶ್ರಯಿಸಿರುವವರು ಲಕ್ಷಾಂತರ ಜನ. ಹೀಗೆ ಬೆಂಗಳೂರಿಗೆ ಬಂದು ಬದುಕು ಕಟ್ಟಿಕೊಂಡವರಲ್ಲಿ ನೀವು ಒಬ್ಬರ. ಹಾಗಾದರೆ ಯಾವ ಕೆಲಸಕ್ಕಾಗಿ ಅಥವಾ ಯಾವ ಬಿಸ್ನೆಸ್ಗಾಗಿ ನೀವು ಬೆಂಗಳೂರಿಗೆ ಬಂದು ವ್ಯವಹಾರವನ್ನು ಆರಂಭಿಸಿದ್ರಿ? ಯಾವ ರೀತಿ ವ್ಯಾಪಾರ ವ್ಯವಹಾರಗಳು ಜೀವನಕ್ಕೆ ಆಧಾರವಾದವು ಅಂತ ನೀವು ನಮ್ಮೊಂದಿಗೆ ಹಂಚ್ಕೋಬಹುದು. ಇಂದಿನ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳುಹಿಸುವ ಮೂಲಕ ನೀವು ಬೆಂಗಳೂರನ್ನು ಹೇಗೆ ಆಶ್ರಯಿಸಿದ್ರಿ, ಬೆಂಗಳೂರು ಹೇಗೆ ನಿಮಗೆ ನೆರಳನ್ನು ಕೊಟ್ಟು ಜೀವನವನ್ನು ಸಹ ಕೊಡ್ತು ಅನ್ನೋದನ್ನು ನಮ್ಮೊಂದಿಗೆ ಹಂಚ್ಕೋಬಹುದು. ಹಾಗೆ ಯಾವ ಹೊಸ ಬಿಸ್ನೆಸ್ ಐಡಿಯಾಗಳು ನಿಮಗೆ ಇಲ್ಲಿ ಕೈ ಹಿಡಿದ್ವು, ಮಹಾನಗರಗಳಲ್ಲಿ ಮಾತ್ರ ಇಂಥ ಬಿಸ್ನೆಸ್ಗಳೆಲ್ಲ ಮಾಡಿದ್ರೆ ಸಕ್ಸಸ್ ಆಗೋದು ಅಂತ ನಿಮ್ಗೆ ಅನಿಸುತ್ತೆ ಅಂತ ಹೇಳಿ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನೀವು ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬಹುದು ವಾಟ್ಸಪ್ ಸಂದೇಶದ ಮೂಲಕ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳುಹಿಸಿ ಬೆಂಗಳೂರು ನಿಮ್ಮ ಜೀವನಕ್ಕೆ ಹೇಗೆ ಆಧಾರ ಆಯಿತು ಅಂತ ಹಂಚ್ಕೋಬಹುದು. ಹಾಗೆ ಯಾವೆಲ್ಲ ರೀತಿಯ ಸ್ಟಾರ್ಟಪ್ಗಳನ್ನು ಹುಟ್ಟಾಕಿದ್ರಿ ಅಂತಲೂ ನೀವು ನಮಗೆಲ್ಲ ಹೇಳಬಹುದು ಅಂತ ಹೇಳ್ತಾ ಇಂದಿನ ಬೆಂಗಳೂರು ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇರೋದು ನಾನು ಆರ್ಜಿ ಸಿಂಧು. ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿ, ಮತ್ತಷ್ಟು ಮನೋರಂಜನೆಯ ಜೊತೆಗೆ ಸುಮಧುರವಾದ ಗೀತೆಗಳನ್ನು ಲೈನಪ್ ಮಾಡಿಕೊಂಡು ನಿಮಗೋಸ್ಕರ ಕಾಯ್ತಾ ಕೂತಿದ್ದೀನಿ ಅಂತ ಹೇಳ್ತಾ ಮೊದಲನೇ ಗೀತೆ ಬರ್ತಾ ಇದೆ ನಿಮ್ಮೆಲ್ಲರಿಗೋಸ್ಕರ. ಬೆಂಗಳೂರು ನಗರದ ಹಾಡು ನಕುಲ್ ಅಭ್ಯಂಕರ್ ಅವರ ಸಂಯೋಜನೆಯಲ್ಲಿ ನಿಮಗೋಸ್ಕರ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

ನಕುಲ್ ಅಭಿಯಂಕರ್ ಹಾಗೂ ಸಂಗಡಿಗರು ಹಾಡಿದಂತಹ ಹಾಡನ್ನ ಕೇಳಿ ಬಂದ್ವಿ. ಮದ್ವೆ ಮಾಡ್ರಿ ಸರಿ ಹೋಗ್ತಾನೆ ಅನ್ನೋ ಚಿತ್ರದ ಹಾಡು ಇದು. ಬೆಂಗಳೂರು ನಗರದ ಕುರಿತಾಗಿ ಬರೆದಂತಹ ಹಾಡು. ಇಂದಿನ ನಮ್ಮ ಕಾರ್ಯಕ್ರಮದ ವಿಷಯವೂ ಕೂಡ ಬೆಂಗಳೂರು ನಗರವನ್ನ ಕುರಿತದ್ದೇ ಆಗಿದೆ. ಬೆಂಗಳೂರಿಗೆ ಬೆಂಗಳೂರನ್ನ ಆಶ್ರಯಿಸಿ ಬರುವವರಂತೂ ಲಕ್ಷಾಂತರ ಜನ ವಲಸೆ ಬರ್ತಾನೆ ಇದ್ದಾರೆ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಬರ್ತಾ ಇದ್ದಾರೆ. ವಿದ್ಯಾಭ್ಯಾಸಕ್ಕಾಗಿರಬಹುದು, ಕೆಲಸಗಳಿಗಾಗಿ ಇರಬಹುದು, ದುಡಿಮೆ ಅನ್ನೋದು ಬೆಂಗಳೂರಲ್ಲಿ ದುಡಿಮೆಗೆ ಅವಕಾಶ ಜಾಸ್ತಿ ಇದೆ ಅನ್ನೋ ನಿಟ್ಟಿನಲ್ಲಿ ಹಳ್ಳಿಯಿಂದ ಜನರು ಅಥವಾ ಬೇರೆ ಬೇರೆ ಊರಿನಿಂದ ಜನರು ವಲಸೆ ಬರ್ತಾನೆ ಇದ್ದಾರೆ. ಹೀಗೆ ಬಂದಂಥವರಲ್ಲಿ ನೀವು ಒಬ್ಬರಾಗಿದ್ದರೆ ಬೆಂಗಳೂರನ್ನ ಯಾವ ರೀತಿ ಆಶ್ರಯಿಸ್ಕೊಂಡ್ರಿ, ಇಲ್ಲಿ ಯಾವ ರೀತಿಯ ವ್ಯವಹಾರಗಳಾಗಿರ್ಬೋದು ಹಾಗೆ ಕೆಲಸಗಳಾಗಿರ್ಬೋದು ನಿಮ್ಮ ಕೈ ಹಿಡಿತು ಅಂತ ಹೇಳಿ ನಮ್ಮೊಂದಿಗೆ ಸಂದೇಶ ಕಳಿಸಿ ಹಂಚಿಕೊಳ್ಳಿ ಅಂತ ಹೇಳ್ತಾ ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ಈ ಪ್ರೀತಿ ಏಕೆ ಭೂಮಿ ಮೇಲಿದೆ ಚಿತ್ರದ ಹಾಡನ್ನ ಕೇಳಿಬಂದ್ರಿ. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಬಂದಂತಹ ಹಾಡಿಗೆ ಸಾಹಿತ್ಯ ನೀಡಿದ್ರು ಕವಿರಾಜ್, ಹಾಗೂ ಸಂಗೀತವನ್ನ ನೀಡಿದ್ದು ಆರ್ ಪಿ ಪಟ್ನಾಯಕ್. ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಬೆಂಗಳೂರಿಗೆ ಹಲವಾರು ಜನ ಹಳ್ಳಿ ಹಳ್ಳಿಯಿಂದ ಕರ್ನಾಟಕದ ಮೂಲೆ ಮೂಲೆಯಿಂದ ವಲಸೆ ಬರ್ತಾರೆ. ರಾಜ್ಯದಿಂದ ಹೊರ ರಾಜ್ಯದಿಂದಲೂ ಬರುವವರಿದ್ದಾರೆ. ಕೆಲಸದ ನಿಮಿತ್ತ ಇರ್ಬೋದು, ಉದ್ಯೋಗದ ನಿಮಿತ್ತ, ಹಾಗೆಯೇ ವ್ಯವಹಾರಗಳ ನಿಮಿತ್ತವಾಗಿ ದುಡಿಮೆಯನ್ನು ಅವಲಂಬಿಸಿ ಬೆಂಗಳೂರಿಗೆ ವಲಸೆ ಬರುವವರು ಎಷ್ಟೊಂದು ಜನ ಇದ್ದಾರೆ. ಬೆಂಗಳೂರಲ್ಲಿ ಲಕ್ಷಾಂತರ ಜನ, 99% ಜನನೇ ಇದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಹಾಗೆ ಬಂದವರಲ್ಲಿ ನೀವು ಒಬ್ಬರಾಗಿದ್ದರೆ ಯಾವ ರೀತಿಯ ವ್ಯವಹಾರಗಳು ನಿಮ್ಮ ಕೈ ಹಿಡಿತು, ಬೆಂಗಳೂರು ಹೇಗೆ ನಿಮ್ಮ ಜೀವನಕ್ಕೆ ಆಧಾರ ಆಯಿತು ಅಂತ ತಿಳಿಸ್ಕೊಡಿ ಅಂತ ಹೇಳಿದ್ದೆ. ನಮಗೆ ಸಂದೇಶವನ್ನ ಕಳಿಸಿದ್ದಾರೆ ಸೋಮನಾಥ ಗುರುಸಿದ್ದಾಪುರ ಗ್ರಾಮದಿಂದ, ಜಗಳೂರು ತಾಲೂಕಿನಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. 95ನೇ ಇಸ್ವಿಯಲ್ಲಿ ನಾನು ಕೂಡ ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಒಂದು ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿದ್ದೆ. ವ್ಯಾಪಾರ ಮಾಡಿಕೊಂಡೆ. 3-4 ಬಡಾವಣೆಗಳಲ್ಲಿ ನನ್ನ ವ್ಯಾಪಾರ 2013ರವರೆಗೂ ತುಂಬ ಚೆನ್ನಾಗಿ ನಡೀತಾ ಇತ್ತು. ತದನಂತರ ನಾವೆಲ್ಲರೂ ಕಂಡ ಹಾಗೆ ದೊಡ್ಡ ದೊಡ್ಡ

ಕಾರ್ಪೊರೇಟ್ ಕಂಪನಿ ಮಲ್ಟಿ ಸಿಟಿಗಳಲ್ಲಿ ತಮ್ಮದೇ ಆದ ದೊಡ್ಡ ಬ್ರ್ಯಾಂಡ್ ಇಟ್ಕೊಂಡು ಮಾಲ್ ಅನ್ನುವ ಹೆಸರಲ್ಲಿ ವ್ಯಾಪಾರ ಜಾಸ್ತಿ ಆಗ್ತಾ ಹೋಯಿತು. ಅದರಿಂದಾಗಿ ಸಣ್ಣ ಪುಟ್ಟ ಅಂಗಡಿಗಳಿಗೆ ಹೊಡೆತ ಬಿತ್ತು ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಕಾಂಪಿಟೇಷನ್ ಮಧ್ಯದಲ್ಲಿ ನನ್ನ ವ್ಯಾಪಾರಕ್ಕೂ ಹೊಡೆತ ಬೀಳ್ತಾ ಹೋಯಿತು. ಆಗ ನಾನು ಸ್ವಗ್ರಾಮಕ್ಕೆ ಹೋಗುವ ನಿರ್ಧಾರವನ್ನು ತಗೊಂಡು ಈಗ ಹಳ್ಳಿಯಲ್ಲಿ ಗೋ ಸಾಗಾಣಿಕೆ ಮಾಡಿಕೊಂಡು ಜಮೀನಲ್ಲಿ ರೈತನಾಗಿ ದುಡಿಮೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದೇನೆ ಅಂತ ಹೇಳ್ತಿದ್ದಾರೆ. ಸಂತೋಷ, ನೀವು ಹಳ್ಳಿಗೆ ಹೋಗಿ ಮತ್ತೆ ರೈತನಾಗಿ ದುಡಿಮೆ ಮಾಡಿಕೊಂಡಾದರೂ ನಿಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀರಾ ಅಂದರೆ ಹಳ್ಳಿಲೇ ಇರಲಿ, ನಾವು ಮಹಾನಗರಗಳಲ್ಲೇ ಇರಲಿ, ಏನು ಅಂತಂದರೆ ದುಡಿಮೆ ಅನ್ನೋದು ತುಂಬಾ ಮುಖ್ಯ. ನಾವು ಯಾವ ಕೆಲಸ ಮಾಡ್ತೀವಿ, ಕೆಲಸ ಮಾಡದೆ ನಮಗೆ ಆದಾಯ ಬರಬೇಕು ಅನ್ನುವಂತಹ ಒಂದು ಕಲ್ಪನೆಯಲ್ಲಿ ಇರಬಾರ್ದು. ಯಾವುದು ರಾತ್ರಿ ಬೆಳಗ್ಗೆ ಆಗೋಷ್ಟರಲ್ಲಿ ಆಗುವಂತಹ ಮ್ಯಾಜಿಕ್ ಆಗುವಂಥದ್ದೆಲ್ಲ ಇರಲ್ಲ. ಪ್ರತಿಯೊಂದಕ್ಕೂ ನಮ್ಮ ಪರಿಶ್ರಮ ಅನ್ನೋದು ತುಂಬಾ ಇಂಪಾರ್ಟೆಂಟು. ಹಾಗಾಗಿ ನಮ್ಮ ಪರಿಶ್ರಮ ಸತತವಾಗಿ ಇದ್ದರೆ ಹಾಗೆ ಕಾಲಕ್ಕೆ ತಕ್ಕಂತೆ ಮಾರ್ಪಾಡುಗಳನ್ನು ಸಹ ನಾವು ಮಾಡ್ಕೋತಾ ಹೋದರೆ ನಮ್ಮ ಉದ್ಯಮವು ಸಹ ತುಂಬ ಚೆನ್ನಾಗಿ ಬೆಳೀಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ನಿಮಗೋಸ್ಕರ ಪ್ರಸಾರ ಆಗ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಉಳಿದುಯಾಲೆ ಹಾಡಿ ಹೂ ಮಾಲೆ ಭಾವ ಪಾಮಾಲೆ ಸೆಳೆ.

ಕೇಳ್ತಿದ್ದೇವೆ. ಸಮಯ ಆಗಿದೆ 4:32:24. ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ, ಬೆಂಗಳೂರನ್ನ ಆಶ್ರಯಿಸಿ ಬರುವವರಿಗೆ ಬಂದವರಲ್ಲಿ ನೀವು ಸಹ ಒಬ್ಬರಾಗಿದ್ರ. ಹಾಗಿದ್ರೆ ಬೆಂಗಳೂರು ನಿಮಗೆ ಹೇಗೆ ಜೀವನೋಪಾಯದ ಹಾದಿಯನ್ನ ತೋರಿಸ್ಕೊಡ್ತು ಅಂತ ಕೇಳಿದ್ವಿ. ಸಂದೇಶವನ್ನ ಕಳಿಸಿದ್ದಾರೆ ಮೈಸೂರು ವಿದ್ಯಾರಣ್ಯಪುರಂನಿಂದ ರಾಮ್ ಪ್ರಸಾದ್ ಅವರು. ನಾನು 20 ವರ್ಷಗಳ ಹಿಂದೆ ಬೆಂಗಳೂರಿಗೆ ವ್ಯಾಪಾರಕ್ಕಾಗಿ ಭೇಟಿ ನೀಡಿದ್ದೆ. ಅಲ್ಲಿಂದ ವ್ಯಾಪಾರವನ್ನ ಶುರು ಮಾಡಿ ಇಂದಿಗೂ ಬೆಂಗಳೂರಿನ ಒಡನಾಟದಲ್ಲಿ ಇರುವೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದಿರುವೆ. ಬೆಂಗಳೂರು ಒಂದು ಮಾದರಿ ವ್ಯಾಪಾರ, ವ್ಯವಹಾರ, ಉದ್ಯೋಗ ಪ್ರತಿಯೊಂದಕ್ಕೂ ಸ್ಫೂರ್ತಿದಾಯಕ ನೆಲೆ ಬೆಂಗಳೂರು ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಪ್ರತಿಯೊಂದಕ್ಕೂ ಸ್ಫೂರ್ತಿದಾಯಕವಾಗಿರುವ ಬೆಂಗಳೂರು. ಇಲ್ಲಿ ಒಮ್ಮೆ ಒಬ್ಬ ವ್ಯಕ್ತಿ ಬಂದ ಅಂತಂದ್ರೆ ಇಲ್ಲಿಂದ ಹೋಗುವ ಮಾತೇ ಇರೋದಿಲ್ಲ. ಇಲ್ಲಿ ಇನ್ನೇನಾದ್ರೂ ಮಾಡೋಣ, ಯಾಕಂದ್ರೆ ಇಲ್ಲಿ ನಮ್ಗೆ ಬದುಕೋಕೆ ದಾರಿಗಳು ಹಲವಾರಿದೆ. ಏನೂ ಓದದೆ ಸುಮ್ಮನೆ ಒಂದು ಬೈಕ್ ತಗೊಂಡು ಬಂದವನು ಸಹ ಇವತ್ತು ಬಾಡಿಗೆ ಬೈಕ್ಗಳು ರ್ಯಾಪಿಡೋ ಅಂತ ಇದೆ, ಇಲ್ಲ ಬಾಡಿಗೆ ಆ್ಯಪ್ ಬೇಸ್ ಸರ್ವಿಸ್ಗಳನ್ನು ಕೊಡುವಂಥ ಎಷ್ಟೊಂದು ಸರ್ವಿಸ್ಗಳಿದೆ ನಮ್ಮ ಬೆಂಗಳೂರು ಮಹಾನಗರದಲ್ಲಿ. ಅಂಥದ್ದನ್ನೆಲ್ಲ ಅವಲಂಬಿಸಿ ವಿದ್ಯಾರ್ಥಿಗಳು ಸಹ ಅವರಿಗೆ ಬೇಕಾದಂತಹ ಒಂದು ಪಾರ್ಟ್ ಟೈಮ್ ಅರ್ನಿಂಗ್ ಅಂತ ಏನಿದೆ ಅದನ್ನು ಸಹ ಮಾಡಿಕೊಂಡು ಇಲ್ಲೇ ಜೀವನವನ್ನು ಕಟ್ಕೋತಾ ಇದ್ದಾರೆ. ಮುಂದಿನ ಸಂದೇಶ ಬಂದಿದೆ HL ಬಸವರಾಜು, ಪುಟ್ಟಿಗೆರೆ ಹೊಸಹಳ್ಳಿ ಮಾಡಾಳು ಅಂಚೆಯಿಂದ. ಮೇಡಮ್, ನಾನು 2004 ಬೆಂಗಳೂರಿಗೆ ಬಂದೆ, ಕಾರಣ ಶಾಂತಿನಗರ ಬಸ್ ಟರ್ಮಿನಲ್ನಲ್ಲಿ ಬಿಗ್ ಬಜಾರ್ ಇತ್ತು, ಅಲ್ಲಿ ಸ್ನೇಹಿತ ಮ್ಯಾನೇಜರ್ ಆಗಿದ್ದರು, ಅವರ ಮೂಲಕ ನಾನು LIC ಪಾಲಿಸಿ ಮಾರಾಟ ಮಾಡಲಿಕ್ಕೆ ಬಂದಿದ್ದೆ. ನನ್ನ ಸ್ನೇಹಿತನೇನು ಫ್ರೆಂಡ್ಸ್ನೆಲ್ಲ ಸೇರಿಸಿ ಒಂದು ಸಣ್ಣ ವೇದಿಕೆ ಸಿದ್ಧ ಮಾಡಿ HR ಡಿಪಾರ್ಟ್ಮೆಂಟ್ನ ಉದ್ಯೋಗಿಗಳು ಅವರು ಬಂದ ಸ್ಟೈಲ್ ಡ್ರೆಸ್ ತುಂಬ ಚೆನ್ನಾಗಿತ್ತು. ಅವರ ಭಾಷೆ ವಿವಿಧ ರಾಜ್ಯದವರಾಗಿದ್ದರು. ನಾನಂತೂ ಹಳ್ಳಿಯ ಏಜೆಂಟು. ಜೀವ ವಿಮಾ ನಿಗಮದಲ್ಲಿ ಭಾಷಾ ಕೊರತೆ ಇತ್ತು, ಪಾಲಿಸಿ ಮಾರಾಟದಲ್ಲೂ ಫೇಲ್ ಆದೆ. ಅವತ್ತಿಗೂ ಅಂದಿನ ದಿನದ ಪ್ರಸಂಗ ನೆನೆದು ಕಣ್ಣೀರಾಗ್ತೇನೆ ಅಂತ ಹೇಳ್ತಾರೆ. ಅಂದರೆ ಇವರು ಪಾಲಿಸಿ ಕೊಡೋದಕ್ಕೋಸ್ಕರ ಬಂದಿದ್ರು, ಆದರೆ ಬೇರೆ ಬೇರೆ ರಾಜ್ಯದ ಜನರಿದ್ರು, ಹಾಗಾಗಿ ಭಾಷೆ ಅನ್ನೋದು ಒಂದು ಬ್ಯಾರಿಯರ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನನಗೀಗ ಈಗಲೂ ಸಹ ನಂಗೆ ಬೇಜಾರಾಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಮುಂದಿನ ಸಂದೇಶ ಕಳಿಸಿದ್ದಾರೆ ಶಾಂತಾಚಾರ್ ಬಡಿಗೇರ್ ಕೊಕ್ನೂರಿನಿಂದ. ಅವ್ರು ಹೇಳ್ತಿದ್ದಾರೆ, ಬೆಂಗಳೂರು ಬಿಸ್ನೆಸ್ ಪಲ್ಸ್ ಕಾರ್ಯಕ್ರಮವನ್ನು ನಿರೂಪಿಸಿದ ನಿರೂಪಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಹೊರ ರಾಜ್ಯಗಳಿಂದ ಹಾಗೂ ಹಳ್ಳಿಗಳಿಂದ ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಬರುವ ಜನರ ಜೀವನ ನಿಜವಾದ ಸ್ಥಿತಿಯನ್ನು ಈ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ತಿಳಿಸ್ಕೊಟ್ರು ಅಂತ ಹೇಳ್ತಿದ್ದಾರೆ. ದುಡಿಮೆ ಮಾಡುವುದು, ದಿನನಿತ್ಯದ ಖರ್ಚುಗಳನ್ನು ನಿಭಾಯಿಸುವುದು, ಮನೆ ಬಾಡಿಗೆ ಕಟ್ಟುವುದು ಎಷ್ಟು ಕಷ್ಟಕರ ವಾಸ್ತವ ಅಂತ ಹೇಳ್ತಾ ಇದ್ದಾರೆ. ಹೌದು, ಆದರೆ ಮಾಹಿತಿ, ಮನೋರಂಜನೆ, ಅನಿಸಿಕೆ ಒಟ್ಟಿಗೆ ಸೇರಿ ಕಾರ್ಯಕ್ರಮ ಅರ್ಥಪೂರ್ಣ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹೌದು, ಕಾರ್ಯಕ್ರಮವನ್ನು ನೀವು ನೆಚ್ಚಿಕೊಂಡಿದ್ದು ನಮಗಂತೂ ಸಂತೋಷವನ್ನು ಉಂಟು ಮಾಡ್ತು. ಹಾಗೆಯೇ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರುವ ವಿಷಯ ಬೆಂಗಳೂರನ್ನು ಆಶ್ರಯಿಸಿ ಬರ್ತಾ ಇರುವಂತಹ ಜನರಿರ್ಬೋದು, ಬಂದವರಿರ್ಬೋದು, ಹಲವು ವರ್ಷಗಳಿಂದ ಬೆಂಗಳೂರಲ್ಲಿ ನೆಲೆಸಿದವರಿರ್ಬೋದು, ಯಾವ ರೀತಿಯ ಬಿಸ್ನೆಸ್ಗಳನ್ನು ಮಾಡಿದ್ರಿ, ಯಾವ ರೀತಿಯ ಕೆಲಸಗಳನ್ನು ಮಾಡಿದ್ರಿ, ಹೇಗೆ ನಿಮಗೆ ಮಹಾನಗರದಲ್ಲಿ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಬೆಂಗಳೂರು ನಿಮಗೆ ಸಹಾಯ ಮಾಡಿತು ಅಂತ ತಿಳಿಸ್ಕೊಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಂದು ಸುಂದರವಾದ ಹಾಡಿನೊಂದಿಗೆ. ಹಾಗೆ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಹಾಡು ಕೇಳೋ ಮೊದಲು ಹುಟ್ಟಿದ ಊರನ್ನ ಬಿಟ್ಟು ಬರೋದು ಸುಲಭವಾಗಿರೋ ಮಾತಂತೂ ಅಲ್ಲ. ಹುಟ್ಟಿದ ಊರಲ್ಲಿ ನಮಗೆ ಎಷ್ಟೊಂದು ನೆನಪುಗಳಿರ್ತವೆ, ಎಷ್ಟು ಸ್ನೇಹಿತರು, ಸಂಬಂಧಿಕರು ಎಲ್ಲರೂ ಇರ್ತಾರೆ. ಅವ್ರನ್ನೆಲ್ಲ ಬಿಟ್ಟು 100 ಕಿಲೋಮೀಟರ್ ದೂರ ಬೆಂಗಳೂರಲ್ಲಿ ಬಂದು ಜೀವನ ಕಟ್ಕೊಳ್ಳೋದು ಅಂದರೆ ಅದು ನಿಜವಾಗ್ಲೂ ಸಾಮಾನ್ಯವಾದ ವಿಷಯ ಅಂತೂ ಅಲ್ಲವೇ ಅಲ್ಲ, ಅದು ನಿಜವಾಗ್ಲೂ ಅಸಾಮಾನ್ಯವಾಗಿದೆ. ಅಂತಹ ಸಾಧಕರು ನಮ್ಮ ಸುತ್ತಮುತ್ತ ಪ್ರತಿದಿನವೂ ನಮ್ಮ ನಾವು ಹೋಗೋ ಎಲ್ಲ ಕಡೆಗಳಲ್ಲೂ ಸಿಕ್ಕೇ ಸಿಗ್ತಾರೆ ಬೆಂಗಳೂರಿನಂಥ ಮಹಾನಗರದಲ್ಲಿ. ಹಾಗಾದರೆ ಹುಟ್ಟಿದ ಊರನ್ನು ಬಿಟ್ಟು ಬಂದಮೇಲೆ ನಿಮಗೆ ಏನಾಯಿತು ಅಂತ ನಮ್ಮೊಂದಿಗೆ ಹೇಳಿ. ಹಾಗೆ ಹುಟ್ಟಿದ ಊರಿನ ಕುರಿತಾಗಿ ಬರೆದಂತಹ ಈ ಹಾಡನ್ನು ಕೇಳಿ.

ಸ್ನೇಹಿತರೆ, ಬೆಂಗಳೂರು ಬಜ್ ಕಾರ್ಯಕ್ರಮದಲ್ಲಿ ಬೆಂಗಳೂರನ್ನ ಅವಲಂಬಿಸಿ ಬದುಕ್ತಾ ಇರೋ ಹಲವರು ಇದ್ದೀರಾ. ಅದರಲ್ಲಿ ನೀವು ಒಬ್ಬರಾಗಿದ್ರೆ ಬೆಂಗಳೂರು ನಿಮಗೆ ಹೇಗೆ ಆಶ್ರಯ ಕೊಡ್ತು, ಬೆಂಗಳೂರಲ್ಲಿ ಯಾವ ರೀತಿಯ ವ್ಯವಹಾರ ವ್ಯಾಪಾರಗಳು ನಿಮ್ಮನ್ನ ಕೈ ಹಿಡಿತು ಅಂತ ಕೇಳಿದ್ದೆ. ಅದಕ್ಕೆ ಸಂದೇಶವನ್ನ ಕಳಿಸಿ, ನಮಗೆ ಹಲವರು ಸಂದೇಶವನ್ನ ಕಳಿಸ್ತಾ ಇದ್ದೀರಾ. ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನನ್ನ ಮಗ MBA ಓದಿ ಬೆಂಗಳೂರಿನಲ್ಲಿ ಸಣ್ಣ ಕೆಲಸ ಮಾಡಿಕೊಂಡು PGಲಿದ್ದಾನೆ, ಬರೋ ಸಂಬಳ ಸಾಕಾಗ್ತಾ ಇಲ್ಲ, ಒಳ್ಳೆ ಕೆಲಸ ಹುಡುಕ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಚೆನ್ನಾಗಿ ಓದಿದ್ದಾನೆ, ಒಳ್ಳೆ ನಿಮ್ಮ ಮಗ ಒಳ್ಳೆ ಡಿಗ್ರಿಯನ್ನು ಪಡ್ಕೊಂಡಿದ್ದಾರೆ, ಖಂಡಿತವಾಗ್ಲೂ ಅವರಿಗೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ. ನಿಮ್ಮ ಪರಿಶ್ರಮ ಹೀಗೆ ಮುಂದುವರಿಲಿ ಕೆಲಸವನ್ನು ಹುಡುಕೋ ಕಡೆಗೆ ಅಂತ ಹೇಳ್ತಾ, ಅವರಿಗೆ ಆದಷ್ಟು ಬೇಗ ಒಳ್ಳೆ ಕೆಲಸ ಸಿಗಲಿ ಅಂತ ಹಾರೈಸ್ತಾ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ಅರ್ಪಿತಾ ಅವರು ಬೆಂಗಳೂರಿನಿಂದ ಕಳಿಸಿ ಹೇಳ್ತಾ ಇದ್ದಾರೆ, ನನ್ನ ಹಸ್ಬೆಂಡ್ ಬೆಂಗಳೂರಿಗೆ ಅವರ ಮಾವನ ಮನೆಗೆ ಟೈಲರಿಂಗ್ ಜಾಬ್ ಕಲಿಯೋಕೆ ಅಂತ ಬಂದು ಜಾಬ್ ಕಲಿತು, ಅವರೇ ಓನಾಗಿ ಈಗ ಟೈಲರಿಂಗ್ ಶಾಪ್ ಓಪನ್ ಮಾಡಿ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡಿ ಅವರು ಒಳ್ಳೆಯ ಜವಾಬ್ದಾರಿ ಇರೋ ಮನೆಗೆ ಯಜಮಾನ ಆಗಿದ್ದಾರೆ. ಬೆಂಗಳೂರಿಗೆ ಬಂದು ಅವರು ಲೈಫ್ ಕಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಮಾಹಿತಿಗೋಸ್ಕರ. ಹಾಗೆ ಮುಂದಿನ ಸಂದೇಶ ಬಂದಿದೆ, ನೀವು ಪ್ರಸಾರ ಮಾಡ್ತಾ ಇರೋ ಎಲ್ಲ ಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಮಗೆ ತುಂಬ ಹಿಡಿಸ್ತಿದೆ, ಪ್ರಸಾರಕ್ಕಾಗಿ ಧನ್ಯವಾದಗಳು. ಇಂತಿ ನಿಮ್ಮ ಕೇಳುಗರು ಮೈದರ್ಗಿಯಿಂದ ಈರಣ್ಣ, ಜೇವೂರ್ ಪ್ರಭಾವತಿ, ಪಾರ್ವತಿ, ರಾಮಚಂದ್ರ ಜೇವೂರ್ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಗೆಯೇ ಮುಂದಿನ ಸಂದೇಶ ಶಾಂತ ಚರ್ಬಡಗಿರಿ ಕೊಪ್ಪನೂರು ಹರಿಹರದಿಂದ ಹೇಳ್ತಾ ಇದ್ದಾರೆ. ಅವರು ಸಹ ಅರ್ಥಪೂರ್ಣವಾದ ಹಾಡು, ಹುಟ್ಟಿದವರನ್ನು ಬಿಟ್ಟು ಬಂದ ಮೇಲೆ ಅನ್ನುವ ಹಾಡು ತುಂಬ ಚೆನ್ನಾಗಿತ್ತು ಅಂತ, ಈ ಹಾಡು ಕೇಳಿ ಮನಸ್ಸಿಗೆ ನೋವು ಆಯಿತು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಬೇಜಾರಾಗಬೇಡಿ, ಕೆಲವೊಮ್ಮೆ ಹುಟ್ಟಿದ ಊರಿನ ಜೊತೆಗೆ ಇರುವಂತಹ ಸೆಂಟಿಮೆಂಟ್ಸೇ ಆಗಿರುತ್ತೆ. ಎಲ್ಲಿ ಹುಟ್ಟಿದ್ವೋ ಅಲ್ಲೇ ಜೀವನವನ್ನು ಮಾಡ್ತೀವಿ ಅಂದರೆ ಅದು ಸಹ ಆಗೋದಿಲ್ಲ. ನಮ್ಮ ಜೀವನಕ್ಕೆ ಯಾವ್ಯಾವ ರೀತಿಯ ಕವಲುಗಳು ಒಡೆಯುತ್ತವೋ ಆ ರೀತಿ ಆ ಕಡೆಗೆ ನಾವು ಹರಿದು ನಮ್ಮ ಜೀವನವನ್ನು ಕಟ್ಕೊಳ್ಳೇಬೇಕಾಗುತ್ತೆ ಅನ್ನೋದು ವಾಸ್ತವ ಅಲ್ವಾ. ಹಾಗಾದರೆ ಬೆಂಗಳೂರಿಗೆ ನೀವು ಬಂದು ಹೇಗೆ ನೆಲೆ ಊರಿದ್ರಿ, ಬೆಂಗಳೂರಲ್ಲಿ ಯಾವ್ಯಾವ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಮಾಡಿದ್ರಿ, ಅವೆಲ್ಲ ಹೇಗೆ ನಿಮ್ಮ ಜೀವನಕ್ಕೆ ಆಧಾರ ಆಯಿತು ಅಂತ ನಮಗೆ ಸಂದೇಶ ಕಳಿಸಿ 9480909013 ಈ ಸಂಖ್ಯೆಗೆ ಅಂತ ಹೇಳ್ತಾ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ. ನಿಮ್ಮೆಲ್ಲರಿಗೋಸ್ಕರ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರ ಧ್ವನಿಯಲ್ಲಿರುವ ಈ ಹಾಡು, ನಿಮ್ಮೆಲ್ಲರಿಗೋಸ್ಕರ ಯಶವಂತ್ ಚಿತ್ರದ ಹಾಡು ಬರ್ತಾ ಇದೆ, ಕೇಳಿ ಆನಂದಿಸಿ.

93 ಎಫ್ಎಂ ರೈನ್ಬೋ. ಸಮಯ ಆಗಿದೆ 4:52:25. ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ಬೆಂಗಳೂರನ್ನ ಆಶ್ರಯಿಸಿ ಹೇಗೆ ನಿಮ್ಮ ಜೀವನವನ್ನ ಕಟ್ಕೊಂಡ್ರಿ ಅಂತ ಹೇಳಿ ಕೇಳಲಾಗಿತ್ತು. ಸಂದೇಶವನ್ನ ಕಳಿಸಿದ್ದಾರೆ ವಾಲ್ಮೀಕಿ ಮರಿಲಿಂಗಪ್ಪ ಕಂಪ್ಲಿಯಿಂದ. ನನ್ನ ಇಬ್ಬರು ಮಕ್ಕಳು MSW ಮತ್ತು MCOM ಮಾಡಿ ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡು PGಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಅವರಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಕೆಲಸಗಳು ಸಿಗಲಿ, ಅವರ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಅವರು ಪಡೀಲಿ ಅಂತ ಹೇಳ್ತಾ ಮತ್ತೊಂದು ಸಂದೇಶವನ್ನು ಕಳಿಸಿದ್ದಾರೆ ಪರಶುರಾಮ್ ಪ್ರಿಯಾ ಅವರು ಗಂಗಾವತಿಯಿಂದ. ಮೇಡಮ್, ಪ್ರಸಾರ ಮಾಡ್ತಾ ಇರೋ ಹಾಡುಗಳು ಮನಸ್ಸಿಗೆ ಮುದ ನೀಡ್ತಾ ಇದೆ, ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಸಂದೇಶವನ್ನು ಕಳಿಸಿ ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ, ನಿಮ್ಮ ಯಶೋಗಾಥೆಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ, ಅವರೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇಂದಿನ ಬೆಂಗಳೂರು ಬಸ್ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ. ಬೆಂಗಳೂರನ್ನ ಆಶ್ರಯಿಸಿ ಹುಟ್ಟೂರನ್ನು ಬಿಟ್ಟು ಬೆಂಗಳೂರಲ್ಲಿ ನಿಮ್ಮ ಜೀವನವನ್ನು ಯಾರ್ಯಾರು ನೆಲೆಗೊಂಡಿದ್ದೀರೋ ಅವರೆಲ್ಲರಿಗೂ ಯಶಸ್ಸು, ಹಾಗೆ ನೀವೆಲ್ಲ ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಿ ಇರಲಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಯಶಸ್ಸು ಜೀವನದಲ್ಲಿ ಸದಾ ಇರಲಿ ಅಂತ ಹೇಳ್ತಾ ಇಂದಿನ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ. ಸ್ನೇಹಿತರೆ, ಬೆಳಗಿನಿಂದಲೂ ನಿಮ್ಮೊಂದಿಗೆ ಜೊತೆಯಾಗಿದ್ದು ನಾನು RJ ಸಿಂಧು. ನನಗೂ ಸಹ ಹೊರಡುವ ಸಮಯ, ಮುಂದೆ 5 ಗಂಟೆಯಿಂದ ನಿಮ್ಮ ಜೊತೆಯಾಗಲಿದ್ದಾರೆ RJ ಹರ್ಷಿತಾ ಅವರು. ಅವರಿಗೆ ವೆಲ್ಕಮ್ ಮಾಡ್ತಾ ನಾನು ಟಾಟಾ ಬಾಯ್ ಬಾಯ್ ಹೇಳ್ತಾ ಹೊರಡ್ತಾ ಇದ್ದೇನೆ ಸ್ಟುಡಿಯೋಯಿಂದ. ನಮಸ್ಕಾರ. ಕೊನೆಯ ಎರಡು ಸೂಪರ್ ಹಿಟ್ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮಗೋಸ್ಕರ ಪ್ರಸಾರ ಆಗ್ತಾ ಇದೆ. ಕೃಷ್ಣ ಹಾಗೂ ಅಣ್ಣ ತಂಗಿ ಚಿತ್ರದ ಹಾಡುಗಳು ನಿಮಗೋಸ್ಕರ ಪ್ರಸಾರ ಆಗ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

0: ಇದುವರೆಗೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ 102.1 ಕಂಪನಾಂಕಗಳಲ್ಲಿ ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ವೀರೇಶನ್ನು ತಿಳಿಸುವ ಶುಭ ಸಂಜೆಯ ನಮಸ್ಕಾರಗಳು. ಈಗ ವೇಳೆ 5:20 ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ.
1: ಕಾಂಪ್ರಮೈಸ್ ಬೇಡ, ಮಣಪ್ಪುರಂ ಫೈನಾನ್ಸ್ ನೀಡ್ಸ್ ಇದೆ. ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್, ಕರೆ ಮಾಡಿ 1800-420-2233.
0: ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಸವಾರಿಟ್ಟು ಚಿತ್ರದಿಂದ ಆಯ್ದುಕೊಂಡಿದ್ದೀವಿ. ಆಶ್ಕಿಂಗ್ ಅವರ ಗಾಯನದಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮಣಿಕಾಂತ್ ಕದ್ರಿಯವರ ಸಂಗೀತವಿದೆ.

ರಘು ದೀಕ್ಷಿತ್ ಅವರು ಸಂಗೀತ ನಿರ್ದೇಶಿಸಿ ಹಾಡಿದ ಲವ್ ಮಾಕ್ಟೈಲ್ ಚಿತ್ರದಿಂದ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ರಾಘವೇಂದ್ರ ವಿ ಕಾಮತ್ ಅವರದಾಗಿತ್ತು. ಈಗ ಸಂಜಿತ್ ಹೆಗಡೆಯವರ ಸ್ವರದಲ್ಲಿ ರೈಡರ್ ಚಿತ್ರದಿಂದ ಗೀತೆ, ಕವಿರಾಜ್ ಅವರ ಗೀತ ಸಾಹಿತ್ಯಕ್ಕೆ ಅರ್ಜುನ್ ಜೆನ್ನಿ ಅವರ ಸಂಗೀತವಿದೆ.

ಕೃಷ್ಣ ಚಿತ್ರದಿಂದ ಆಯ್ದ ಗೀತೆಯನ್ನು ಇದುವರೆಗೆ ಕೇಳಿದಿರಿ. ರಾಮ್ಲೀಲಾ ಚಿತ್ರದ ಗೀತೆ ಸೋನು ನಿಗಮ್ ಹಾಗೂ ಶ್ರಾವಣಿಯವರ ಸ್ವರಗಳಲ್ಲಿ, ಕವಿರಾಜ್ ಅವರ ಗೀತೆಗೆ ಅನೂಪ್ ರುಬಿನ್ಸ್ ಅವರ ಸಂಗೀತವಿದೆ.

0: ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೋಟಿಗೊಬ್ಬಾಟು ಚಿತ್ರದ ಗೀತೆ ನೀತಿ ಮೋಹನ್ ಹಾಗೂ ಸಿಂಗದ ಚಂದ್ರ ಅವರ ಸ್ವರಗಳಲ್ಲಿ, ಡಿ ಇಮಾನ್ ಅವರ ಸಂಗೀತ ನಿರ್ದೇಶನ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇದುವರೆಗೆ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 5:30.
1: ಯುವ ಚಿಂತನ ಚಿಂತನ ಚಿಂತನ ಚಿಂತನ
2: ಯುವ ಯೋಜನಾ ಲಹರಿಗಳ ಅಭಿವ್ಯಕ್ತಿಯ ಕುರಿತಾದ ನೇರ ಫೋನಿನ ಕಾರ್ಯಕ್ರಮ.
1: ನಿರ್ಮಾಣ ವೆಂಕಟೇಶ್ ಬೇವಿನ ಬೆಂಚಿ.
2: ಕೇಳಿ ನೇರ ಫೋನಿನ.

0: ಶ್ರೋತೃಗಳೇ, ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಹಾಗೂ ನಮಸ್ಕಾರ ಅಂತೇಳಿ ತಿಳಿಸ್ತಾ ಇದ್ದೀನಿ. ನಿಮ್ಮ ಬಾನುಲಿ ಸ್ನೇಹಿತ ವೀರೇಶ್. ಸ್ನೇಹಿತರೆ, ಇವತ್ತಿನ ದಿನ ನಿಮ್ಮೂರಿನ ಸ್ವಚ್ಛತೆಗೆ ಸಲಹೆಗಳು ಈ ಕುರಿತು ನೇರ ಫೋನಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ವಿಷಯ ಕುರಿತಂತೆ ನೀವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ನಮಗೆ ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 295898, ಮತ್ತೊಂದು ದೂರವಾಣಿ ಸಂಖ್ಯೆ 200312, ಎಸ್ಟಡಿ ಕೋಡ್ ಸಂಖ್ಯೆ 08532. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ವ್ಯಕ್ತಪಡಿಸಿ.
1: ಸ್ಕೂಲ್ ಏನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೇಳಿ ಸ್ನೇಹಿತರೆ, ವಿಷಯ ನಿಮ್ಮೂರಿನ ಸ್ವಚ್ಛತೆಗೆ ಸಲಹೆಗಳು. ಸ್ನೇಹಿತರೆ, ನಿಮ್ಮೂರಿನ ಸ್ವಚ್ಛತೆಗೆ ಸಲಹೆಗಳು ಕುರಿತಂತೆ ನಾವು ಈ ದಿನ ಮಾತನಾಡೋಣ. ಮುಖ್ಯವಾಗಿ ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ. ಯಾವ ರೀತಿಯಾಗಿ ಅಂತೇಳಿದರೆ, ನಮ್ಮ ಸುತ್ತಮುತ್ತಲಿನ ಪ್ರದೇಶ ಆಗಿರ್ಬೋದು, ಶೌಚಾಲಯಗಳಾಗಿರ್ಬೋದು, ಕಸ ವಿಲೇವಾರಿ ಮಾಡೋದಾಗಿರ್ಬೋದು, ಚರಂಡಿ ನಿರ್ವಹಣೆ ಮಾಡೋದಾಗಿರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡುವಂಥದ್ದು, ಜಾಗೃತಿಯನ್ನು ಮೂಡಿಸುವಂಥದ್ದು, ಮುಖ್ಯವಾಗಿ ಮಳೆಗಾಲದಲ್ಲಿ ಸ್ವಚ್ಛತೆ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ವಹಿಸುವುದು, ಹೀಗೆ ಅನೇಕ ರೀತಿಯಲ್ಲಿ ಇವತ್ತಿನ ದಿನ ಸಲಹೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸುತ್ತಮುತ್ತಲಿನ ಪ್ರದೇಶ ನಮಗೆ ಸ್ವಚ್ಛವಾಗಿದ್ದಾಗ ಮಾತ್ರ ಅನಾರೋಗ್ಯದಿಂದ ದೂರವಿರಲು ಸಾಧ್ಯ ಆಗ್ತದೆ. ಅದರಲ್ಲಿ ಮುಖ್ಯವಾಗಿ ಶೌಚಾಲಯ, ಬಹಿರ್ದೆಸೆ ಸಂಪೂರ್ಣವಾಗಿ ನಿಲ್ಲಬೇಕು. ಇತ್ತೀಚಿನ ದಿನಗಳಲ್ಲಿ ಇದರ ಬಗ್ಗೆ ಭಾಳಷ್ಟು

0: ಸ್ವಚ್ಛತೆ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಗ್ರಾಮಗಳಲ್ಲಿ ನಾವು ನೋಡ್ತೀವಿ ರಸ್ತೆಗಳಲ್ಲಿ ಸ್ವಚ್ಛತೆ ಆಗಬೇಕು, ಬೀದಿಗಳಲ್ಲಿ ಮತ್ತು ಚರಂಡಿಗಳಲ್ಲಿ, ಸಾರ್ವಜನಿಕ ಸ್ಥಳಗಳಾದಂಥ ಈ ಕುಡಿಯುವ ನೀರಿನ ಮೂಲಗಳ ಸ್ವಚ್ಛತೆ ಆಗಿರ್ಬೋದು, ಈ ರೀತಿ ಒಂದು ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ ಅಂತೇಳಿ ಹೇಳ್ಬೋದು. ಮುಖ್ಯವಾಗಿ ಈ ಸ್ವಚ್ಛತೆಯನ್ನು ಕಾಪಾಡುವುದು ಯಾವ ರೀತಿಯಾಗಿ ಅಂತೇಳಿದರೆ, ಅನಾರೋಗ್ಯಕ್ಕೆ ಯಾವ ರೀತಿ ತುತ್ತಾಗ್ತಾ ಇದ್ದಾರೆ ಅಂತೇಳಿದರೆ, ಮುಖ್ಯವಾಗಿ ಡೆಂಗ್ಯೂ ಹಾಗೂ ಮಲೇರಿಯಾ ಈ ರೀತಿ ಸಾಂಕ್ರಾಮಿಕ ರೋಗಗಳನ್ನು ಹರಡುವಿಕೆಯನ್ನು ಈ ಸ್ವಚ್ಛತೆಯಿಂದ ನಾವು ತಡಿಬಹುದು ಅಂತೇಳಿ ಹೇಳ್ತೀವಿ. ಕಾರ್ಯಕ್ರಮದಲ್ಲಿ ಕರೆ ಬರ್ತಾ ಇದೆ, ನೋಡೋಣ. ಹಲೋ, ಆಕಾಶವಾಣಿ.
1: ನಮಸ್ತೆ ಸರ್.
0: ನಮಸ್ಕಾರ
1: ಸರ್. ಜೋಕೂರ್ ಗ್ರಾಮದಿಂದ ಭೀಮನಗೌಡ ಪಾಟೀಲ್.
0: ನಮಸ್ಕಾರ ಪಾಟೀಲ್ ರೇ, ಹೇಗಿದ್ದೀರಿ?
1: ನಾವು ಚೆನ್ನಾಗಿ ಆರಾಮವಾಗಿದ್ದೀವಿ ಸರ್. ತಾವು?
0: ಹಾ, ಆರಾಮಿದ್ದೀವಿ.
1: ಹೇಳಿ. ಶುಭ ಸಂಜೆ. ನಮಸ್ಕಾರ ಸರ್.
0: ನಮಗೂ ತಮಗೂ ಕೂಡ ಶುಭ ಸಂಜೆ, ನಮಸ್ಕಾರಗಳು. ಪಾಟೀಲ್ ರೇ,
1: ತುಂಬಾ ದಿನಗಳು. ಹಾ ಸರ್.
0: ಇವತ್ತಿನ ದಿನ ನಿಮ್ಮೂರಿನ ಸ್ವಚ್ಛತೆಗೆ ಸಲಹೆಗಳು, ನಿಮ್ಮ ಸಲಹೆಗಳು ಅನ್ನುವಂಥದ್ದು ಕಾರ್ಯಕ್ರಮದ ವಿಷಯ. ಈ ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ನೀವು ಯಾವ ರೀತಿ ಸಲಹೆಗಳನ್ನು ಕೊಡ್ತೀರಿ
1: ಸರ್? ಸ್ವಚ್ಛತೆ ಬಗ್ಗೆ ಹೇಳ್ಬೇಕಂದ್ರೆ, ಈ ಒಂದು ಮಳೆಗಾಲ ಬರ್ತದೆ ನೋಡ್ರಿ ಸದ್ಯ. ಒಂದು ನಮ್ಮ ಒಂದು ಊರಿನಲ್ಲಿ ಒಂದು ಏನು ಸಿಸಿ ರೋಡ್ಗಳು ಅಂತಾರೆ ನೋಡ್ರಿ, ರೋಡ್ಗಳು ಸ್ವಚ್ಛತೆ ಇರ್ಬೇಕ್ರಿ ಸರ್. ಈಗ ಎಲ್ಲ ಸ್ವಲ್ಪ ಮೋರಮ್ ಹಾಕಿ, ಅಲ್ಲಿ ಇಲ್ಲಿ ಮೋರಮ್ ಹಾಕಿ ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ ಸರ್. ಹಂಗಾಗಿ ಈಗ ಶಾಲೆಗೆ ಹೋಗುವಂತ ಒಂದು ಮಾರ್ಗ ಏನು ಒಂದು ಇದೆ ಸರ್, ರೋಡ್ ಇದೆ, ಅದು ಒಂದು ರಿಪೇರ್ ಆಗ್ಬೇಕು ಸರ್. ಒಂದು ಸಿಮೆಂಟ್ ರೋಡ್ ಆಗಿರ್ಬೋದು, ಇಲ್ಲ ಡಾಂಬರ್ ಹಾಕಿ ರೋಡ್ ಮಾಡ್ಬೇಕ್ರಿ. ಅಂದ್ರೆ ಮತ್ತೆ ಮಕ್ಕಳಿಗೆ ಹೋಗುವಂತ ಒಂದು ಚಲೋ ದಾರಿ ಸಿಗ್ತಾರೆ ಮೇಡಮ್ ಸರ್. ಯಾಕಂದ್ರೆ ಈಗ ಮಳೆಗಾಲ ಬಂತಂದ್ರೆ ಅಲ್ಲಿ ಇಲ್ಲಿ ಕುಣಿ ಬಿದ್ದು ನೀರ್ ನಿಂತು ಸ್ವಲ್ಪ ಗಲೀಜಾಗ್ಬಿಡುತ್ತೆ ಸರ್, ಮಕ್ಕಳಿಗೆ ತೊಂದರೆ ಆಗುತ್ತೆ. ಆಮೇಲೆ ದೋಮೆ ಅವು ಇವು ಬಂದು, ಕೀಟನಾಶಕ ಅವು ಬಂದು ಸ್ವಲ್ಪ ತೊಂದರೆ ಮಾಡ್ತವೆ ಮಕ್ಕಳಿಗೆ ಕಡಿದು. ಮತ್ತೆ ಅದರಿಂದ ಮದೇರೆ ಬಂತು, ಅದು ಬಂತು, ಜ್ವರ ಬಂತು, ಎಲ್ಲ ನಾನಾ ರೀತಿಯ ಒಂದೊಂದು ಒಂದೊಂದು ಬರ್ತಾನೆ ಇರ್ತವೆ,
0: ನಾನಾ ರೀತಿ ಸಾಂಕ್ರಾಮಿಕ ರೋಗಗಳು ಹರಡ್ತವೆ.
1: ಹೌದ್ರಿ,
0: ನೋಡ್ಕೋಬೇಕಲ್ವಾ?
1: ಹಾ ಹೌದು ಸರ್. ಹಂಗಾಗಿ ಎಲ್ಲ ನಮ್ಮ ಊರಿನಲ್ಲಿ ಇರ್ತಕ್ಕಂತ ಎಲ್ಲ ಓಣಿ ಓಣಿ ಇರ್ತಕ್ಕಂತ ಸ್ವಲ್ಪ ದುರಸ್ತಿ ಆಗ್ಬೇಕು ಸರ್ ರೋಡ್ಗಳು. ಆಮೇಲೆ ನೋಡ್ರಿ, ಈಗ ಮಳೆಗಾಲ ಬಂತು, ಈಗ ಒಂದು ಎಲ್ಲ ತಮ್ಮ ತಮ್ಮ ಮನೆ ಸುತ್ತಲೂ ಒಂದ್ ಸ್ವಲ್ಪ ಗಿಡ ಮರಗಳನ್ನ ಬೆಳೆಸ್ಕೊಳ್ಬೇಕು. ಅಂದಾಗ ನಮ್ಮ ಪರಿಸರ ಚೆನ್ನಾಗಿರುತ್ತೆ, ಒಂದು ಉತ್ತಮವಾದ ಗಾಳಿ ಕೂಡ ಸಿಗುತ್ತೆ ನಮ್ಗೆ.
0: ಆಹ್ಲಾದಕರವಾದ ಇರುತ್ತೆ.
1: ಹಾ ಹಾ ಸರ್. ಸ್ವಲ್ಪ ಸ್ವಚ್ಛತೆ ಅಂದ್ರೆ ನೋಡ್ರಿ, ಕಸ ಒಂದು ಏನು ತಮ್ಮ ಮನೆ ಮುಂದೆ ಏನು ಕಸ ಕಡ್ಡಿ ಇರ್ತದೆ ಸರ್, ಅದ ಒಂದು ಒಂದು ತಲ್ಲಿ ಒಟ್ಟಿಗೆ ಹಾಕಿ ಎಲ್ಲಿ ಬೇಕಲ್ಲಿ ಚೆಲ್ಲಾಡಬಾರ್ದು. ಅದರಿಂದ ನಮ್ಗೆ ಸ್ವಲ್ಪ ಊರಿನಲ್ಲಿ ಸ್ವಲ್ಪ ಸ್ವಚ್ಛತೆ ಇದಾಗ್ಬಿಡ್ತಾರೆ ಸರ್, ಗಲೀಜಾಗ್ಬಿಡುತ್ತೆ.
0: ಈಗಾಗಲೇ ಗ್ರಾಮ ಪಂಚಾಯತಿಗಳಲ್ಲಿ ಕಸದ ತೊಟ್ಟಿಗಳು, ಒಂದು ಗಾಡಿಗಳು,
1: ಗಾಡಿ ಬರ್ತದೆ ಸರ್. ನಿನ್ನೆ ಬಂದಿತ್ತು ಸರ್ ನಮ್ಮೂರಿಗೆ, ಬರ್ತದ್ರಿ ಅದು 15 ದಿನಕ್ಕೊಮ್ಮೆ, ಒಂದು ವಾರಕ್ಕೆ ಒಂದ್ಸಲ ಬಂದೇ ಬರ್ತದೆ ಸರ್.
0: ಬರ್ತದೆ
1: ಒಂದ್ ತಲ್ಲಿ ಎಲ್ಲ ಕೂಡಿಟ್ಟು, ಅದು ಬಂದ ಗಾಡಿ ಬಂದಾಗ ಅದರಲ್ಲಿ ಹಾಕಿ ಅದನ್ನ ಸ್ವಚ್ಛತವನ್ನ ಕಾಪಾಡ್ಕೊಂಡು ಹೋಗ್ಬೇಕು ಸರ್.
0: ಮಾಡ್ಬೇಕು.
1: ಹೌದ್ರಿ, ಅದನ್ನ ತಾಚಕಾರ ಮಾಡ್ಬೇಕು ಸರ್. ನಾವು ಏನು ಎಲ್ಲಿ ಬೇಕಲ್ಲಿ ಬಿಟ್ಟು ಹಾಕಿದ್ವಿ, ಅಲ್ಲಿ ಇಲ್ಲಿ ಮಾಡಿದ್ವಿ ಅಂದ್ರೆ ಅದು ಗಲೀಜಾಗ್ಬಿಡ್ತು ಸರ್. ಅದರಿಂದನೇ ಸಾಂಕ್ರಾಮಿಕ ರೋಗಗಳು ಅವು ಇವು ಮಲೇರಿಯಾ ಅವು ಇವು ಬಂದ್ಬಿಡ್ತವೆ ಮಕ್ಕಳಿಗೆ.
0: ಚರಂಡಿಗಳ ನಿರ್ವಹಣೆ, ನೀರು ನಿಲ್ಲಾರ್ದಂಗೆ ನೋಡ್ಕೊಳ್ಬೇಕು.
1: ಹೌದು ಸರ್, ಅದು ಮುಖ್ಯ ರೀ.
0: ಒಳ್ಳೇದು ಪಾಟೀಲ್ ರೇ, ಒಳ್ಳೆ ಮಾಹಿತಿಯನ್ನು ಕೊಟ್ರಿ, ತುಂಬಾ ಧನ್ಯವಾದ. ನಮಸ್ಕಾರ
1: ಸರ್. ಆಮೇಲೆ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಸರ್. ಬೆಳಿಗ್ಗೆ ಯಾಕೋ ನಿಮ್ಮ ಒಂದು ನಮ್ಮ ಫೋನಿನಿಂದ ಏರ್ ಫೋನ್ನಿಂದ ಕಾರ್ಯಕ್ರಮ ಬರ್ಲಿಲ್ಲ ಸರ್. ವಾಟ್ಸ್ಆಪ್ ಸಂದೇಶ ಕಾರ್ಯಕ್ರಮ ಇತ್ತು, ಇವತ್ತು ಬರ್ಲಿಲ್ಲ, ಯಾವ್ದು ಸಂದೇಶ ಕಳಿಸ್ಲಿಲ್ಲ.
0: ಮೊಬೈಲ್ಗಳಲ್ಲಿ ಕೇಳಿಸ್ಲಿಲ್ವಾ ನಿಮ್ಗೆ?
1: ಕೇಳಿಸ್ಲಿಲ್ಲ ಸರ್. ಅದು ಒತ್ತಾಗಿ ಬಂದ್ ಪ್ರಸಾರ ಆಯ್ತು ಸರ್. ಬೆಳಗ್ಗೆಲಿದ್ದ ನಾವು ನೋಡಿದ್ವಿ, 6 ಗಂಟೆಗೆ ಆನ್ ಮಾಡಿದ್ವಿ, ಬರ್ಲಿಲ್ಲ ಏನಿಲ್ಲ. ಅದು 9 ಗಂಟೆ ಮೇಲ್ಗಡೆ ಬಂದಿದೆ ಸರ್. ಹಂಗಾಗಿ ನಾವು ಸಂದೇಶಗಳು ಯಾರು ನಮ್ಮ ಕೆಳಗಡೆ ಯಾರು ಕಳಿಸಿದ್ದಿಲ್ಲ ಸರ್. ಏನೋ ಒಂದು ನಮ್ಮ ಚಿತ್ರಗೀತ ಪ್ರಸಾರ ಮಾಡಿದ್ರೆ ಸರ್ ಕೇಳಿದ್ವಿ. ನಮ್ಮ ವೆಂಕಟೇಶ್ ಹೂಗಾರ್ ಸರ್ ಅವ್ರು ಬಂದಿದ್ರು.
0: ಹೌದೌದು.
1: ಹಾ ಸರ್, ಸರಿ, ಎಲ್ಲ ಕಾರ್ಯಕ್ರಮ ಕೇಳ್ತೀವಿ ಸರ್.
0: ಕೇಳ್ತೀರಿ,
1: ಚೆನ್ನಾಗಿ ಮೂಡಿ ಬರ್ತವೆ
0: ಸರ್. ಸರಿ, ಒಳ್ಳೆ.
1: ನಿಮ್ಮ ಒಂದು ಗ್ರಾಮದ

0: ಕೃಷಿ ಕಾರ್ಯಕ್ರಮ ನಮ್ಗೆ ವಾರ ವಾರ ಕೇಳ್ತಾ ಇರ್ತೀನಿ.
1: ಪ್ರತಿ ಬುಧವಾರ
0: ತುಂಬಾ
1: ಕೇಳ್ತೀರಿ?
0: ಪ್ರತಿ ಬುಧವಾರ 6:20ಕ್ಕೆ ಕೇಳಕ್ ಕೇಳ್ತೀನಿ ಸರ್. ಮಿಸ್ ಮಾಡಲ್ಲ ಅವು, ಯಾಕಂದ್ರೆ ಅದು ಗ್ರಾಮದರ್ಶಿ ಅಂದ್ರೆ ನನಗೆ ತುಂಬಾ ಇಷ್ಟ ರೀ. ಯಾಕಂದ್ರೆ ಅಲ್ಲಿ ಅಲ್ಲಿನ ಒಂದು ಊರಿನ ಒಂದು ವಿಷಯ ಎಲ್ಲ ಗೊತ್ತಾಗ್ಬಿಡುತ್ತೆ. ಅವರು ಮಾತಾಡೋ ಒಂದು ಶೈಲಿ ಕೂಡ ಚೆನ್ನಾಗಿರುತ್ತೆ.
1: ನಿಜ ನಿಜ ನಿಜ.
0: ನೀವು ವಾರ ವಾರಕ್ಕೊಮ್ಮೆ ಹೋಗಿ ಗ್ರಾಮದರ್ಶಿ ಮಾಡ್ಕೊಂಬರ್ತಿರಲ್ಲ, ಅದು ನಮ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದೀನಿ ಸರ್.
1: ತುಂಬಾ ಸಂತೋಷ ಪಾಟೀಲ್ ರೇ, ನೀವು ಕೇಳ್ತಿರಲ್ಲ ಅದೇ ನಮಗೆ ಒಂದು ಸಂತೋಷ.
0: ಓಕೆ ಸರ್,
1: ತುಂಬಾ ತುಂಬಾ ಸಂತೋಷ ಆಗುತ್ತೆ ನಿಮ್ಮಂತ ಕೇಳಗ ಅಭಿಮಾನಿಗಳು ಇದ್ರೆ. ಇನ್ನು ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಮಾಡುವಂತ ಒಂದು ಹುಮ್ಮಸ್ಸು ನಮಗೆ ಬರುತ್ತೆ.
0: ಸರ್
1: ಒಳ್ಳೇದು,
0: ಧನ್ಯವಾದ ಸರ್.
1: ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
1: ಶ್ರೋತೃಗಳೇ, ನಾವು ಸ್ವಚ್ಛತೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಸ್ವಚ್ಛತೆ ಅಂದ ಕೂಡಲೇ ಮುಖ್ಯವಾಗಿ ಸಾರ್ವಜನಿಕ ಸ್ಥಳಗಳಲ್ಲೇ ಸ್ವಚ್ಛತೆ, ಶಾಲೆಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಬಸ್ ನಿಲ್ದಾಣಗಳಂತಹ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅನ್ನುವಂಥದ್ದು ನಾವು ಇದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದು ಕೂಡ ಅಷ್ಟೇ ಮುಖ್ಯವಾಗಿದೆ. ಮಳೆಗಾಲದಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕನ್ನುವಂಥದ್ದು ಈಗ ತಾನೇ ನಮ್ಮ ಪಾಟೀಲರು ಕೂಡ ಹೇಳಿದರು. ಮಳೆಗಾಲದಲ್ಲಿ ನೀರು ನಿಲ್ಲಲಾರದಂತೆ ನೋಡಿಕೊಳ್ಳುವುದರ ಜೊತೆಗೆ ವಿಶೇಷ ಅಭಿಯಾನಗಳನ್ನು ಕೂಡ ಈ ಪಂಚಾಯಿತಿ ವತಿಯಿಂದ ಹಾಕ್ಕೊಳ್ತಾರೆ. ಚರಂಡಿಗಳ ನಿರ್ವಹಣೆ ಆಗಿರ್ಬೋದು, ಹೀಗೆ ಅನೇಕ ರೀತಿಯಲ್ಲಿ ಸ್ವಚ್ಛತೆ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಶ್ರೋತೃಗಳೇ, FM ಕಂಪನಾಂಕ 102.1 MHz ರಾಯಚೂರು ಆಕಾಶವಾಣಿ ಕೇಂದ್ರದಿಂದ ನಿಮ್ಮೂರಿನ ಸ್ವಚ್ಛತೆಗೆ ಸಲಹೆಗಳು ಈ ಕುರಿತು ಯುವ ಚಿಂತನ ನೇರ ಫೋನ್ ಇನ್ ಕಾರ್ಯಕ್ರಮದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಸ್ವಚ್ಛತೆ ಬಗ್ಗೆ ನಾವು ಹೇಳೋದು ತುಂಬ ಇದೆ. ಸ್ವಚ್ಛ ಭಾರತ ಮಿಷನ್ ಯೋಜನೆ ಅನುಷ್ಠಾನದಲ್ಲಿ ಈ ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆಯನ್ನು ಮಾಡುವಂಥದ್ದು, ಕಸ ವಿಂಗಡಣೆಯನ್ನು ಮಾಡೋದರ ಮುಖಾಂತರ ಕಸ ವಿಲೇವಾರಿ ಮಾಡುವುದು, ಚರಂಡಿಗಳ ನಿರ್ವಹಣೆ ಮಾಡುವುದು, ಕಸ ಕಂಡರೆ ಅದನ್ನು ಎತ್ತಿಕೊಂಡು ಸಮರ್ಪಕವಾಗಿ ವಿಲೇವಾರಿ ಮಾಡುವಂಥದ್ದು ಮುಖ್ಯವಾದ ಒಂದು ಸಲಹೆ ಅಂತೇಳಿ ಹೇಳ್ಬೋದು. ಇನ್ನು ನಾವು ಶಾಲಾ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ತುಂಬ ಮುಖ್ಯ. ಈಗಾಗಲೇ ಶಾಲೆಗಳು ಪ್ರಾರಂಭವಾಗಿವೆ, ತರಗತಿಗಳಲ್ಲಿ ಸ್ವಚ್ಛತೆ ಆಗಿರ್ಬೋದು, ಶಾಲಾ ಆವರಣದಲ್ಲಿ ಸ್ವಚ್ಛತೆ ಆಗಿರ್ಬೋದು, ಶೌಚಾಲಯಗಳು, ಅಡುಗೆ ಮನೆ, ನೀರಿನ ಟ್ಯಾಂಕ್ಗಳಾಗಿರ್ಬೋದು, ಹೀಗೆ ಅನೇಕ ರೀತಿಯಲ್ಲಿ ಸ್ವಚ್ಛತೆಯನ್ನು ನಾವು ನೋಡಬೇಕಾಗ್ತದೆ. ಒಣ ಮತ್ತು ಹಸಿ ತ್ಯಾಜ್ಯ ಅದರ ನಿರ್ವಹಣೆ ಬಗ್ಗೆ ಮಕ್ಕಳಿಗೆ ತಿಳಿಪಡಿಸೋದು, ಹೀಗೆ ಶಾಲಾ ಆವರಣದಲ್ಲಿ ತ್ಯಾಜ್ಯಗಳನ್ನು ಒಣ ಹಸಿ ತ್ಯಾಜ್ಯಗಳಾಗಿ ವಿಂಗಡಣೆ ಮಾಡಿ ಅದರ ಮುಖಾಂತರ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು, ತ್ಯಾಜ್ಯದಿಂದ ತಯಾರಿಸಿದ ಗೊಬ್ಬರವನ್ನು ಶಾಲಾ ಆವರಣದಲ್ಲಿ ಮರಗಳಿಗೆ ಬಳಸುವಂಥದ್ದು, ಹೀಗೆ ಅನೇಕ ರೀತಿಯಲ್ಲಿ ನಾವು ಸ್ವಚ್ಛತೆ ಬಗ್ಗೆ ನೋಡ್ತಾ ಇದ್ದೀವಿ. ಇನ್ನು ಶಾಲಾ ಆವರಣದಲ್ಲಿ ಮರಗಳನ್ನು ನೆಡೋದ್ರ ಮುಖಾಂತರ ಒಳ್ಳೆಯ ಆಹ್ಲಾದಕರ ವಾತಾವರಣವನ್ನು ನಾವು ಕಂಡುಕೊಳ್ತೀವಿ. ಹಾಗೆಯೇ ಗ್ರಾಮಗಳಲ್ಲಿ ಶೌಚಾಲಯಗಳ ಕುರಿತಂತೆ ಒಂದು ಮಾಹಿತಿಯನ್ನು ತಿಳಿಸುವುದು, ಬಹಿರ್ದೆಸೆ ಮುಕ್ತ ಗ್ರಾಮವನ್ನಾಗಿ ಮಾಡೋದಕ್ಕೆ ಮನೆ ಮನೆಗಳಲ್ಲಿ ಶೌಚಾಲಯಗಳನ್ನು ಮಾಡೋದ್ರ ಮುಖಾಂತರ ಸ್ವಚ್ಛತೆಯನ್ನು ಕಾಪಾಡುವಂಥದ್ದು, ಹೀಗೆ ಅನೇಕ ರೀತಿಯಲ್ಲಿ ನಾವು ಸ್ವಚ್ಛತೆ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಶ್ರೋತೃಗಳೇ, ನೀವು ಡಯಲ್ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 200312, ಮತ್ತೊಂದು ದೂರವಾಣಿ ಸಂಖ್ಯೆ 2958898. ಈ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ, STD ಕೋಡ್ ಸಂಖ್ಯೆ 08532.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಶ್ರೋತೃಗಳೇ, ಗ್ರಾಮಗಳಲ್ಲಿ ಸ್ವಚ್ಛತೆ ಹೇಗಿರಬೇಕು ಅಂತೇಳಿದರೆ, ಮುಖ್ಯವಾಗಿ ಬಯೋದೆಸೆ ಮುಕ್ತಗೊಳಿಸೋದಕ್ಕೆ ವಿಶೇಷ ಅಭಿಯಾನಗಳನ್ನು ಜಾರಿಗೆ ತಂದಿದೆ ಸರ್ಕಾರ. ಅದರಲ್ಲಿ ಶಾಲೆಯಲ್ಲೂ ಕೂಡ ಶೌಚಾಲಯಗಳ ಬಗ್ಗೆ ಸ್ವಚ್ಛತೆಯನ್ನು ಮಾಡಿಕೊಳ್ಳೋದಾಗಲಿ, ಇನ್ನು ಅನೇಕ ಶೌಚಾಲಯಗಳನ್ನು ಕೂಡ ನಿರ್ಮಿಸಿವೆ ಈ ಕುಟುಂಬಗಳಲ್ಲಿ ಆಗಿರ್ಬೋದು, ಅಥವಾ ಹೊರಗಡೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು. ಈ ಶಾಲೆಯಲ್ಲಿ ಸ್ವಚ್ಛ ಮತ್ತು ಸುಂದರ ಶಾಲೆಯನ್ನಾಗಿ ಮಾಡೋದಕ್ಕೆ ಉತ್ತಮ ಮರಗಳನ್ನು ನೆಡುವುದಂಥದ್ದಾಗಲಿ, ಅಥವಾ ಕಸ ವಿಲೇವಾರಿ ಮಾಡೋದ್ರ ಮುಖಾಂತರ, ಹೀಗೆ ಅನೇಕ ರೀತಿಯಲ್ಲಿ ನಾವು ಸ್ವಚ್ಛತೆಯನ್ನು ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಈ ಸ್ವಚ್ಛತೆ ಅಥವಾ ಈ ಒಂದು ಶುದ್ಧತೆ ಕೇವಲ ಒಂದು ಒಬ್ಬರ ಮನಸ್ಸಿನಲ್ಲಿ ನಿರ್ಮಲವಾದಂಥ ಒಂದು ಸ್ವಚ್ಛ ಭಾವನೆಯನ್ನು ಸೃಷ್ಟಿಸುತ್ತದೆ. ಸ್ವಚ್ಛತೆಯಿಂದ ನಮ್ಮ ಮನಸ್ಸು ಕೂಡ ಉಲ್ಲಾಸದಿಂದ ಉತ್ತೇಜಿತವಾಗ್ತದೆ ಅಂತೇಳಿ ಹೇಳ್ತೀವಿ. ಶಾಲೆಗಳಲ್ಲಿ ಸ್ವಚ್ಛತೆ ಇರೋದರಿಂದ ಸೌಂದರ್ಯವನ್ನು ನಾವು ಕಾಣ್ಬೋದು. ಸೌಂದರ್ಯದ ಮುಖಾಂತರ ಪೂಜಿಸುವ ಒಂದು ಅಭ್ಯಾಸವನ್ನು ಬೆಳೆಸುವಂಥ ಕಾರ್ಯ ನಮ್ಮಿಂದ ಮಾಡಿಸುತ್ತೆ. ಅದಕ್ಕೋಸ್ಕರ ನಮ್ಮ ದೇಶ ಸಮೃದ್ಧ ಭಾರತದತ್ತ ಒಂದು ಪರಿವರ್ತನೆ ಪ್ರಯಾಣದಲ್ಲಿ ಮೊದಲ ಹೆಜ್ಜೆ ಈ ಸ್ವಚ್ಛತೆಗೆ ಸೇರಿದೆ ಅಂತೇಳಿ ಹೇಳ್ಬೋದು. ಅದಕ್ಕೋಸ್ಕರ ನಮ್ಮ ಜೊತೆಗೆ ನಮ್ಮ ಆವರಣವನ್ನು, ನಮ್ಮ ಮನೆಯ ಸುತ್ತಮುತ್ತ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋದರಿಂದ ಇಡೀ ಗ್ರಾಮವನ್ನು ಸ್ವಚ್ಛ ಮಾಡಿಕೊಳ್ಬೋದು ಅಂತೇಳಿ ಹೇಳ್ಬೋದು. ಇಂಥ ಒಂದು ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಬೇಕು. ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಈ ರೀತಿ ಹೇಳ್ತಾರೆ, ಈ ಸ್ವಚ್ಛತೆ ಅನ್ನುವಂಥದ್ದು ದೈವಭಕ್ತಿಯ ನಂತರದ್ದು ಅಂತೇಳಿ ಹೇಳಿದ್ದಾರೆ. ಅದೇ ರೀತಿಯಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸಹಿತ ಈ ಸ್ವಚ್ಛತೆ ಮಹತ್ವವನ್ನು ಕೂಡ ಎತ್ತಿ ತೋರಿಸ್ತಾ ಇದ್ದಾರೆ. ಸ್ವಚ್ಛ ಭಾರತ ಮಿಷನ್ ಅನ್ನುವಂಥ ಒಂದು ಯೋಜನೆಯನ್ನು ಘೋಷಿಸುವುದರ ಮುಖಾಂತರ ಅನೇಕ ಹಳ್ಳಿಗಳಲ್ಲಿ ಶೌಚಾಲಯಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ.

ಸ್ನೇಹಿತರೆ, ಸ್ವಚ್ಛತೆ ಬಗ್ಗೆ ಇನ್ನೂ ಹೇಳಬೇಕು ಅಂತೇಳಿದರೆ, ಈಗಾಗಲೇ ಮಳೆಗಾಲ ಪ್ರಾರಂಭವಾಗಿದೆ. ಈ ಮಳೆಗಾಲದಲ್ಲಿ ಚರಂಡಿಗಳಲ್ಲಿ ನೀರು ನಿಲ್ಲಲಾರದಂಗೆ, ಕಸ ಸಂಗ್ರಹ ಆಗಲಾರದಂಗೆ, ಸೊಳ್ಳೆಗಳು ಉತ್ಪತ್ತಿ ಆಗಲಾರದಂತೆ ನೋಡಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಅಂತೇಳಿ ಹೇಳ್ಬೋದು. ಈ ಗ್ರಾಮಗಳಲ್ಲಿ ಮುಖ್ಯ ರಸ್ತೆ ಬೀದಿಗಳಾಗಿರ್ಬೋದು, ಅಥವಾ ಚರಂಡಿಗಳಲ್ಲಿ ಸಾರ್ವಜನಿಕ ಸ್ಥಳಗಳಾದಂಥ ಕುಡಿಯೋ ನೀರಿನ ಸ್ಥಳಗಳು,

ಈ ಸುತ್ತಮುತ್ತ ಹೀಗೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದರ ಮುಖಾಂತರ ಅನಾರೋಗ್ಯದಿಂದ ಪಾರಾಗಬಹುದು. ಅನಾರೋಗ್ಯ ಅಂದ ಕೂಡಲೇ ಎಲ್ಲಿ ನೀರು ನಿಂತಲ್ಲಿ ಮಲೇರಿಯಾ ಹರಡುವಂಥ ಸಾಧ್ಯತೆ ಇದೆ. ಅದಲ್ಲದೆ ಡೆಂಗು ಜ್ವರ ಹೀಗೆ ಅನೇಕ ಸಾಂಕ್ರಾಮಿಕ ರೋಗಗಳು ಹರಡ್ತವೆ ನೀರು ನಿಲ್ಲೋದರಿಂದ ಅಂತೇಳಿ ಹೇಳ್ತೇವೆ. ಈಗಾಗಲೇ ಪಂಚಾಯಿತಿ ವತಿಯಿಂದ ಸಿಬ್ಬಂದಿಗಳು ಈ ಸ್ವಚ್ಛತಾಗಾರರನ್ನು ನೇಮಿಸಿಕೊಟ್ಟಿದೆ. ಈ ಸ್ವಚ್ಛತೆ ಕಸ ವಿಲೇವಾರಿ ಮಾಡೋದಕ್ಕೆ ಪಂಚಾಯಿತಿ ವತಿಯಿಂದ ವಾಹನಗಳನ್ನು ಏರ್ಪಡಿಸಿದೆ. ಜವಾಬ್ದಾರಿಪೂರ್ವಕವಾಗಿ ನಿರ್ವಹಿಸುವುದರ ಮುಖಾಂತರ ಸ್ವಚ್ಛ ಮತ್ತು ಆರೋಗ್ಯಕರ ಗ್ರಾಮ ನಿರ್ಮಾಣಕ್ಕಾಗಿ ಪಂಚಾಯಿತಿ ವತಿಯಿಂದ ಕೂಡ ಸಹಕರಿಸ್ತಾ ಇದ್ದಾರೆ. ಸ್ವಚ್ಛತಾಗಾರರ ಸುರಕ್ಷತೆ ಕೂಡ ಹೆಚ್ಚಿನ ಒತ್ತು ನೀಡ್ತಾ ಇದ್ದಾರೆ ಅಂತೇಳಿ ಹೇಳ್ಬೋದು. ಈ ಸ್ವಚ್ಛತೆ ಕುರಿತಂತೆ ಇನ್ನೂ ಹೇಳಬೇಕು ಅಂತೇಳಿದರೆ ಸ್ವಚ್ಛತಾಗಾರರು ಕಡ್ಡಾಯವಾಗಿ ಅವರು ಗ್ಲೌಸು, ಶೂಸ್ ಆಗಿರ್ಬೋದು, ಮಾಸ್ಕು, ಈ ರೀತಿ ಒಂದು ಸುರಕ್ಷತಾ ಪರಿಕರಗಳನ್ನು ಧರಿಸುವುದರ ಮುಖಾಂತರ ಸ್ವಚ್ಛತೆಯನ್ನು ನಿರ್ವಹಿಸ್ತಾರೆ ಅಂತೇಳಿ ಹೇಳ್ತೀವಿ. ಮತ್ತೊಂದು ಕರೆ ಬರ್ತಾ ಇದೆ. ಹಲೋ, ಹಲೋ, ಆಕಾಶವಾಣಿ. ಹಲೋ ಆಕಾಶವಾಣಿ. ಹಲೋ,

ಕರೆಯಲ್ಲಿ ಅಡಚಣೆ ಉಂಟಾಗಿದೆ ಅಂತ ಅನಿಸುತ್ತೆ. ಹಲೋ ಆಕಾಶವಾಣಿ, ಹಲೋ.

0: ಶ್ರೋತೃಗಳೇ, ಸ್ವಚ್ಛತೆ ಕುರಿತಂತೆ ನಾವು ಮಾತನಾಡ್ತಾ ಇದ್ದೀವಿ. ನೀವು ಡಯಲ್ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 200312, ಮತ್ತೊಂದು ದೂರವಾಣಿ ಸಂಖ್ಯೆ 2958 98, STD ಕೋಡ್ ಸಂಖ್ಯೆ 08532. ಹಲೋ ಆಕಾಶವಾಣಿ.
1: ಹಲೋ ನಮಸ್ತೆ ಸರ್.
0: ಹಲೋ ನಮಸ್ಕಾರ.
1: ಕಲ್ಲೂರಿಂದ ಮಾಧವಿ ಅಂತ ಹೇಳಿ ಮಾತಾಡ್ತೀವಿ.
0: ಎಲ್ಲಿಂದ ರೀ?
1: ಕಲ್ಲೂರು ಸರ್.
0: ಕಲ್ಲೂರಿಂದ. ಹೇಳಿ ಮೇಡಮ್, ತಾವು ಏನ್ ಮಾಡ್ಕೊಂಡಿದ್ರಿ?
1: ನಾ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ
0: ಸರ್. ಯಾವ ಶಾಲೆಯಲ್ಲಿ ಮೇಡಮ್?
1: ಕಲ್ಲೂರಲ್ಲೇನೆ ಉರ್ದು ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ.
0: ಉರ್ದು ಸ್ಕೂಲ್ ಅಲ್ಲಿ. ಪ್ರೈಮರಿ ಸ್ಕೂಲ್ ಆ ಮೇಡಮ್? ಗವರ್ನಮೆಂಟ್?
1: ಸಿಕ್ಸ್ ಟು ಏಟ್ ಸರ್.
0: ಹಾ, ಅದೇ ಗವರ್ನಮೆಂಟ್ ಸ್ಕೂಲ್ ಅಲ್ಲ ಮೇಡಮ್? ಮೇಡಮ್, ಇವತ್ತು ನಿಮ್ಮೂರಿನ ಸ್ವಚ್ಛತೆಗೆ ಸಲಹೆಗಳು ಎನ್ನುವಂಥ ವಿಷಯವನ್ನು ನಾವು ತೆಗೆದುಕೊಂಡಿದ್ದೀವಿ. ಸ್ವಚ್ಛತೆ ಬಗ್ಗೆ ಏನು ಸಲಹೆಗಳು ಕೊಡ್ತೀರಾ ಮೇಡಮ್ ನಿಮ್ಮ ಒಂದು ಊರಲ್ಲಿ?
1: ಸ್ವಚ್ಛತೆ ಅನ್ನೋದು ಮಕ್ಕಳ ಬಾಲ್ಯದಿಂದನೇ ಪೋಷಕರು ಮತ್ತು ಶಿಕ್ಷಕರು ಕಲಿಸ್ಕೊಡ್ಬೇಕಾಗುತ್ತೆ ಸರ್.
0: ಹಾ ಹಾ ಹಾ, ಶಾಲೆಯಲ್ಲಿ ಮೇಡಮ್.
1: ವೇರ್ ಇಸ್ ಕ್ಲೀನ್ಲಿನೆಸ್ ದೇರ್ ಇಸ್ ಗಾಡ್ಲಿನೆಸ್ ಅಂತ ಹೇಳ್ತಾರೆ ಸರ್.
0: ಹಾ ಹಾ ಹಾ,
1: ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ದೇವರು ನೆಲೆಸಿರ್ತಾನೆ ಅಂತ ಹೇಳಿ ಹೇಳ್ತಾರೆ ಸರ್.
0: ಅಲ್ಲಿ ದೇವರು ಇರ್ತಾನೆ. ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿ ಅವರು ಕೂಡ ಈ ಸ್ವಚ್ಛತೆ ಬಗ್ಗೆ ಕೂಡ ಒಳ್ಳೆ ಮಾತನ್ನ ಹೇಳಿದಾರೆ. ಈ ದೈವತ್ವದ ಬಗ್ಗೆ ಹೇಳ್ಬೇಕಂತಂದ್ರೆ ಮೊದಲು ನಂತರ ಬರುವಂತದ್ದೇ ಈ ಸ್ವಚ್ಛತೆ ಅಂತೇಳಿ ಒಂದು ಆದ್ಯತೆ ಕೊಟ್ಟಿದ್ದಾರೆ ಸ್ವಚ್ಛತೆ ಬಗ್ಗೆ. ಇನ್ನು ಯಾವ ರೀತಿಯಾಗಿ ಸಲಹೆಗಳು ಕೊಡ್ತೀರಾ ಮೇಡಮ್ ಶಾಲೆಯಲ್ಲಿ ಮಕ್ಕಳಿಗೆ ಸ್ವಚ್ಛತೆ ಬಗ್ಗೆ?
1: ಮಕ್ಕಳಿಗೆ ಕ್ಲಾಸ್ ರೂಮ್ ಸ್ವಚ್ಛತೆಯಾಗಿ ಇಟ್ಕೊಳೋದು ಇರ್ಬೋದು, ತಮ್ಮ ಸುತ್ತಮುತ್ತಲಾಗಿರ್ತಕ್ಕಂಥ ವಾತಾವರಣದಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ಹೇಳ್ತಾರಲ್ರಿ ಸರ್, ಈಗ ಟೈರ್ಗಳಲ್ಲೆಲ್ಲ ನೀರು ತುಂಬಿರುತ್ತೆ ಅದರಿಂದ ರೋಗಗಳು ಹರಡ್ತವೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರ್. ಮತ್ತೆ ಸ್ವಚ್ಛತೆ ನೀರ್ ನಿಲ್ಲೋ ತರ ನೋಡ್ಕೋಬೇಕು ಸರ್ ಮಕ್ಕಳು, ಶಾಲೆ ಸುತ್ತಮುತ್ತಲು ಇರ್ಲಿ ಅಥವಾ ತಮ್ಮ ಮನೆ ಸುತ್ತಮುತ್ತಲು ಇರ್ಲಿ. ಈಗ ಶಾಲೆಯಲ್ಲೆಲ್ಲ ಶೌಚಾಲಯಗಳೆಲ್ಲ ಸ್ವಚ್ಛವಾಗಿರೋ ರೀತಿ ನೋಡ್ಕೋಬೇಕು, ಆ ಮಕ್ಕಳು ಸರಿಯಾಗಿ ಯೂಸ್ ಮಾಡಿದ ನಂತರ ನೀರನ್ನ ಚೆನ್ನಾಗಿ ಬಳಸ್ಬೇಕು. ಆ ರೀತಿ ಮತ್ತೆ ಮಕ್ಕಳಿಗೆ ಗಿಡ ಮರಗಳನ್ನ ಬೆಳೆಸೋಕೆ ಹೇಳ್ಬೇಕು ಸುತ್ತಮುತ್ತಲು, ಹಸಿ ಕಸ

0: ಒಣ ಕಸ ಹಾಕಿ ಡಿವೈಡ್ ಮಾಡೋದನ್ನ ಹೇಳ್ಕೊಡ್ಬೇಕು ಸರ್.
1: ಅದನ್ನೆಲ್ಲ ಹೇಳ್ಕೊಡ್ಬೇಕು
0: ಸರ್. ಹೇಳ್ತೀವಿ ಸರ್, ನಾವು ಕ್ಲಾಸ್ ಅಲ್ಲಿ ಸ್ಕೂಲ್ ಅಲ್ಲೆಲ್ಲ ಎರಡ್ ರೀತಿ ಆಗಿರ್ತಕ್ಕಂತ ಡಸ್ಟ್ ಬಿನ್ ಗಳನ್ನ ಇಟ್ಟಿರ್ತೀವಿ ಸರ್. ಒಂದು ಡಸ್ಟ್ ಬಿನ್ ಅಲ್ಲಿ ಹಸಿ ಕಸವನ್ನ ಹಾಕ್ಬೇಕು, ಬಯೋಡಿಗ್ರೇಡೇಬಲ್ ಮತ್ತು ನಾನ್ ಬಯೋಡಿಗ್ರೇಡೇಬಲ್ ಅಂತ ಹೇಳಿ ಬರುತ್ತಲ್ರಿ ಸರ್.
1: ಕಸದಲ್ಲಿ
0: ಕೊಳೆತಕ್ಕಂತ ಕಸ ಮತ್ತು ಕೊಳಿಲಾರದಂತ ಕಸವನ್ನ ಡಿವೈಡ್ ಮಾಡೋದನ್ನ
1: ಹೇಳ್ಕೊಡ್ತೀವಿ ಸರ್. ಆಮೇಲೆ ಪ್ರತ್ಯೇಕವಾಗಿ ಅದನ್ನ ಮಾಡ್ಬೇಕಂತ ಹೇಳ್ಬೇಕು ಈ ರೀತಿ ಒಂದು ಕಸ.
0: ಹಳ್ಳಿಗಳಲ್ಲಿ ಇನ್ನು ಅಂದ್ರೆ ಈಗ ಪೌರ ಕಾರ್ಮಿಕರು ಇರ್ತಾರಲ್ರಿ ಸರ್, ಕೆಲವು ಕಡೆ ಇನ್ನು ತೆಗೆದುಕೊಂಡು ಹೋಗ್ತಾ ಇಲ್ಲ ಸರ್. ಅವ್ರು ತೆಗೆದುಕೊಂಡು ಹೋದ್ರೆ ಇನ್ನು ಸ್ವಚ್ಛತೆಯನ್ನ ಹಳ್ಳಿಗಳಲ್ಲಿ ಕಾಪಾಡಬಹುದು ಸರ್.
1: ಆಮೇಲೆ ಗ್ರಾಮದಲ್ಲಿ ಕೂಡ ಜನರಿಗೆ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯ ಮಾಡಬೇಕಾಗಿದೆ ಮೇಡಮ್. ಯಾವ ರೀತಿಯಾಗಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತೇಳಿ?
0: ಈಗ ವಾರ್ಡ್ಗಳಲ್ಲೆಲ್ಲ ಮೆಂಬರ್ಸ್ ಇರ್ತಾರೆ, ಅವರು ಒಂದ್ಸಲ ಈಗ ಮೆಂಬರ್ ಪ್ರತಿ ವಾರ್ಡ್ಗೂ ಒಬ್ಬೊಬ್ರು ಮೆಂಬರ್ಸ್ ಇರ್ತಾರೆ. ಅವರು ಬೆಳಗ್ಗೆ ಒಂದ್ ರೌಂಡ್ ಓಕೆ ಜನರ ಕೇಳ್ಬೋದು ಸರ್. ಅವ್ರ ವಾರ್ಡ್ಗಳಲ್ಲಿ ತಮ್ಮ ವಾರ್ಡ್ಗಳಲ್ಲೆಲ್ಲ ಒಂದು ವಾರಕ್ಕೂ ವೀಕ್ಲಿ ಒಂದ್ಸಲ ಕೂಡ ತಿರುಗಾಡಿಕೊಂಡು ನೋಡಿ ಎಲ್ಲರಿಗೂ ಹೇಳಿದ್ರೆ ಅವೇರ್ನೆಸ್ ಮೂಡಿಸಿದ್ರೆ ಅದರಿಂದ ಹೆಲ್ಪ್ ಆಗುತ್ತೆ ಸರ್, ಸ್ವಚ್ಛತೆಯನ್ನು ಕಾಪಾಡೋಕೆ ಅನುಕೂಲ ಆಗುತ್ತೆ.
1: ಅದೇ ಮೇಡಮ್, ತಿರುಗಾಡಿಕೊಂಡು ಸಭೆಗಳನ್ನ ನಡೆಸಬೇಕು,
0: ಸಭೆಗಳನ್ನ ನಡೆಸಬೇಕು. ಅದ್ರ ನಾಟಕಗಳನ್ನ ಆದ್ರೂ ಆಯೋಜನೆ ಮಾಡ್ಬೋದು ಸರ್,
1: ಆಯೋಜನೆ ಮಾಡಬೇಕು
0: ಯಾವಾಗ್ಲೂ.
1: ಇದ್ರ ಮುಖಾಂತರ ಜಾಗೃತಿಯನ್ನು ಮೂಡಿಸಬೇಕು ಸ್ವಚ್ಛತೆ ಬಗ್ಗೆ. ಆಮೇಲೆ ಮಕ್ಕಳಿಗಂತೂ ಈ ಬಾಲ್ಯದಿಂದಲೇ ಈ ಶುಚಿತ್ವದ ಬಗ್ಗೆ ಒಂದು ಅಭ್ಯಾಸಗಳನ್ನ ಕಲಿಸ್ಕೊಡ್ಬೇಕು.
0: ನಿಜ ಸರ್, ಕಸ ಎಲ್ಲೆಂದ್ರಲ್ಲಿ ಎಸಿಬಾರ್ದು ಅಂತ ಇರ್ಬೇಕ್ರಿ, ನೀರ್ ವೇಸ್ಟ್ ಮಾಡ್ಬಾರ್ದು ಆತರ. ಬಾಲ್ಯದಿಂದಾನೆ ಹೇಳಿದ್ರೆ ಅದೇ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ರೀತಿ ಹೇಳ್ಕೊಟ್ರೆ ಆ ಮಕ್ಕಳು ಅದನ್ನ ಪಾಲನೆ ಮಾಡ್ಕೊಂಡು ಹೋಗ್ತಾರೆ ಸರ್.
1: ಮಾಡಿಕೊಂಡಾಗ ಸ್ವಚ್ಛತೆ ಬಗ್ಗೆ ಅರಿವು ಮೂಡುತ್ತೆ. ಸರಿ ಮೇಡಮ್, ತುಂಬಾ ಸಂತೋಷ. ಯಾವ ವಿಷಯ ಬೋಧನೆ ಮಾಡ್ತೀರಿ ಮೇಡಮ್?
0: ಇಂಗ್ಲಿಷ್ ಬೋಧನೆ ಮಾಡ್ತೀನಿ.
1: ಇಂಗ್ಲಿಷ್
0: ಅರೋಲಿಯಲ್ಲಿ 6 ವರ್ಷ ಕಾಲ ಮಾಡಿದೆ ಸರ್.
1: ಒಳ್ಳೇದು ಮೇಡಮ್.
0: ಆಮೇಲೆ ಈಗ ರೀಸೆಂಟ್ ಆಗಿ ಟ್ರಾನ್ಸ್ಫರ್ ಆಗಿ ಕಲ್ಲೂರಲ್ಲಿ ಉರ್ದು ಸ್ಕೂಲ್ ಅಲ್ಲಿ ಮಾಡ್ತಾ ಇದ್ದೀನಿ.
1: ಒಳ್ಳೇದು ಮೇಡಮ್, ತುಂಬಾ ಸಂತೋಷ. ಸ್ವಚ್ಛತೆ ಬಗ್ಗೆ ಮಾತನಾಡಿದಿರಿ, ಅಭಿಪ್ರಾಯನ ವ್ಯಕ್ತಪಡಿಸಿದಿರಿ.
0: ಆಕಾಶವಾಣಿ ಅಭಿಮಾನಿ ಸರ್ ನಾವು. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಒಂದೇ ಮಾತರಂ ಗೀತೆಯಿಂದ ಆಕಾಶವಾಣಿ ಕೇಳ್ತಾ ಇರ್ತೀವಿ ಸರ್. ಕೆಲಸ ಮಾಡ್ಕೊಂತ
1: ಕೆಲಸ ಮಾಡ್ತಾನೆ, ಕಾರ್ಯಕ್ರಮಗಳನ್ನ
0: ಕೇಳ್ತಾ ಇರ್ತೀವಿ ಸರ್ ಬೆಳಗ್ಗೆ ಎಲ್ಲ.
1: ತುಂಬಾ ಸಂತೋಷ.
0: ಬಸವಣ್ಣನವರ ವಚನಗಳು ಎಲ್ಲ ಚೆನ್ನಾಗಿ ಹೇಳ್ತೀರಿ ಸರ್, ಚೆನ್ನಾಗಿ ಬರ್ತಾವೆಲ್ಲ ವಚನಗಳು ಸಂಬಂಧಪಟ್ಟಂಗೆಲ್ಲ. ಮತ್ತೆ ಸರ್ ಭಕ್ತಿ ಗೀತೆಗಳೆಲ್ಲ ಬೆಳಗ್ಗೆ ಚೆನ್ನಾಗಿ ಇರ್ತಾವ ಸರ್. ಎಲ್ಲ ಪ್ರೋಗ್ರಾಮ್ಸ್ ಅಂತೂ ಯೂಸ್ಫುಲ್ ಇದಾವ ಸರ್. ನಮ್ ಟೀಚರ್ಸ್ ಅಂತರೂ ಎಲ್ಲ ಮಕ್ಕಳಿಗೆ ಯೂಸ್ಫುಲ್ ಕಾರ್ಯಕ್ರಮಗಳಿದಾವ ಸರ್.
1: ಸಂತೋಷ ಮೇಡಮ್, ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಇದೇ ರೀತಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇರಿ. ಕರೆ ಮಾಡಿದಕ್ಕೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ ಸರ್. ನಮಸ್ಕಾರ.
1: ಶ್ರೋತೃಗಳೇ, ಕಲ್ಲೂರಿಂದ ಶಿಕ್ಷಕಿಯರು ತುಂಬ ಚೆನ್ನಾಗಿ ಸ್ವಚ್ಛತೆ ಬಗ್ಗೆ ಮಾತನಾಡಿದರು. ಹಲೋ ಆಕಾಶವಾಣಿ, ಸ್ನೇಹಿತರೆ, ಒಟ್ಟಾರೆಯಾಗಿ ಇವತ್ತಿನ ದಿನ ಈ ಒಂದು ಸ್ವಚ್ಛತೆ ಬಗ್ಗೆ ನಾವು ಮಾತನಾಡಿದ್ವಿ. ಕಸ ವಿಲೇವಾರಿ ಮಾಡೋದಾಗಲಿ, ಕಸ ತ್ಯಾಜ್ಯ ನಿರ್ವಹಣೆ ಮಾಡೋದಾಗಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಬಗ್ಗೆ ಆಗಲಿ, ಗ್ರಾಮಸ್ಥರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋದಾಗಲಿ, ಇಂಥ ಒಂದು ಅಂಶಗಳ ಮುಖಾಂತರ ನಾವು ಸ್ವಚ್ಛತೆ ಬಗ್ಗೆ ನಾವು ಮಾತನಾಡಿದ್ವಿ. ಇನ್ನು ಮುಖ್ಯವಾಗಿ ಹೇಳಬೇಕು ಅಂತೇಳಿದರೆ, ನಾವು ಗ್ರಾಮದಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಸ್ವಯಂ ಪ್ರೇರಿತವಾಗಿ ಮುಂದಾಗಬೇಕು. ಅದು ಮುಖ್ಯವಾದ ಒಂದು ಕಾರ್ಯ ಅಂತೇಳಿ ಹೇಳ್ತೀವಿ. ಗ್ರಾಮದಲ್ಲಿ ಶುಚಿತ್ವ ಮತ್ತು ಆರೋಗ್ಯಕರ ವಾತಾವರಣವನ್ನು ನಿರ್ಮಿಸೋದಕ್ಕೆ ಇಂಥ ಒಂದು ಈಗ ಹೇಳಿದಂಥ ಈ ಒಂದು ಅಂಶಗಳ ಮುಖಾಂತರ ನಾವು ತಿಳಿದುಕೊಂಡಾಗ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಹೇಳ್ತಾ ಸದ್ಯಕ್ಕೆ ಇಷ್ಟೊತ್ತಿನವರೆಗೆ ಮಾತನಾಡಿದ್ವಿ ಈ ಒಂದು ಸ್ವಚ್ಛತೆ ಸಲಹೆಗಳ ಬಗ್ಗೆ. ಈ ಒಂದು ವಿಷಯದ ಬಗ್ಗೆ ಮಾತನಾಡ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗ್ತಾ ಇದೆ. ಮುಂದಿನ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.

0: ಇದುವರೆಗೂ ಯುವ ಚಿಂತನ ಚಿಂತನ ಚಿಂತನ ಚಿಂತನ
1: ಯುವ ಯೋಚನಾ ಲಹರಿಗಳ ಅಭಿವ್ಯಕ್ತಿಯ ಕುರಿತಾದ ನೇರ ಫೋನಿನ ಕಾರ್ಯಕ್ರಮ ಕೇಳಿದಿರಿ.
0: ನಿರ್ಮಾಣ ವೆಂಕಟೇಶ್ ಬೇವಿನ ಬೆಂಚಿ.

ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಈ ಸಂಜೆ 6:15 ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯುವಿಗೆ ಕಾರಣ ಹಾಗೂ ಚಿಕಿತ್ಸೆ ಕುರಿತು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯ ಜನರಲ್ ಮೆಡಿಸಿನ್ ವಿಭಾಗದ ಹಿರಿಯ ಸ್ಥಾನಿಕ ವೈದ್ಯರಾದ ಡಾಕ್ಟರ್ ಸುದರ್ಶನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೀಟನಾಶಕಗಳ ಆಯ್ಕೆ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಸ್.ಜಿ. ಹಂಚಿನಾಳ್ ಅವರೊಂದಿಗೆ ಸಂದರ್ಶನ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆ ಹಾಗೂ ಪೇಟೆ ಧಾರಣೆ. 7:20 ಜನಪದ ಸಂಗೀತ ಕಾರ್ಯಕ್ರಮ. ಸಿರ್ವಾರ ತಾಲೂಕಿನ ಹಳ್ಳಿ ಹೊಸೂರು ಗ್ರಾಮದ ಲಿಂಗಪ್ಪ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ರಾಮಪ್ಪ ಬಸಪ್ಪ ಹಾಗೂ ಸಂಗಡಿಗರಿಂದ ಚೌಡಿಗಿ ಪದಗಳನ್ನು ಕೇಳುವಿರಿ. 9:15 ಭಾವಗೀತೆಗಳ ಕಾರ್ಯಕ್ರಮ. 9:30 ನಾಟಕ ಬಿತ್ತುವವನಿಗೊಂದು ಉಪಮೆ ಮೂಲ ಮಲಯಾಳಂ ಕೆವಿ ಶರತ್ಚಂದ್ರನ್ ಕನ್ನಡಕ್ಕೆ ಅನುವಾದಿಸಿದವರು ಮಾಲತಿ ಆರ್ ಭಟ್ ನಿರ್ಮಾಣ ಡಾಕ್ಟರ್ ವಿಎಂ ಶರವೇಂದ್ರ ಸ್ವಾಮಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಸ್ಟರ್ ಯು ಶ್ರೀನಿವಾಸ್ ಅವರ ಮ್ಯಾಂಡೋಲಿನ್ ವಾದನದ ಧ್ವನಿಮುದ್ರಿಕೆ. 10:30 NDA ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದಿಂದ. 11:05 ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದಿಂದ. ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:00 ಕಾರ್ಯಕ್ರಮ ವಿವರಣೆ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಬಿಎಂ ಭಾರತಿ ಅವರಿಂದ. ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. 6:35 ದೇಶಭಕ್ತಿಗೀತೆ ಶ್ರೀನಿವಾಸ್ ಕಾರ್ಕಳ ಅವರ ರಚನೆ ವೃಂದಗಾನದಲ್ಲಿ. 6:40 ರೈತರಿಗೆ ಸಲಹೆ. 6:45 ಜನಪದ ಗೀತೆಗಳ ಕಾರ್ಯಕ್ರಮ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ. 7:45 ಚಿತ್ರಗೀತೆಗಳು. 8:30 ವಚನಗಾಯನ. 9:00 ಪ್ರಕಟಣೆಗಳು. 9:05 ಭಾವಗೀತೆಗಳ ಕಾರ್ಯಕ್ರಮ. 9:30 ಚಿತ್ರಗೀತೆಗಳ ಕಾರ್ಯಕ್ರಮ. 10:02 11:59 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಾವಿ ಕಲೆ ಕಲಾವಿದರಾದ ಮಂಗಳೂರಿನ ವೀಣಾ ಶ್ರೀನಿವಾಸ್ ಭಂಡಾರಿಯವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಕಾರ್ಯಕ್ರಮ. ಕಣ್ಣಿಗೆ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿಯವರೊಂದಿಗೆ ಸಂದರ್ಶನ. ನಂತರ ಮೆದುಳು ಜ್ವರಕ್ಕೆ ಚಿಕಿತ್ಸೆ ಕುರಿತು ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 1:00 ಪ್ರಗತಿ ಪಥ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಮಾಡುತ್ತಾರೆ HR ಕೇಶವಮೂರ್ತಿ. ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ. ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ಮಧ್ಯಾಹ್ನ 3:00 FM 102.3 MHz ಕಾರ್ಯಕ್ರಮ. ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು. 5:30 ಯುವವಾಣಿಯಲ್ಲಿ ತುತ್ತಿಗೊಂದು ಮಾರ್ಗ ಕಾರ್ಯಕ್ರಮ. ಸ್ವಯಂ ಉದ್ಯೋಗಿಗಳನ್ನು ಪರಿಚಯಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಶುದ್ಧ ನೀರಿನ ಘಟಕ ನಡೆಸುವ ಪಿ ಹರೀಶ್.

రెడ్డి, ప్రస్తుతి వెంకటేష్ హోగార్, నిర్వహణే వెంకటేష్ బేబిని బెంచి. 6:15 ಗ್ರಾಮದರ್ಶಿ ಕಾರ್ಯಕ್ರಮ ರಾಯಚೂರು ತಾಲೂಕಿನ ವಡ್ಲೂರು ಗ್ರಾಮದ ಪರಿಚಯ, ಪ್ರಸ್ತುತಿ ವೀರೇಶ್, ನಿರ್ವಹಣೆ ವೆಂಕಟೇಶ್ ಬೇಮಿನಿ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ, ಮುಂಗಾರು ಹಂಗಾಮಿನ ವಿವಿಧ ಬೆಳೆ ಪದ್ಧತಿಗಳು ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಎಂಎ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನ. ನಂತರ 7:20 ಜನಪದ ಸಂಗೀತ ಕಾರ್ಯಕ್ರಮ, ಯಲಬುರ್ಗಾ ತಾಲೂಕಿನ ಲಿಂಗನಬಂಡಿ ಗ್ರಾಮದ ಹಿರೇ ಹನುಮಂತ ಹಾಗೂ ಸಂಗಡಿಗರಿಂದ ತತ್ವಪದಗಳು. 7:45 ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಗುಮಗೇರಾ ಗ್ರಾಮದ ಮೊಹಮ್ಮದ್ ಮುಸ್ತಾಫಾ ಹಾಗೂ ಸಂಗಡಿಗರಿಂದ ರಿವಾಯತ್ ಪದಗಳು. 9:15 ಪ್ರಚಲಿತ ವಿದ್ಯಮಾನಗಳು ಬೆಂಗಳೂರು ಕೇಂದ್ರದಿಂದ. 9:30 ಕ್ರೀಡಾಲೋಕ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿಜಾ ದೇವಿ ಅವರ ಗಾಯನದ ಧ್ವನಿಮುದ್ರಿಕೆ. 10:30 NDA ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. ಇವು ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:05. ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದಿಂದ.

0: विधिक सेवा प्राधिकरण अधिनियम 1987 की धारा 12 के तहत पात्र नागरिक निशुल्क कानूनी सहायता न्याय बंधु मोबाइल ऐप और www.probono-toj.in से प्राप्त कर सकते हैं।
1: ಬದಲಿಸಿ ಅಭ್ಯಾಸ ಬದಲಿಸಿ
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆಯಲ್ಲಿ ನಿಮಗೆ ಉಚಿತವಾಗಿ ಎಲ್ಲಾ ವಿಭಾಗಗಳ ಪರಿಣಿತ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಪರೀಕ್ಷಿಸಿ ಔಷಧಿಗಳನ್ನು ವಿತರಿಸುತ್ತಾರೆ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಇಂದೇ ಭೇಟಿ ಕೊಡಿ ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆ, ಹೊಸಳ್ಳಿ ರಸ್ತೆ, ಯಾದಗಿರಿ. ದೂರವಾಣಿ ಸಂಖ್ಯೆ 9986568649.
7: ಕಾಣೆಯಾದವರ ಕುರಿತು ಒಂದು ಪ್ರಕಟಣೆ. ಶಶಿಕಲಾ ಎಂಬ 30 ವರ್ಷದ ಯುವತಿ ದಿನಾಂಕ 3/5/2026 ರಾತ್ರಿಯಿಂದ ಕಾಣೆಯಾಗಿರುತ್ತಾಳೆ. ತಂದೆ ಬಾಲಸ್ವಾಮಿ, ಬುದ್ಧಿಮಾಂದ್ಯಳಾಗಿರುತ್ತಾಳೆ. ವಿಳಾಸ ಸಾಕಿನ್ ನಿಂಗನಾಮಪಲ್ಲಿ, ತೆಲಂಗಾಣ. ಕಾರುಣ್ಯ ನಿಲೆ, ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮ, ಸಿಂಧನೂರು. ಗೋಧಿ ಮೈಬಣ್ಣ, ದುಂಡುಮುಖ, ತಲೆಯಲ್ಲಿ ಕಪ್ಪು ಕೂದಲು, ಸೀರೆ ಮತ್ತು ಕುಪ್ಪಸವನ್ನು ಧರಿಸಿರುತ್ತಾಳೆ. ಭಾಷೆ ತೆಲುಗು ಭಾಷೆಯನ್ನು ಮಾತನಾಡುತ್ತಾಳೆ. 4'5" ಎತ್ತರ, ಸದೃಢವಾದ ಮೈಕಟ್ಟನ್ನು ಹೊಂದಿರುವಂಥ ಈ ಮಹಿಳೆ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಸಿಂಧನೂರು ನಗರ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಪೊಲೀಸ್ ಠಾಣೆ ದೂರವಾಣಿ ಸಂಖ್ಯೆ 08535-2205-3333. ಮೊಬೈಲ್ ಸಂಖ್ಯೆ 9480-80-3861. ಈ ಸಂಖ್ಯೆಗೆ ತಿಳಿಸಲು ಕೋರಲಾಗಿದೆ.

ಕೇಳುವರೆ ಗಮನಿಸಿ, ನಾಳೆ ಸಂಜೆ 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗದಲ್ಲಿ ಮುಂಗಾರು ಹಂಗಾಮಿನ ವಿವಿಧ ಬೆಳೆ ಪದ್ಧತಿಗಳು ಕುರಿತು ಬೇಸಾಯ ತಜ್ಞರಾದ ಡಾ. MA ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ.

0: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:15.
1: ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೇಳಿದ್ರೆ ಈಗ ಆರೋಗ್ಯ ಭಾಗ್ಯ ಕಾರ್ಯಕ್ರಮ. ಪಾರ್ಶ್ವವಾಯುವಿಗೆ ಕಾರಣ ಹಾಗೂ ಚಿಕಿತ್ಸೆ ಕುರಿತು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯ ಜನರಲ್ ಮೆಡಿಸಿನ್ ವಿಭಾಗದ ಹಿರಿಯ ಸ್ಥಾನಿಕ ವೈದ್ಯರಾದ ಡಾಕ್ಟರ್ ಸುದರ್ಶನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ.
7: ಪ್ರಿಯ ಕೇಳಿದ್ರೆ ನಮಸ್ಕಾರ. ಇವತ್ತು ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯ ಜನರಲ್ ಮೆಡಿಸಿನ್ ವಿಭಾಗದ ಹಿರಿಯ ಸ್ಥಾನಿಕ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಸುದರ್ಶನ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಈ ಸ್ಟ್ರೋಕ್ ಬಗ್ಗೆ ಮಾತಾಡ್ತಾರೆ. ಕೆಳಗಡೆ ಸ್ಟ್ರೋಕ್ ಅಂದರೆ ಎಲ್ರಿಗೂ ಗೊತ್ತಿರ್ತದೆ, ಸ್ಟ್ರೋಕ್ ಯಾಕಾಗ್ತದೆ ಅನ್ನುವಂಥದ್ದು. ಸಾಮಾನ್ಯ ಶಬ್ದವಾಗಿ ಸ್ಟ್ರೋಕ್ ಅಂತ ಬಳಸ್ತಾರೆ. ಯಾಕೆ ಸ್ಟ್ರೋಕ್ ಅಂತ ಬಳಸ್ತಾರೆ, ಸ್ಟ್ರೋಕ್ ಅಂದರೆ ಏನು, ಇದರ ಲಕ್ಷಣಗಳು ಏನಿರ್ತವೆ, ಮತ್ತು ಇದರಲ್ಲಿ ಯಾವ ಥರ ವಿಧಗಳು ಇರ್ತವೆ, ಏನು ಕಾರಣ ಅನ್ನೋದನ್ನು ಕುರಿತು ಇವತ್ತು ವೈದ್ಯರು ಸಮಗ್ರವಾದಂಥ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಆಕಾಶವಾಣಿಗೆ ಬಂದಿದ್ದಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
8: ನಮಸ್ಕಾರ.
7: ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಯುವ ವಯಸ್ಕರಲ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ಸ್ಟ್ರೋಕ್ ಅನ್ನುವಂಥ ಶಬ್ದ ಸಾಮಾನ್ಯವಾಗಿ ಕೇಳುತ್ತೀವಿ. ಚಿಕ್ಕ ವಯಸ್ಸಲ್ಲೇ ಸ್ಟ್ರೋಕ್ ಆಗಿದೆ. ನಾವು ಸ್ಟ್ರೋಕ್ ಅನ್ನೋ ಶಬ್ದಗಳು ನಾವು 50ರ ನಂತರ 60ರ ನಂತರ ಕೇಳ್ತಿದ್ವಿ. ಈಗಿನ ಒಂದು ದಿನಮಾನಗಳಲ್ಲಿ 20ರ ನಂತರ 30ರ ನಂತರ ಸ್ಟ್ರೋಕ್ ಬರ್ತಕ್ಕಂಥದ್ದು ಜಾಸ್ತಿ ಆಗ್ತಿದೆ ಅನ್ನುವಂಥದ್ದು ತುಂಬ ಜನ ಮಾತಾಡ್ಕೊಳ್ತಾರೆ. ನಿಜವಾಗಲೂ ಹಾಗೆ ಆಗ್ತಾಯಿದೆ ಅಂತ ಕೂಡ ನಮಗೆ ಗೊತ್ತಾಗ್ತಿದೆ. ಸರ್, ಈಗ ಪ್ರಾರಂಭದಲ್ಲಿ ಸ್ಟ್ರೋಕ್ ಅನ್ನುವಂಥ ನಾವು ಕರಿತೀವಿ, ಏನು ಸ್ಟ್ರೋಕ್ ಅಂದರೆ ಏನು ಅಂತ?
8: ಸ್ಟ್ರೋಕ್ ಅಂದರೆ ನಮ್ಮ ಆಡುಭಾಷೆಯಲ್ಲಿ ನಾವು ಲಕ್ವ, ಪಾರ್ಶ್ವವಾಯು, ಪಾಲ್ಸಿ ಅಂತಿದೆ. ಸ್ಟ್ರೋಕ್ ಅಂದರೆ ಈ ಬ್ರೈನ್ ಹಾರ್ಟ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ರಕ್ತನಾಳಗಳ ಸಂಚಾರ, ರಕ್ತ ಸಂಚಾರ ಕಟ್ಟಾದಾಗ ಮುಂದಿನ ಜೀವಕೋಶಗಳು ಎಲ್ಲ ಸಾಯ್ತವೆ, ಅದು ಹಾರ್ಟ್ ಅಟ್ಯಾಕ್ ಅಂತೀವಿ. ಅದೇ ತರ ಮೆದುಳಿಗೆ ಆದಾಗ ಬ್ರೈನ್ ಅಟ್ಯಾಕ್ ಅಥವಾ ಸ್ಟ್ರೋಕ್ ಅಂತೀವಿ. ಸ್ಟ್ರೋಕ್ ಅಲ್ಲಿ ಬಹಳ ಇದಾವೆ ವಿಧಗಳು. ಮೇನ್ ಆಗಿ ಬರೋದು 2 ತರದ, ಇಶ್ಚೆಮಿಕ್ ಸ್ಟ್ರೋಕ್ ಅಂತೀವಿ, ಇನ್ನೊಂದು ಎಮರೇಜಿಕ್ ಸ್ಟ್ರೋಕ್ ಅಂತ. ಇಶ್ಚೆಮಿಕ್ ಸ್ಟ್ರೋಕ್ ಅಂದಾಗ ರಕ್ತ ನಾಳಗಳಲ್ಲಿ ರಕ್ತ ಎಪ್ಪುಗಟ್ತದೆ, ಮುಂದಿನ ಸಂಚಾರ ಬಂದಾಗುತ್ತೆ. ರಕ್ತ ಮುಂದಿನ ಸಂಚಾರ ಬಂದಾದಾಗ ಅಲ್ಲಿನ ಮುಂದಿನ ಜೀವಕೋಶಗಳು, ಅಂಗಾಂಶಗಳು ಏನಿರ್ತವೆ ಅದು ಸಾಯ್ತದೆ. ಇದು ಇಶ್ಚೆಮಿಕ್ ಸ್ಟ್ರೋಕ್. ಇದರಲ್ಲಿ ಎಂಬಾಲಿಕ್ ಇರ್ಬೋದು, ಥ್ರೋಂಬೋಟಿಕ್ ಇರ್ಬೋದು. ಇನ್ನೊಂದು ಬಂದ್ಬಿಟ್ಟು ಎಮರೇಜಿಕ್ ಸ್ಟ್ರೋಕ್ ಅಂತ. ಎಮರೇಜಿಕ್ ಸ್ಟ್ರೋಕ್ ಅಂದ್ರೆ ರಕ್ತನಾಳಗಳು ಒಡೆದೋಗುತ್ತೆ, ಪ್ರೆಷರ್ ಜಾಸ್ತಿ, ಮೆದುಳಲ್ಲಿ ರಕ್ತ ತುಂಬುತ್ತದೆ. ಇದು ಬಂದ್ಬಿಟ್ಟು ಎಮರೇಜಿಕ್ ಸ್ಟ್ರೋಕ್. ಮೆದುಳು ಹೆಂಗಿದ್ರೆ ಒಂದು ಮನೆಯ ಹಿರಿಯರಿದ್ದಂಗೆ, ಯಜಮಾನ್ ಇದ್ದಂಗೆ, ಅದರಲ್ಲಿ ನಮ್ಮ ಪ್ರತಿ ದೇಹದ ಪ್ರತಿ ಚಲನವಲನಗಳ ಮ್ಯಾಪಿಂಗ್ ಆದಂಗೆ ಇರ್ತದೆ. ಈಗ ನಮ್ಮ ಕೈ ಹಿಂಗೆ ಅಳ್ಳಾಡ್ತಾ ಇದೆ ಅಂದ್ರೆ ಇದಕ್ಕೆ ಸಪರೇಟ್ ಆದ ಜಾಗ ಇರ್ತದೆ.

0: ಯಾವ ಜಾಗಕ್ಕೆ ಆ ರಕ್ತನಾಳ ಕಟ್ಟಾಗಿ ಯಾವ ಜಾಗದ ಜೀವಕೋಶಗಳು ಸಾಯ್ತವೆ
1: ಆ
0: ಆ
1: ಭಾಗ
0: ಫಂಕ್ಷನ್ ಬಂದಾಗ
1: ಬಿಡ್ತದೆ.
0: ಕೈ ಆಗ್ಬೋದು,
1: ಕಣ್ಣಾಗಿರ್ಬೋದು,
0: ಕಣ್ಣಾಗ್ಬೋದು, ಬಾಯಿ ಮಾತಾಡಬಹುದು ಆಗದೇ ಇರ್ಬೋದು, ಎಚ್ಚರ ತಪ್ಪಬಹುದು. ಇನ್ನೊಂದು ಕೆಳಗಡೆ ಮೇಲ್ಗಡೆ ಮುಮ್ಮೆದಳು ಇಮ್ಮೆದಳು ಇರ್ತದೆ, ಇನ್ನೊಂದು ಕೆಳಗಡೆ ಬ್ರೈನ್ ಸ್ಟೆಮ್ ಅಂತ ಇರ್ತದೆ. ಬ್ರೈನ್ ಸ್ಟೆಮ್ ಅಲ್ಲಿ ನಮ್ಮ ಉಸಿರಾಟದ ನಿಯಂತ್ರಣ ಎಲ್ಲ ಇರ್ತದೆ, ಹಾರ್ಟ್ ಬೀಟ್ ನಿಯಂತ್ರಣ ಅಲ್ಲೇ ಮಾಡ್ತದೆ, ನುಂಗದು ಎಲ್ಲ ಅಲ್ಲಿಂದನೇ ಇರ್ತದೆ. ಅಕಸ್ಮಾತ್ ಬ್ರೈನ್ ಸ್ಟೆಮ್ ಸ್ಟ್ರೋಕ್ ಆದರೆ ಮನುಷ್ಯ ನುಂಗಕ್ಕೂ ಆಗಲ್ಲ, ಊಟ ಇಲ್ಲಾರ್ದನೆ ಆ ಮನುಷ್ಯ ಹಂಗೆ ಸಾಯ್ಬೋದು. ಕೆಲವೊಮ್ಮೆ ಉಸಿರಾಟದ ಸೆಂಟರ್ಗೆ ಏನಾದರೂ ಸ್ಟ್ರೋಕ್ ಹೊಡೆದ್ರೆ ಮನುಷ್ಯ ಉಸಿರಾಡಕ್ಕೂ ಆಗಲ್ಲ, ಕಂಟಿನ್ಯೂ ಅಂದರೆ ವೆಂಟಿಲೇಟರ್ ಡಿಪೆಂಡೆಂಟ್ ಆಗಿಬಿಡ್ತಾನೆ ಮನುಷ್ಯ. ಮುಮ್ಮೆದಳಲ್ಲಿ ಎರಡು ಭಾಗ ಇರ್ತವೆ, ಎಡಭಾಗದ ಮೆದುಳು ಬಲಭಾಗದ ಬಾಡಿಯನ್ನು ಕಂಟ್ರೋಲ್ ಮಾಡ್ತದೆ, ಎಡಭಾಗದ ಮೆರಳು ಬಲಭಾಗದ ಎಲ್ಲ ಚಲನವಲನಗಳನ್ನು ಕಂಟ್ರೋಲ್ ಮಾಡ್ತದೆ. ಇನ್ನೊಂದು ಅಂದರೆ ಬ್ರೈನ್ ಈಸ್ ಪೇನ್ ಇನ್ಸೆನ್ಸಿಟಿವ್ ಅಂತೀವಿ. ಬ್ರೈನ್ಗೆ ಏನಾದರೂ ಗಾಯ ಆದರೆ ಅದು ನೋವು ಆಗಲ್ಲ, ಅದ್ರ ಮೆನಿಂಜಸ್ಗೆ ಏನಿರ್ತದೆ ಅದ್ರ ಕವರಿಂಗಿಗೆ ಏನಾದರೂ ಆದರೆ ಅವಾಗ ನೋವಾಗುತ್ತೆ, ತಲೆನೋವು ಬರ್ಬೋದು ಅದಕ್ಕೆ ಬರೋದು ಮೆನಿಂಜಸ್ಗೆ ಏನಾದರೂ, ಬಟ್ ಬ್ರೈನ್ಗೆ ಏನಾದರೂ ಗೊತ್ತಾಗಲ್ಲ.
1: ಯಾವುದೇ ಎದೆ ನೋವು ಆಯ್ತು ಅಂತಂದರೆ ಹಾರ್ಟ್ ಪ್ರಾಬ್ಲಮ್ ಏನೇನು ಆಗಿದೆಯೋ ಅಂತೇಳಿ ಬೇಗ ಹೋಗಿ ಆಸ್ಪತ್ರೆ ತೋರಿಸ್ತೀವಿ. ಆದರೆ ಈ ಪಾರ್ಶ್ವವಾಯು ಲಕ್ಷಣಗಳು ನಾವು ಕಂಡ್ಕೋಬೇಕಂತಂದ್ರೆ ಲಕ್ಷಣಗಳು ಹೇಗಿರ್ತವೆ ಸರ್?
0: ಪಾರ್ಶ್ವವಾಯುದಲ್ಲಿ ಲಕ್ಷಣಗಳು ಸೀಮಿತವಾಗಿಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಕೈ ಬಿದ್ದೋಗಿದೆ ಅಂತಾರೆ. ಇನ್ನೊಂದು ಬಿ ಫಾಸ್ಟ್ ಅಂತ ಇದೆ ನ್ಯೂಮೋನಿಕ್. ಬಿ ಅಂದ್ರೆ ಬ್ಯಾಲೆನ್ಸ್. ಬ್ಯಾಲೆನ್ಸ್ ಅಂದ್ರೆ ಈಗ ಮನುಷ್ಯ ಒಂದ್ ಕಡೆ ಜೋಲಿ ಹೋಗ್ತಾ ಇದ್ದಾನೆ, ಎರಡು ಕಾಲ ಮೇಲೆ ನಿಲ್ಲಕ್ ಆಗ್ತಾ ಇಲ್ಲ, ಆ ಟೈಮಲ್ಲಿ ಬ್ಯಾಲೆನ್ಸ್ ಅಂತ ಇಂಬ್ಯಾಲೆನ್ಸ್ ವೈಲ್ ವಾಕಿಂಗ್ ಅಂತೀವಿ. ಕಣ್ಣು ಎರಡೆರಡು ಕಾಣದು, ಒಂದ್ ಕಣ್ಣು ಒಟ್ಟು ಕಾಣದೇ ಇರ್ಬೋದು, ಅರ್ಧಂಬರ್ಧ ಕಾಣದು, ಮಂಜು ಮಂಜು ಕಾಣದು, ಒಂದೇ ಕಣ್ಣು ಇಮಿಡಿಯೇಟ್ ಆಗಿದೆ ಅಂದ್ರೆ. ಇನ್ನೊಂದು ಎಫ್, ಎಫ್ ಅಂದ್ರೆ ಫೇಷಿಯಲ್ ರಿವೇಷನ್ ಆಗುತ್ತೆ, ಮುಖ ಒಂದ್ ಕಡೆಗೆ ಒಳ್ಳದು, ಬಾಯಿ ಸೊಟ್ಟಾಗದು. ಇನ್ನೊಂದು ಎ ಅಂದ್ರೆ ಆರ್ಮ್, ಆರ್ಮ್ ಡ್ರಿಫ್ಟ್ ಆಗುತ್ತೆ. ಆರ್ಮ್ ಡ್ರಿಫ್ಟ್ ಆದಾಗ ಅಂದ್ರೆ ಕೈ ಬಿದ್ದೋಗಿದೆ ಅಂತ ಮನುಷ್ಯ ಬರ್ಬೋದು, ನನ್ನ ಕೈಲಿ ಹಿಡ್ಕಕ್ ಆಗ್ತಾ ಇಲ್ಲ, ಕೈ ಜೋಮ್ ಹಿಡಿತಾ ಇದೆ. ಆಮೇಲೆ ಎಸ್ ಅಂದ್ರೆ ಸ್ಪೀಚ್ ಅಂತೀವಿ, ಮಾತ್ ಬಿದ್ದೋಗಿರ್ತದೆ. ಇವೆಲ್ಲ ಆದಾಗ ನಾವು ಸ್ಟ್ರೋಕ್ ಅಂತಂದು
1: ಆಗಿದೆ,
0: ಸ್ಟ್ರೋಕ್ ಆಗಿರ್ಬೋದು
1: ಆಗಿದೆ ಅಥವಾ ಬೇರೆ ಬೇರೆ ಯಾವ ಭಾಗದಲ್ಲಿ ಆಗಿದೆ,
0: ಯಾವ ಭಾಗದಲ್ಲಿ ಮೆದುಳಿಗೆ ಯಾವ ಭಾಗದಲ್ಲಿ ಗಾಯ ಆಗಿದೆ, ಆತರ ತೊಂದರೆಗಳು ಕಾಣ್ತವೆ. ಇಷ್ಟಿದ್ದಾಗ ಟಿ ಅಂತ ಯಾಕೆ ಸೇರಿಸಿದ್ವಿ ಅಂದ್ರೆ ಟೈಮ್, ಟೈಮ್ನ ಇಂಪಾರ್ಟೆನ್ಸ್ ಗೊತ್ತಾಗ್ಲಿ ಅಂತ ಬಿ ಫಾಸ್ಟ್ ಅಂತ. ಇದು ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ನ್ಯೂಮೋನಿಕ್ ಇದೆ.
1: ಯಾವುದೇ ಒಂದು ಲಕ್ಕವಾಗಿ ಪಾರ್ಶ್ವವಾಗಿ ಆಗಿರ್ಬೋದು, ಇದಕ್ಕೆ ಏನು ಕಾರಣಗಳು ಇದಾವೆ ಸರ್?
0: ಕಾರಣಗಳು ಒಂದ್ ಬಂದ್ಬಿಟ್ಟು ಸಹವರ್ತಿ ರೋಗಗಳು ಅಂತೀವಿ, ಕೊಮಾರ್ಬಿಡಿಟಿಸ್, ಅದು ಬಂದ್ಬಿಟ್ಟು ಬಹಳ ಜನಕ್ಕೆ ಹೈಪರ್ ಟೆನ್ಷನ್ ಅಂಡ್ ಡಯಾಬಿಟಿಕ್, ಬಿ ಪಿ, ಶುಗರ್, ಇವೆರಡೂ ನಮ್ ಭಾಗದಲ್ಲಿ ಹೆಚ್ಚು ಕಂಡು ಬರ್ತದೆ. ಅದರಲಿಂದ ಸ್ಟ್ರೋಕ್ ಆಗೋದು ಬಹಳ ಕಾಮನ್. ಇನ್ನೊಂದು ಬಂದ್ಬಿಟ್ಟು ರಕ್ತದಲ್ಲಿ ದೋಷ ಇರ್ತದೆ, ಒಬ್ಬೊಬ್ರಿಗೆ ಕೆಲವೊಬ್ಬರಿಗೆ ರಕ್ತ ಎಪ್ಪಗಟ್ತಾ ಇರ್ತದೆ ಕಂಟಿನ್ಯೂಸ್ ಆಗಿ. ಕಾಲ್ ಬಾವು ಬಂದಿರೋದು ನೋಡಿರ್ತೀರಿ, ಆರ್ಟಿಗೆ ಹೋಗಿ ಕುಂತ್ಕೊಂಡು ಎದೆ ಶ್ವಾಸಕೋಶ, ಅದೇ ತರ ಮೆದುಳಿನಾಗೂ ಹೋಗಿ ಅಲ್ಲಿ ರಕ್ತ ಎಪ್ಪಗಟ್ಬಹುದು. ರಕ್ತ ಗಟ್ಟಿ ಆದಾಗ ಸರಾಗವಾಗಿ ರಕ್ತ ಸಂಚಾರ ಆಗಲ್ಲ, ನೀರು ಹರಿಬಂಗ ಹರಿಬೇಕು ರಕ್ತ, ಅದು ಸುಟ್ಟ ಆಯಿಲ್ ಆದಿ ಅದು ಅರಿಯಕ್ ಆಗೋದಿಲ್ಲ, ಅದೇ ತರ ಆಗ್ಬೋದು.
1: ಕೆಲವರಿಗೆ ಗಾಯ ಆಯ್ತಂದ್ರೆ
0: ರಕ್ತ ಎಪ್ಪಗಟ್ಟಲ್ಲ, ಸೋರ್ತಾ ಇರ್ತದೆ ಅದು ಮೆದುಳಲ್ಲಿ, ಹಂಗೆ ಹೋಗಿ ಮೆದುಳಿನಿಂದ ರಕ್ತನಾಳ ಏನಾರ ಗಾಯ ಆದಾಗ ಸೋರಕ್ ನಿಂತಂದ್ರೆ ಸ್ಟಾಪ್ ಆಗಲ್ಲ ಅಲ್ಲಿ. ಇನ್ನೊಂದು ಅನುವಂಶೀಯ ಕಾರಣಗಳು, ವಸ್ಕುಲೈಟಿಸ್ ಇರ್ಬೋದು, ಕೆಲವೊಬ್ಬರಿಗೆ ಜೆನೆಟಿಕಲ್ಲಿ ಬಂದಿರ್ತದೆ ರಕ್ತ ಹಂಗೆ ಆಗ್ತದೆ, ಎಲ್ಲ ರಕ್ತನಾಳಗಳೇ ಬ್ಲಾಕ್ ಆಕಿ ಅಂತ ಹೋಗ್ತದೆ ಒಂದ್ ಕಡೆಯಿಂದ. ಆಮೇಲೆ ಬಂದ್ಬಿಟ್ಟು ಒಂದು ಅಥೀರೋಸ್ಕ್ಲಿರೋಸಿಸ್ ಅಂತೀವಿ, ಅಥೀರೋಸ್ಕ್ಲಿರೋಸಿಸ್ ರಕ್ತನಾಳಗಳು ಗಟ್ಟಿ ಆಕಿ ಅಂತ ಹೋಗುತ್ತೆ, ಕೊಬ್ಬು ಪೇರ್ತದೆ ರಕ್ತನಾಳಗಳಲ್ಲಿ, ಕೊಬ್ಬು ಪೇರ್ಕಿ ಅಂತ ಹೋಗಿ ಅದು ಅರಿಯುವಂತ ಜಾಗ ಏನಾಗುತ್ತೆ ಕಡಿಮೆ ಆಕಿ ಅಂತ ಹೋಗುತ್ತೆ. ಯಾವಾಗಾದ್ರೂ ಹೋಗಿ ಒಂದು ಕ್ಲಾಟ್ ಏನಾರು ಕುಂತಂದ್ರೆ ಮುಂದಿನ ರಕ್ತ ಸಂಚಾರ ಕಟ್ ಆಗುತ್ತೆ. ಹಾರ್ಟಿನ ಕಾಯಿಲೆಗಳು ಇರ್ತವೆ,
1: ಹೃದಯ ಸಂಬಂಧಿತ
0: ಕಾಯಿಲೆಗಳು. ಹಾರ್ಟ್ ಫೇಲ್ಯೂರ್ ಆದಾಗ ಹಾರ್ಟ್ನಲ್ಲಿ ಉಳಿದಂತ ರಕ್ತನ ಅದು ಪಂಪ್ ಮಾಡಕ್ ಆಗಲ್ಲ, ಶಕ್ತಿ ಇರಲ್ಲ ಹಾರ್ಟ್ ಫೇಲ್ ಆದಾಗ. ಅವಾಗ ಉಳಿದದ್ದು ನಿಂತಲ್ಲೇ ನಿಂತು ಎಪ್ಪಗಟ್ಟಿ ಬಿಡ್ತದೆ. ಯಾವಾಗಾದ್ರೂ ಒಂದ್ ಕರೆಕ್ಟ್ ಆಗಿ ಸ್ಟ್ರೋಕ್ ಹೊಡಿತಂದ್ರೆ, ಅಂದ್ರೆ ಹಾರ್ಟ್ ಒಮ್ಮೆದೊಮ್ಮೆಲೆ ಏನಾರು ಕರೆಕ್ಟ್ ಆಗಿ ಕೆಲಸ ಮಾಡಿಬಿಡ್ತಂದ್ರೆ ಆ ಎಪ್ಪಗಟ್ಟಿರೋ ರಕ್ತ ಮ್ಯಾಲೆ ಹೋಗುತ್ತೆ ಸೀದಾ ಮೆದುಳಿನ ರಕ್ತನಾಳಕ್ಕೆ ಹೋಗಿ ಅಲ್ಲಿ ಬ್ಲಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಎಂಬಾಲಿಕ್ ಸ್ಟ್ರೋಕ್ ಅಂತ, ಕಾರ್ಡಿಯೋ ಎಂಬಾಲಿಕ್ ಸ್ಟ್ರೋಕ್. ಇನ್ನೊಂದು ಸ್ಟ್ರೋಕ್ ಅಲ್ಲಿ ಟಿ ಐ ಅಂತ ಬರುತ್ತೆ, ಟ್ರಾನ್ಸಿಯಂಟ್ ಇಸ್ಚೆಮಿಕ್ ಅಟ್ಯಾಕ್ ಅಂತೀವಿ. ಇದೇನಾಗುತ್ತೆ, ಮನುಷ್ಯಗೆ ಸ್ಟ್ರೋಕ್ ಬರ್ತದೆ, ಮನುಷ್ಯ ಕೈ ಬಿದ್ದೈತಿ, ನನ್ನ ಬಾಯಿ ಸೊಟ್ಟಾಗೈತಿ, ಸೇಮ್ ಸ್ಟ್ರೋಕ್ ತರನೇ ಪ್ರೆಸೆಂಟ್ ಆಗುತ್ತೆ, ಬಟ್ ರಕ್ತನಾಳ ಎಪ್ಪಗಟ್ಟಿರೋದು ಬಿಟ್ಬಿಡ್ತದೆ, ಮನುಷ್ಯ ಆರಾಮಾಗಿಬಿಡ್ತಾನೆ. ಬಟ್ ಇಂಥವ್ರಿಗೆ ಏನಾಗುತ್ತೆ, ಸ್ಟ್ರೋಕ್ ಬಂದು ಹೋಗಿರ್ತದೆ, ಬಂದು ಹೋಗಿರ್ತದೆ, ಮನುಷ್ಯನಂತಾನೆ ದೇವ್ರದಯಿಂದ ಏನೋ ತಗೊಂಡೋದಕ್ಕೆ ಆರಾಮಾಯ್ತು ಅನ್ಕೊಂಡು ಡಾಕ್ಟರ್ ಹತ್ರ ಬರಲ್ಲ. ಅವರಿಗೆ ಮತ್ತೆ ಒಂದು ವರ್ಷದಲ್ಲಿ ಸ್ಟ್ರೋಕ್ ಆಗೋ ಚಾನ್ಸಸ್ ಬಹಳ ಇರ್ತದೆ, ಅವ್ರಿಗೆ ಟ್ರೀಟ್ಮೆಂಟ್ ಬೇಕು.
1: ಈಗ ಸ್ಟ್ರೋಕ್ ಬರ್ಲಿಕ್ಕೆ ಸಾಕಷ್ಟು ಜನ ಹೇಳ್ತಿರ್ತಾರೆ ಜೀವನ ಶೈಲಿ ಮುಖ್ಯ, ಲೈಫ್ ಸ್ಟೈಲ್ ಚೆನ್ನಾಗಿದ್ರೆ ಇವೆಲ್ಲ

0: ಕಂಟ್ರೋಲಲ್ಲಿ ಬರ್ತವೆ ಅನ್ನುವಂಥದ್ದು, ಜೀವನ ಶೈಲಿ ಹೇಗೆ ಕಂಟ್ರೋಲಲ್ಲಿ ಇಟ್ಕೋಬೇಕು. ಇತ್ತೀಚಿನ ದಿನಮಾನಗಳಲ್ಲಿ ಯುವಕರಿಗೆ ಸ್ಟ್ರೋಕ್ ಜಾಸ್ತಿ ಆಗ್ತದೆ. 25-30 ವರ್ಷದ ಒಳಗಿನ ಯುವಕರಲ್ಲಿ ಕೂಡ ನಾವು ದಿನನಿತ್ಯ ಕೇಳ್ತಿರ್ತೀವಿ ಸುದ್ದಿಗಳು. ನೀವು ಕೂಡ ನಿಮ್ಮ ಆಸ್ಪತ್ರೆಯಲ್ಲಿ ಸಾಕಷ್ಟು ಕೇಸುಗಳು ನೋಡಿರ್ತೀರಿ. ಯಾಕೆ ಚಿಕ್ಕ ವಯಸ್ಸಲ್ಲಿ ಬರ್ತದೆ ಅನ್ನುವಂಥದ್ದು ತುಂಬಾ, ಈಗ ಹಿಂದಿನ ಕಾಲದಲ್ಲಿ ಬೇರೆ ಬಿ ಪಿ ಶುಗರು ವಯಸ್ಸಾದ ಮೇಲೆ ಬರ್ತಿದ್ವು, ಆಮೇಲೆ ಅವೆಲ್ಲ ಬಂದಮೇಲೆ ಸ್ಟ್ರೋಕ್ ಆಗೋದು ವಯಸ್ಸಾಗಿದೆ ಅಂತೇಳಿ ಸುಮ್ಮನೆ ಆಗ್ತಿದ್ರು. ಆದರೆ ಚಿಕ್ಕ ವಯಸ್ಸಲ್ಲಿ ಯಾಕೆ ಇಷ್ಟೊಂದು ರೋಗಗಳು ಬರಲಿಕ್ಕೆ ಕಾರಣ ಅನ್ನುವಂಥದ್ದು?
1: ಚಿಕ್ಕ ವಯಸ್ಸಲ್ಲಿ ಒಂದು ಕಾರಣ ಅಂದರೆ ಒಂದು ಅನುವಂಶ ಇರ್ಬೋದು, ಅದಾದ್ಮೇಲೆ ಜೀವನ ಶೈಲಿ ಕೂಡ ನಮ್ಮದು ಬದಲಾಗಿದೆ. ನಾವು ಊಟ ಮಾಡೋದ್ರಲ್ಲೂ ಬದಲಾಗಿದೆ. ಒಂದು ಕೊಲೆಸ್ಟ್ರಾಲ್ ಎವಿ ಜಾಸ್ತಿ ತಿಂತಾ ಇದ್ದೀವಿ. ಬ್ಯಾಲೆನ್ಸ್ಡ್ ಡಯಟ್ ಮಾಡ್ಬೇಕು. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸು, ಲಿಪಿಡ್ಸ್ ಅಂತ ಇರ್ತದೆ. ಅದರಲ್ಲಿ ಇಷ್ಟೇ ಅಂಶದಲ್ಲಿ ಪ್ರೋಟೀನ್ಸ್ ತಿನ್ಬೇಕು, ಇಷ್ಟೇ ಅಂಶದಲ್ಲಿ ಕಾರ್ಬೋಹೈಡ್ರೇಟ್ಸ್ ತಿನ್ಬೇಕು, ಫ್ಯಾಟ್ಸ್ ಎಷ್ಟು ತಿನ್ಬೇಕು ಅಂತ ಇರ್ತದೆ. ನಾವು ಐದರ್ ಫ್ಯಾಟ್ಸ್ ಜಾಸ್ತಿ ತಿಂತೀವಿ, ಪ್ರೋಟೀನ್ಸ್ ಕಡಿಮೆ ಮಾಡಿದ್ವಿ. ನಮ್ಮ ಭಾರತದಲ್ಲಿ ನಾವು ಊಟ ಮಾಡೋದ್ರಲ್ಲಿ ಪ್ರೋಟೀನ್ಸ್ ಭಾಳ ಕಡಿಮೆ, ಪ್ರೋಟೀನ್ಸ್ ತಿನ್ನೋದಲ್ಲ, ಕಾರ್ಬ್ಸ್ ಜಾಸ್ತಿ ತಿಂತೀವಿ. ಅದು ಹೋಗಿ ಮುಂದೆ ಫ್ಯಾಟ್ ಶೇಖರಣೆ ಆಗುತ್ತೆ, ಕೊಲೆಸ್ಟ್ರಾಲ್ ಜಮಾ ಆಗ್ತಾ ಹೋಗ್ತದೆ. ಅದರಲ್ಲಿ ನಮ್ಮಲ್ಲಿ ಎಲ್ಡಿಎಲ್ ಕೊಲೆಸ್ಟ್ರಾಲ್ ಅಂತೀವಿ, ಲೋ ಡೆನ್ಸಿಟಿ ಲೈಪೋ ಪ್ರೋಟೀನ್ಸ್, ಅದು ಜಾಸ್ತಿ ಆಗುತ್ತೆ. ಎಚ್ ಡಿ ಎಲ್ ಹೈ ಡೆನ್ಸಿಟಿ ಒಳ್ಳೇದು, ಒಳ್ಳೆ ಕೊಲೆಸ್ಟ್ರಾಲ್, ಅದು ಕಡಿಮೆ ಆಗುತ್ತೆ ನಮ್ಮಲ್ಲಿ. ಒಂದು ಅದೊಂದು. ಆಮೇಲೆ ನಮ್ಮ ಯುವಕರು ಚಟಕ್ ಬಲಿಯಾಗಿದ್ದು ಚಿಕ್ಕ ವಯಸ್ಸಲ್ಲೇ ನೋಡ್ತೀರಿ. ಈಗ 15 ವರ್ಷದ ಹುಡುಗನು ಕುಡಿತಾನೆ, ಸಿಗರೇಟ್ ಸೇದೋದು ನೋಡ್ತಾ ಇದ್ದಾರೆ. ಇಂಥ ಕೇಸಸ್ ನಮ್ಮ ಹತ್ರನು
0: ಬರ್ತಾರೆ ಇತ್ತೀಚೆಗೆ.
1: ಅದು ಇದೆ,
0: ಅದು ಇದೆ. ನಿಜವಲ್ಲ ಸರ್, ಜೀವನ ಶೈಲಿ ಬಗ್ಗೆ ತುಂಬಾ ಮಾತಾಡ್ಬೇಕಾಗ್ತದೆ. ಯಾಕಂದ್ರೆ ನಮ್ಮ ಭಾರತದಲ್ಲಿ ಸಾಕಷ್ಟು ಯುವಕರ ಸಂಖ್ಯೆ, ತುಂಬಾ ಯುವಕರು ಈ ತರ ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಆ ಚಟಗಳಿಂದಲೇ ಇವತ್ತು ಚಿಕ್ಕ ವಯಸ್ಸಲ್ಲಿ ಈ ತರ ಸ್ಟ್ರೋಕ್ ಆಗೋದು, ಹೃದಯಾಘಾತಗಳಾಗೋದು ಸಾಮಾನ್ಯವಾಗಿ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ. ಈಗ ಈ ಪಾರ್ಶ್ವವಾಯುಕ್ಕೆ ಅಥವಾ ಸ್ಟ್ರೋಕ್ ವಿಷಯಕ್ಕೆ ಬಂದಾಗ
1: ಇನ್ನೊಂದು ವ್ಯಾಯಾಮ, ಒಂದು ನಮ್ಮ ಜನ ವ್ಯಾಯಾಮ ಮಾಡೋದಿಲ್ಲ. ಮಿನಿಮಮ್ ರೆಕಮೆಂಡೆಡ್ ಅಂದ್ರೆ ಅಟ್ಲೀಸ್ಟ್ ಎವ್ರಿ ಡೇ ನಾವು 30 ಮಿನಿಟ್ಸ್ ಅಂತೀವಿ. 30 ಮಿನಿಟ್ಸ್ ಆದರೂ ವ್ಯಾಯಾಮ ಮಾಡಬೇಕು. ಅದರಲ್ಲಿ ಎಲ್ಲ ಇರಬೇಕು, ಎಕ್ಸಸೈಸಸ್ ಇರಬೇಕು, ರನ್ನಿಂಗ್ ಇರಬೇಕು, ಎಲ್ಲ ಇರಬೇಕು ಅಂತ ಹೇಳಿ ಅಟ್ಲೀಸ್ಟ್ ವಾರದಲ್ಲಿ 5 ದಿನ ಆದರೂ ಮಾಡಬೇಕು. ನಮ್ಗೆ ಕೆಲಸ ಇಲ್ಲ ಅಂದ್ರು
0: ವಾರದಲ್ಲಿ 5 ದಿನ ಆದರೂ ಕಂಪಲ್ಸರಿ ವ್ಯಾಯಾಮ ಮಾಡಬೇಕು, ವಾಕಿಂಗ್ ಮಾಡಬೇಕು. ಸರ್, ಈಗ ಈ ಕಾರಣಗಳ ಬಗ್ಗೆ ಮಾತಾಡುವಾಗ ಈಗ ಜೀವನ ಶೈಲಿ ಕೂಡ ಒಂದು ಕಾರಣ ಅಂತ ಸ್ಪಷ್ಟ ಆಗ್ತಾ ಇದೆ. ಸ್ಟ್ರೋಕ್ ಟ್ರೀಟ್ಮೆಂಟ್ಗೆ ವಿಷಯಕ್ಕೆ ಬರೋಣ. ಏನು ಮಾಡ್ತಾರೆ ಅಂದರೆ ನಾಟಿ ಔಷಧಿ ತೊಗೊಳ್ತಾರೆ. ಸ್ಟ್ರೋಕ್ ಆಗಿದೆ, ಲಕ್ವ ಹೊಡೆದಿದೆ ಅಂತಂದರೆ ಅದೇನೋ ಕೈ ತಿಕ್ಕಿದ್ರೆ ಹೋಗ್ತದೆ ಅಂತೇಳಿ ಎಲ್ಲೋ ಹೋಗಿ ಅದನ್ನು ಮಾಡಿಸ್ತಾರೆ. ಕೆಲವೊಬ್ಬರು ಸ್ಟ್ರೋಕ್ ಆದ ತಕ್ಷಣವೇ ಅದೇನಾಗಲ್ಲ, ನಾಟಿ ವೈದ್ಯರ ತೊಗೋಣ, ಒಂದು ಇದು ಮಾಡಿಸೋಣ ಅಂತೇಳಿ ಟೈಮ್ ವೇಸ್ಟ್ ಮಾಡ್ತಾರೆ. ಈ ಒಂದು ವಿಷಯಕ್ಕೆ ಬಂದಾಗ ತಾವು ವೈದ್ಯರಾಗಿ ಏನು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೀರಿ?
1: ಒಂದು ನಂಬಿಕೆಗಳಿದೆ ಜನರಿಗೆ, ಅದನ್ನು ಹೋಗಲಾಡ್ಸೋದು ಸ್ವಲ್ಪ ಕಷ್ಟ. ಬಟ್ ಆದರೂ ಫಸ್ಟ್ ಒಂದು ಗೋಲ್ಡನ್ ಅವರ್ ಅಂತ ಇದೆ ಇದರಲ್ಲಿ. ಸ್ಟ್ರೋಕ್ ಆಗಿದೆ ನಿನಗೆ ಇಮಿಡಿಯೇಟ್ ಗೊತ್ತಾಯ್ತಂದ್ರೆ 4.5 ತಾಸಲ್ಲಿ ಹಾಸ್ಪಿಟಲ್ ರೀಚ್ ಆದ್ರೆ, 4.5 ಅಂದ್ರೆ 4.5 ಒಳಗಡೆನೆ ನಾವು ಟ್ರೀಟ್ಮೆಂಟ್ ಕೊಡ್ಬೇಕು. ಅದರಲ್ಲಿ ನಾವು ಸಿಟಿ ಸ್ಕ್ಯಾನ್ ಮಾಡ್ಕೋಬೇಕು ಮಿನಿಮಮ್ ಬೇಸಿಕ್ ಅನ್ನು. ಅದಕ್ಕೆ ನೀವು ಬೇಗ ಬಂದ್ರೆ ಆಮೇಲೆ ನೀವು ಉಳಿದಿದ್ದೆಲ್ಲ ಮಾಡ್ಕೋಬಹುದು. ನೀವು ಎಲ್ಲಿಯಾದ್ರೂ ಹೋಗ್ರಿ, ನಿಮ್ಮ ನಂಬಿಕೆ ಪ್ರಕಾರ ಎಲ್ಲಿಯಾದರೂ ಹೋಗ್ರಿ, ಆಮೇಲೆ ನಾವು ಟ್ರೀಟ್ಮೆಂಟ್ ಕೊಡ್ಬೇಕು. ಯಾಕಂದ್ರೆ ನಾ ಇಶ್ಚಮಿಕ್ ಸ್ಟ್ರೋಕ್ ಅಂದಾಗ ಒಳಗೆ ರಕ್ತನಾಳದಲ್ಲಿ ರಕ್ತ ಎಪ್ಪಿಕೆಟ್ಟಿರುತ್ತೆ, ಕ್ಲಾಟ್ ಬಸ್ಟರ್ ಇಂಜೆಕ್ಷನ್ ಕೊಡ್ತದೆ, ಅದನ್ನು ನಾವು 4.5 ತಾಸಲ್ಲಿ ಕೊಡಬೇಕು. ಸಿಂಪ್ಟಮ್ಸ್ ಬಂದಾಗ ಅದು ಕೊಟ್ಟರೆಗಿನ ಮನುಷ್ಯ ಆರಾಮಾಗಿ ಕಾಲೇ ಬಿದ್ದಿರಲಿ ಕೈಯೇ ಬಿದ್ದಿರಲಿ ಎದ್ದು ಹೋಗುವಂಥ ಶಕ್ತಿ ಬಂದೇ ಬರ್ತದೆ. ಅದು ಕಾಂಪ್ಲಿಕೇಶನ್ ಇರ್ತವೆ, ರಿಸ್ಕ್ ತಗೊಂಡ್ರೆ. ಈಗ ನೋಡ್ರಿ, ಒಂದ್ಸಲ ಪಾಲಿಸಿ ಉಳಿತಂದ್ರೆ ಜೀವನ ಪರ್ಯಂತ ಅವನು ಹಂಗೆ ಅಂಗವೈಕಲ್ಯ ಹಂಗೆ ಉಳಿತದೆ. ಅಕಸ್ಮಾತ್ ನಾವೇನಾದ್ರೂ ಕರೆಕ್ಟಾಗಿ ಟ್ರೀಟ್ಮೆಂಟ್ ಟೈಮಿಗೆ ರೀಚ್ ಆಗಿ ಕೊಟ್ಟರೆಗಿನ ಆರಾಮಾಗ್ತಾನೆ. ಇನ್ನೊಂದು ಮಿಥ್ಯ ಅಂದರೆ ಅದು ಇಂಜೆಕ್ಷನ್ ಕೊಡ್ತಾರೆ. ಆಮೇಲೆ ಇನ್ನು ಹಳ್ಳಿ ಕಡೆ ಬೇರೆ ಬೇರೆ ಇದೆ, ಒಳ್ಳೆ ಎಣ್ಣೆ ಕುಡಿತಾರೆ, ಕುಡಿಸ್ತಾರೆ. ಆಮೇಲೆ ಹಾಲು, ಹಸಿ ಹಾಲಲ್ಲಿ ಬಳ್ಳೊಳ್ಳಿ ಮುಜು ಮಿಕ್ಸ್ ಮಾಡಿ ಕುಡಿದ್ರೆ ಆರಾಮಾಗ್ತದೆ ಅಂತಾರೆ. ಅವೆಲ್ಲ ಮಿಥ್ಯಗಳು, ಹಂಗಿಲ್ಲ. ವೈಜ್ಞಾನಿಕವಾಗಿ ಬಂದ್ಬಿಟ್ಟು ಏನೋ ಆಗಿರ್ತದೆ ಮೆದುಳಲ್ಲಿ, ಐದರ್ ರಕ್ತನಾಳಗಳು ಒಡೆದಿರ್ಬೋದು, ಇಲ್ಲಾಂದ್ರೆ ರಕ್ತನಾಳ ಬ್ಲಾಕ್ ಆಗಿರ್ಬೋದು. ಇನ್ನು ವಿಧ ವಿಧ ಸ್ಟ್ರೋಕ್ ಇದಾವೆ, ಬೇರೆ ಬೇರೆ ಇದಾವೆ. ಕೆಲವೊಂದು ಅನ್ಯೂರಿಸಮಲ್ ಸ್ಟ್ರೋಕ್ ಅಂತೆ, SAH ಅಂತೀವಿ, ವೀನ ಸ್ಟ್ರೋಕ್ಸ್ ಇದಾವೆ, ಅವೆಲ್ಲ ಬೇರೆ ಬೇರೆ ಕಾರಣನು. ಬಟ್ ಮೇನ್ ಆಗಿ ಕಾರಣ ಇರೋದು ಇಶ್ಚೆಮಿಕ್ ಆರ್ ಎಮರೇಜಿಕ್. ಎಮರೇಜಿಕ್ ಬಂದ್ಬಿಟ್ಟು BP ಜಾಸ್ತಿ ಆಗಿದೆ, ಆದವರಿಗೆ ರಕ್ತನಾಳ ಒಡೆದಿರ್ತದೆ. ಅವಾಗ ನಾವು ಅದರದ್ದು ಪ್ರಮಾಣ ಕಡಿಮೆ ಮಾಡಬಹುದಂದ್ರೆ BP ಕಂಟ್ರೋಲಿಗೆ ತರಬೇಕು. BP ಎಷ್ಟೊತ್ತು ಜಾಸ್ತಿ ಇರ್ತದೆ ಅಷ್ಟು ಮೆದುಳಿನಲ್ಲಿ ರಕ್ತ ತುಂಬಿಕೆ ಅಂತ ಹೋಗುತ್ತೆ. BP ಕಡಿಮೆ ಮಾಡ್ಬೇಕು. ಆಮೇಲೆ ಸುತ್ತ ಬಾವು ಬಂದಿರ್ತದೆ, ಬಾವು ಕಡಿಮೆ ಮಾಡ್ಬೇಕು. ಬಾವು ಕಡಿಮೆ ಮಾಡೋಕು ಇಂಜೆಕ್ಷನ್ ಬರ್ತವೆ. ಇದು ಎಮರೇಜಿಕ್ ಸ್ಟ್ರೋಕ್ ಆಯ್ತು. ಇಶ್ಚೆಮಿಕ್ ಸ್ಟ್ರೋಕ್ ಬಂದ್ಬಿಟ್ಟು ಎರಡ್ ತರ ಥೆರಪಿ ಇದೆ. ಇಂಟ್ರಾವಸ್ಕ್ಯುಲರ್ ಥ್ರಾಂಬೋಲೈಸಿಸ್ ಅಂತೀವಿ ಒಂದು, ಇನ್ನೊಂದು ಎಂಡೋವಸ್ಕ್ಯುಲರ್ ಥ್ರಾಂಬೆಕ್ಟಮಿ. ಎಂಡೋವಸ್ಕ್ಯುಲರ್ ಥ್ರಾಂಬೆಕ್ಟಮಿ ಬಂದ್ಬಿಟ್ಟು ರಾಯಚೂರು ಮಟ್ಟದಲ್ಲಿ ಇಲ್ಲ, ರಾಜ್ಯ ಸರ್ಕಾರ ಅದನ್ನ ತರ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ DSA ಮಷಿನ್ಸ್ ಬೇಕು, ನಮ್ಮ ಲೆವೆಲಲ್ಲಿ ಇಲ್ಲ. ನಾವೇನ್ ಮಾಡ್ಬೋದು, ಇಂಟ್ರಾವಸ್ಕ್ಯುಲರ್ ಥ್ರಾಂಬೋಲೈಸಿಸ್ ಮಾಡ್ತೀವಿ. ಈಗ ಪೇಷಂಟ್ ಏನಾದರೂ 3 ತಾಸೊಳಗೆ ಬಂದು ಅನ್ಕೊಳ್ಳಿ,

0: ನಮಗೆ ಸಿ ಟಿ ಸ್ಕ್ಯಾನ್ ಆಗೋಕ್ಕೆ ಒಂದು 25 ನಿಮಿಷ ಬೇಕಾಗ್ಬೋದು. ಅಂದರೆ ತಿರುಗಾಡೋಕ್ಕೆ ಅಲ್ಲಿ ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡು ಮಾಡಿ ಬಂದರೆ ಅದು ರೆಕಮೆಂಡೆಡ್ ಟೈಮ್ ವಿತಿನ್ 25 ಮಿನಿಟ್ಸಲ್ಲಿ ಯಾವುದೋ ಇಮೇಜಿಂಗ್ ಆಗಿರಬೇಕು. ಒಂದು ನಾವು ರಕ್ತಸ್ರಾವ ಆಗಿಲ್ಲ ಒಳಗೆ ಅಂತ ಕಂಡ್ಕೋಬೇಕಾಗಿ ಸ್ಕ್ಯಾನ್ ಬೇಸಿಕ್ ಸಿ ಟಿ ಸ್ಕ್ಯಾನ್ ಮಾಡ್ಕೊಂತೀವಿ. ಸ್ಟ್ರೋಕ್ ಸಿಂಪ್ಟಮ್ಸ್ ಇದೆ ಅಂತಂದಾಗ ಅವಾಗ ಥ್ರೋಂಬಲೈಸಿಸ್ ಮಾಡ್ಬೋದು. ಇದು ನೀವು ಮನುಷ್ಯ ಎಚ್ಚರ ಇದ್ದಾಗ 1.5 ತಾಸು ಅಂತ ಕೊಡ್ತೀವಿ. ಅದೇ ಮನುಷ್ಯ ಅಂದರೆ ಈಗ ಮಲಗಿರ್ತಾನೆ, ಬೆಳಗ್ಗೆ ಇದ್ದಾಗ ಮನುಷ್ಯ ಸ್ಟ್ರೋಕ್ ಆಗಿರ್ತದೆ, ಅದಕ್ಕೆ ವೇಕಪ್ ಸ್ಟ್ರೋಕ್ ಅಂತೀವಿ. ಅಂತ ಟೈಮಲ್ಲಿ ಎಕ್ಸ್ಟೆಂಡೆಡ್ ವಿಂಡೋ ಇರ್ತದೆ, ಅವಾಗ ನಾವು MRI ಮಾಡ್ಕೊಂತೀವಿ. ಫ್ಯೂಜನ್ ವೇಟೆಡ್ ಇಮೇಜಿಂಗ್ ಪ್ಲಸ್ ಫ್ಲೇಯರ್ ಮಿಸ್ ಮ್ಯಾಚ್ ಇದೆಯಾ ನೋಡ್ತೀವಿ, ಎಷ್ಟರ ಮಟ್ಟಿಗಿದೆ ಅಂತ ನೋಡಿಕೊಂಡು 9 ಅವರ್ಸ್ ಅಂತ ಲೆಕ್ಕ ಇಡ್ತೀವಿ. ಅಲ್ಲಿ ತನಕ ನಾವು ಇಂಟ್ರಾಸ್ಕ್ಯುಲರ್ ಥ್ರೋಂಬೊಲೈಸಿಸ್ ಮಾಡ್ಬೋದು. ಆಮೇಲೆ ಲಾರ್ಜ್ ವೆಜಲ್ ಅಕ್ಲೂಷನ್, ಇಲ್ಲಿ ಕೆರೋಟಿಡ್ ಆರ್ಟ್ರೀಸ್ ಇರ್ತವೆ ಎರಡೂ ಕಡೆ ಮೆದುಳಿಗೆ, ಬಲಭಾಗದ್ದು ಒಂದಿರುತ್ತೆ, ಎಡಭಾಗಕ್ಕೊಂದು ಕುತ್ತಿಗೆ ನರಗಳು ಇರ್ತವೆ ದೊಡ್ಡವು. ಆ ರಕ್ತದ ಸ್ರಾವಗಳು ಒಮ್ಮೆಲೆ ಬ್ಲಾಕ್ ಆಗಿದಾವೆ ಅಂತ ನೋಡ್ಬೇಕಂದ್ರೆ ಮತ್ತೆ CT ಅಂಜೋ ಎಲ್ಲ ಮಾಡ್ಕೇದಿರ್ತದೆ. ಅದಕ್ಕೆ ಅವು ಎಂಡೋಸ್ಕ್ಯುಲರ್ ಥ್ರೋಂಬೆಕ್ಟಮಿ ಕಳಿಸ್ಬೋದು 24 ತಾಸಲ್ಲಿ ಮಾಡ್ಬೋದು. ಮಾಡಿದ್ರೆ ಮನುಷ್ಯ ಮುಂದಿನ ಆಗ್ಬೋದಂತ ಅಂಗವೈಕಲ್ಯದಿಂದ ಕಾಪಾಡ್ಕೋಬಹುದು.
1: ಈಗ ಟ್ರೀಟ್ಮೆಂಟ್ ವಿಷಯಕ್ಕೆ ಬಂದಾಗ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಸ್ಟ್ರೋಕ್ ಆದರೂ ಕೂಡ ನೀವು ಹೇಳ್ದಂಗೆ ಅಲ್ಲಿ ಹೋದ್ರೆ ಇಲ್ಲಿ ಹೋದೆ, ಅಲ್ಲಿ ಇಂಜೆಕ್ಷನ್ ಹಾಕೊಂಡೆ, ಇಲ್ಲಿ ಇಂಜೆಕ್ಷನ್ ಹಾಕೊಂಡು ಅಂತೇಳಿ ಈ ಥರ ನಿರ್ಲಕ್ಷ್ಯ ಮಾಡಿದಾಗ ನೀವು ಹೇಳ್ದಂಗೆ ಬೇರೆ ರೀತಿಯ ಸಮಸ್ಯೆಗಳು ಅಂದರೆ ಅಂಗವೈಕಲ್ಯ ಆಗ್ತಕ್ಕಂಥ ಒಂದು ಸಮಸ್ಯೆ ಖಂಡಿತ ಆಗಿ ಆಗ್ತದೆ ಅನ್ನುವಂತ ಹೇಳಿದ್ರಿ. ಸಾಮಾನ್ಯವಾಗಿ ಈಗ ಸ್ಟ್ರೋಕು ಆದ ತಕ್ಷಣವೇ ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ, ಸ್ಟ್ರೋಕ್ BP ಶುಗರ್ ಇದ್ದವರಿಗೆ ಮತ್ತು ಬೇರೆ ಕಾರಣಗಳು ಇದ್ದವ್ರಿಗೆ ಸ್ಟ್ರೋಕ್ ಬರ್ತದೆ. ಬೇರೆ BP ಶುಗರ್ ಈ ಥರ ಕಾಯಿಲೆ ಇಲ್ಲಾರ್ದವ್ರಿಗೆ ಸ್ಟ್ರೋಕ್ ಏನು ಬರಲ್ಲ ಅನ್ನುವಂಥದ್ದು ನಂಬಿಕೆ ಬಲವಾಗಿದೆ ಅಂತ. BP ಶುಗರ್ ಇಲ್ಲಾದವರು ಕೂಡ ಸ್ಟ್ರೋಕ್ ಬರ್ಬೋದು ಅಂತ
0: ಬರ್ತದೆ. BP ಶುಗರೇ ಇರ್ಬೇಕಂತೇನಿಲ್ಲ, ಅದರ ಬೇರೆ ಕಾಜಸ್ ಇರ್ತವೆ. ಒಂದು ಬಂದ್ಬಿಟ್ಟು ಈಗ ಹೇಳಿದೆ ನಿಮಗೆ ವಸ್ಕುಲೈಟಿಸ್ ಇರ್ಬೋದು ಅಂತಂದು, ಚಿಕ್ಕ ಮಕ್ಕಳಂದ್ರೆ 30 ರಿಂದ 50 ವರ್ಷದವರಿಗೆ ಇದಾಗೋದು. ಆಮೇಲೆ ಇನ್ನೊಂದು RHD ಅಂತೀವಿ, 15 ವರ್ಷ ಒಳಗಿದ್ದ ಹುಡುಗರಿಗೆ ಆಗಿರ್ತದೆ ಯೂಶ್ವಲಿ ರೂಮ್ಯಾಟಿಕ್ ಹಾರ್ಟ್ ಡಿಸೀಸ್, ಹಾರ್ಟ್ಲಿಂದ ಬಂದಿರ್ತದೆ ಕಾಯಿಲೆ. ಅವಾಗ ಏನು ಮಾಡ್ತದೆ, ಹಾರ್ಟಲ್ಲಿ ಎಪ್ಪಗಟ್ಟಿರೋ ರಕ್ತ ಹಾರ್ಟ್ ಹೆಂಗ್ ಬೇಕಂಗೆ ಹೊಡ್ಕೊಂಡಾಗ ರಕ್ತ ಕ್ಲಾಟ್ ಆಗಿರೋದು ಮೇಲೆ ಬರ್ಸ್ಟ್ ಆಗುತ್ತೆ.
2: ಈ ಥರ ಭಾಳ ಕೇಸ್ ನೋಡಿ ನೀವು.
0: ಒಂದು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗೂ ಸ್ಟ್ರೋಕ್ ಆಗುತ್ತೆ, ರಕ್ತ ಎಪ್ಪಗಟ್ಟಬಾರ್ದಂತಂದು ಔಷಧ ಕೊಡ್ತಿರ್ತೀವಿ. ಅವರಿಗೆ ತಿಂಗಳ ತಿಂಗಳ ಬರ ಕೇಳಿರ್ತೀವಿ, ಚೆಕ್ ಮಾಡೋದಿರ್ತದೆ, ಪರೀಕ್ಷೆ ಮಾಡ್ಕೊಂತ ಇರ್ಬೇಕಿರ್ತದೆ. ಅವ್ರು ಬರೋದಿಲ್ಲ, ಕಂಟಿನ್ಯೂ ಗುಳಿಗೆ ನುಂಗ್ತಾ ಇರ್ತಾರೆ, 3-4 ವರ್ಷ ಆದಮೇಲೆ ಸ್ಟ್ರೋಕ್ ಆಗಿ ಬರ್ತಾರೆ, ರಕ್ತಸ್ರಾವ ಆಗಿರುತ್ತೆ ಮೆದುಳಲ್ಲಿ. ಮತ್ತೆ ಅನುವಂಶೀಯವಾಗಿ ರಕ್ತ ಎಪ್ಪುಗಟ್ಟುವಿಕೆ ಕಾರಣಗಳನ್ನು ಹೇಳಿದ್ದೀನಿ, ಪ್ರೋಟೀನ್ CES ಡಿಫಿಷಿಯನ್ಸಿ ಇರ್ತದೆ, ಅವು ರಕ್ತ ಎಪ್ಪುಗಟ್ಲಾರ್ದಂಗೆ ನೋಡ್ಕೊಂತದೆ ಮೈಯಲ್ಲಿ. ಬಟ್ ಅದು ಜಾಸ್ತಿ ಆಯಿತು ಅಂತಂದ್ರೂ ತ್ರಾಸು, ಕಡಿಮೆ ಆದ್ರೂ ತ್ರಾಸು, ಇವೆಲ್ಲ ಅನುವಂಶೀಯವಾಗಿ ಬರ್ತವೆ.
1: ಸರ್, ಈಗ ಸಾಮಾನ್ಯವಾಗಿ ಈ ಯಾವುದೇ ಸ್ಟ್ರೋಕ್ ಬರಬೇಕಂದ್ರೆ ರಕ್ತ ನಾಳಗಳ ಮತ್ತು ರಕ್ತದಲ್ಲಿ ಕೆಲವೊಂದು ಅಂಶಗಳು ಇರ್ತವೆ ಅಂತ ತಾವು ಹೇಳಿದರೆ, ರಕ್ತ ಗಟ್ಟಿ ಆದರೂ ಕೂಡ ಸ್ಟ್ರೋಕ್ ಆಗ್ತದೆ, BP ಶುಗರ್ ಇಲ್ಲದಿದ್ದರೂ ಕೂಡ ರಕ್ತದಲ್ಲಿ ಇರ್ತಕ್ಕಂಥ ದೋಷಗಳು ಕೂಡ ಇದಕ್ಕೆ ಕಾರಣ ಅಂತ ಹೇಳಿದರೆ, ಈಗ ಅದನ್ನು ಕಂಡುಕೊಳ್ಳೋದು ಹೇಗೆ ಸರ್?
0: ಅಂದರೆ ಯೂಶ್ವಲಿ ನಿಮಗೆ ಕೆಲವೊಮ್ಮೆ ತಲೆನೋವು ಬರ್ತಾ ಇರ್ತದೆ ಸಣ್ಣದಾಗಿ ಅವಾಗವಾಗ, ಕೆಲವೊಮ್ಮೆ ರೆಗ್ಯುಲರ್ ಆಗಿ ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಆದರೂ ನೀವು ರಕ್ತ ಪರೀಕ್ಷೆಗಳನ್ನು ಮಾಡಿಸ್ಕೋಬೇಕಂತಂದು ಅಡ್ವೈಸ್ ಮಾಡ್ತದೆ.
1: ಯಾವ ಟೆಸ್ಟ್ ಮಾಡಿಸ್ಕೊಂಡು?
0: ಯೂಶ್ವಲಿ ನಮಗೆ ಈಗ CBC ಮಾಡ್ಕೊಂಡ್ರು ಅದರಲ್ಲಿ ಒಂದಿಷ್ಟು ಗೊತ್ತಾಗುತ್ತೆ. HB ಕೆಲವೊಬ್ಬರಿಗೆ ಜಾಸ್ತಿ ಇರ್ತದೆ, ರಕ್ತ ಗಟ್ಟಿಯಾಗಿದೆ ಅಂತ ಹೇಳ್ತಾರೆ ಮೋಸ್ಟ್. ಅದಕ್ಕೆ ಭಾಳ ಬಂದ್ಬಿಟ್ಟು ಸ್ಮೋಕಿಂಗೇ ಕಾರಣ ನಮ್ಮ ಜನರಲ್ಲಿ, ಪಾಲಿಸೈಥೆಮಿಯ ವೇರ ಅಂತೀವಿ ಅದು, ಅದು ರಕ್ತದ ಕ್ಯಾನ್ಸರ್ ಲೆಕ್ಕಕ್ಕೆ ರಕ್ತ ಉತ್ಪತ್ತಿನೇ ಜಾಸ್ತಿ ಆಗ್ತಾ ಇರ್ತದೆ. ಅಂಥದ್ದು ಕಡಿಮೆ, ಬಟ್ ಸ್ಮೋಕಿಂಗಿಂದ ಆ ಥರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ರಕ್ತ ಗಟ್ಟಿಯಾಗಿರ್ತದೆ. ಆಮೇಲೆ ಕೊಲೆಸ್ಟ್ರಾಲ್ ಪರೀಕ್ಷೆ ಮಾಡಿಸ್ತಾ ಇರಬೇಕು, ಲಿಪಿಡ್ ಪ್ರೊಫೈಲ್ ಅಂತೀವಿ ಅದು ಮಾಡ್ತಾ ಇರಬೇಕು, ಸಿಸ್ಟಿನ್ ಲೆವೆಲ್ಸ್ ಅಂತೀವಿ. ಅಟ್ಲೀಸ್ಟ್ ಬೇಸಿಕ್ಸ್ ಅಂದರೆ ನಮಗೆ ಲಿಪಿಡ್ ಪ್ರೊಫೈಲ್ CBCಯಿಂದನೂ ಸಾಕಾಗುತ್ತೆ.
1: ಸರ್, ಈಗ ಯಾವುದೇ ಥರ ಸ್ಟ್ರೋಕ್ ಆಗಿರ್ಬೋದು ಬಂದಾಗ ಅದನ್ನು ಸಂಪೂರ್ಣವಾಗಿ ಗುಣಮುಖ ಮಾಡಲಿಕ್ಕೆ ಸಾಧ್ಯತೆ ಇಲ್ವಾ ಅಂತ?
0: ಸಾಧ್ಯತೆ ಇದೆ, ಅದೇ ಹೇಳಿದ್ ನಿಮಗೆ, ಕ್ಲಾಟ್ ಬಸ್ಟರ್ ಅಂತೀವಲ್ಲ, ಟೆನೆಕ್ಟ ಪ್ಲೇಸ್ ಅಲ್ಟೆ ಪ್ಲೇಸ್ ಎಲ್ಲ ಕೊಡ್ತೀವಿ 4 ವರ್ಷದಷ್ಟು. ಟೈಮ್ ಈಸ್ ಇಂಪಾರ್ಟೆಂಟ್ ಬಂದ್ ಅದೇ ಟೈಮಲ್ಲಿ ಬಂದ್ರೆಗಿನ ಕೊಟ್ಟರೆ ನಾರ್ಮಲ್ ಆಗ್ತಾರೆ, ಅಂಗವೈಕಲ್ಯ ಇರೋದಿಲ್ಲ. NIHS ಸ್ಕೋರ್ ಅಂತ ಮಾಡ್ತದೆ, ಬಂದ ತಕ್ಷಣ ನೋಡ್ತದೆ, ಅದಾದ್ಮೇಲೆ 24 ಗಂಟೆ ಆದ್ಮೇಲೆ ನೋಡ್ತದೆ, ಆಮೇಲೆ 14 ದಿನ ಆದ್ಮೇಲೆ ನೋಡ್ತದೆ. ಅದು ಎಷ್ಟು ಮಟ್ಟಿಗೆ ಬಂದ್ಗಳಿಗೆ ಗೊತ್ತಾಗುತ್ತೆ ಈ ಮನುಷ್ಯಗೆ ಮುಂದೆ ಏನಾಗ್ಬೋದು ಅಂತಂದು. ಅದೇನಾರು ಕರೆಕ್ಟ್ ಆಗಿ ಕ್ಲಾಟ್ ಬಸ್ಟ್ ಆಗಿ ಮುಂದಿನ ಜೀವಕೋಶಗಳೆಲ್ಲ ಉತ್ತಮವಾಗಿ ಬದುಕಿದ್ವು ಅಂದ್ರಗಿನ ಮನುಷ್ಯ ಡಿಸೇಬಲ್ ಫ್ರೀ ಆಗ್ತದೆ, ಆರಾಮೆ ತಿರುಗಾಡ್ತಾನೆ ಮನುಷ್ಯ, ಏನು ಇದೇ ಇರೋದಿಲ್ಲ. ಇಲ್ಲಪ್ಪ ಅಂದ್ರೆ ಅವ್ರ ಅಂಗವೈಕಲ್ಯ ಹಂಗೆ ಉಳಿತದೆ, ಬಹಳ ಜನ ಜೀವನ ಪರ್ಯಂತ ಹಂಗೆ ಉಳಿತದೆ,
1: ಅನುಭವಿಸಬೇಕಾಗುತ್ತೆ. ಮತ್ತೆ ಸರ್, ನಮ್ಮ ಕೇಳುಗರಿಗೆ ಈಗ ಸಾಕಷ್ಟು ಜನ ಏನ್ ಮಾಡ್ತಾರೆ, ಈ ತರ ಸ್ಟ್ರೋಕ್ ಆದಾಗ ಎಲ್ಲೆಲ್ಲೋ ಹೋಗ್ತಾರೆ ಟ್ರೀಟ್ಮೆಂಟ್ ತಗೊಳ್ತಾರೆ,

0: ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕ್ಕೂ ಗುಳಿಗೆ ಕೊಡ್ತದೆ, ಆರಾಮ ಇರ್ತಾರೆ. ಬಟ್ ಮನುಷ್ಯ ಅವ್ರು ಬರ್ತದೆ ಬಂದರೆ ಟ್ರೀಟ್ಮೆಂಟ್ ಕೊಡ್ಬೋದು, ಕೆಲವೊಮ್ಮೆ ಬರೋದಿಲ್ಲ, ಅದು ಅವೇರ್ನೆಸ್ಸು ಕಡಿಮೆ ಇದೆ. ಆಮೇಲೆ ಮೊಬೈಲ್ ಸ್ಟ್ರೋಕ್ ಯೂನಿಟ್ಸ್ ಅಂತ ಬರ್ತದೆ, ಬಟ್ ಅವಿನ್ನ ನಮ್ಮ ಇಂಡಿಯಾದಲ್ಲಿ ಇನ್ನ ಕಾನ್ಸೆಪ್ಟ್ ಇಲ್ಲ. ಎಮರ್ಜೆನ್ಸಿ ಹೋಗಿ ಅಲ್ಲಿ ಹೋಗಿ ಸ್ಟ್ರೋಕ್ ಡಿಟೆಕ್ಟ್ ಮಾಡೋಂಥದ್ದು ಆಗ್ಬೇಕು ಅಂದರೆ, ಯಾರು ಆಂಬುಲೆನ್ಸಿಗೆ ಫೋನ್ ಮಾಡಿದ್ರಂದ್ರು ಟ್ರೈನ್ಡ್ ಇರ್ಬೇಕು ಸ್ಟಾಫ್, ಇದು ಸ್ಟ್ರೋಕ್ ಇದೆ ಎಲ್ಲಿಗೆ ಹೋಯ್ಬೇಕು ಪೇಷಂಟ್ ನಂಬೋದು. ಯೂಶ್ವಲಿ ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಸ್ಟ್ರೋಕ್ ಯೂನಿಟ್ಸ್ ಅಂತ ಇರ್ತದೆ, ಎಲ್ಲ ಕೋಆರ್ಡಿನೇಟ್ ಮಾಡ್ಕೊಂತಾರೆ ಅವ್ರು, ರೇಡಿಯಾಲಜಿಸ್ಟು, ನ್ಯೂರಾಲಜಿಸ್ಟು, ಅಲ್ಲಿರೋ ಸ್ಟಾಫ್ ಯಾರ್ಯಾರಿರ್ತಾರೆ ಎಲ್ಲ ಕೋಆರ್ಡಿನೇಟ್ ಮಾಡ್ಕೊಂಡು ಏನು ಮಾಡ್ಬೋದು ಅಂತಂದು ಮಾಡೋದಿರ್ತದೆ. ನಿಮಾನ್ಸ್ ವತಿಯಿಂದ ಹಬ್ ಆ್ಯಂಡ್ ಸ್ಪೋಕ್ಸ್ ಮಾಡೆಲ್ ಅಂತ ಮಾಡ್ತಾ ಇದ್ದಾರೆ ಅವರು, ಕರ್ನಾಟಕ ಗೌರ್ಮೆಂಟ್ ಜೊತೆಗೆ ಹೊಂದಾಣಿಕೆಯೊಂದಿಗೆ ಮಾಡ್ತಾ ಇರೋದು. ಈಗ ಕೆ ಎಮ್ ಸಿ ಆರ್ ಐ ಹುಬ್ಳಿಗೆ ಅವರು ಹಬ್ ಆಗಿ ಮಾಡಕ್ ನಡೀತಾ ಇರೋದು, ಇನ್ನೂ ಅದು ಇಂಪ್ಲಿಮೆಂಟ್ ಆಗಿಲ್ಲ, ಆಗ್ತಾ ಇದೆ, ಸ್ಟ್ರೋಕ್ ಸೆಂಟರ್ ಆಗ್ತಾ ಇದೆ. ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಯ್ತಂದ್ರೆ ಪ್ರತಿ ಮೆಡಿಕಲ್ ಕಾಲೇಜ್ಗೂ ಮಾಡಬೇಕು ಆ ಥರ ಅಂತ ಪ್ಲಾನ್ ಇದೆ ಅವರಿಗೆ.
1: ಮುಂದಿನ ದಿನಗಳಲ್ಲಿ ಇದು ಆಗೇ ಆಗುತ್ತೆ ಅನ್ನುವಂಥದ್ದು ಒಂದು ವಿಶ್ವಾಸ ಇದೆ. ಯಾಕಂದರೆ ಈಗ ತುಂಬಾ ಸ್ವಲ್ಪ ಬದಲಾವಣೆಗಳಾಗ್ತಾ ಇದ್ದಾವೆ ವೈದ್ಯಕೀಯ ರಂಗದಲ್ಲಿ, ಭಾರತದಲ್ಲಿ ಕೂಡ. ಸರ್, ಒಳ್ಳೆಯದು. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಈ ಸ್ಟ್ರೋಕ್ ಅಂದರೆ ಲಕ್ವ ಅಥವಾ ಪಾರ್ಶ್ವವಾಯು ಅಂದರೆ ಏನು, ಅದು ಯಾಕೆ ಬರ್ತದೆ, ಅದಕ್ಕೆ ಏನು ಕಾರಣಗಳು ಅನ್ನೋದನ್ನು ಕುರಿತು ಮಾಹಿತಿಯನ್ನು ಕೊಟ್ಟರು, ಜೊತೆಗೆ ಜೀವನ ಶೈಲಿ ಹೇಗೆ ಇಟ್ಕೋಬೇಕು ಮತ್ತು ಮುನ್ನೆಚ್ಚರಿಕೆ ಕ್ರಮವಾಗಿ ನಾವೇನು ಪಾಲಿಸಬೇಕು ಅನ್ನುವಂಥ ಒಂದು ವಿಷಯದ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟರೆ ನಮ್ಮ ಆಕಾಶವಾಣಿಗೆ ಬಂದು ತಾವು ಮಾಹಿತಿಯನ್ನು ಕೊಟ್ಟರು. ಧನ್ಯವಾದಗಳು ಸರ್.
0: ಧನ್ಯವಾದಗಳು.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:36, ವಾಣಿಜ್ಯ ಪ್ರಕಟಣೆಗಳ ನಂತರ 6:40 ಕ್ಕೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: 8:40ಕ್ಕೆ ಪ್ರದೇಶ ಸಮಾಚಾರ.
1: ಮಗ, ನಿನ್ನೆ ನಾನು ನನ್ನ ಸಹೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸಹೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM Suryaghar.gov.in.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15ಕ್ಕೆ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30ಕ್ಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿಧಾನ ಪರಿಷತ್ ಚುನಾವಣೆ, 8 ಅಭ್ಯರ್ಥಿಗಳ ನಾಮಪತ್ರ ಮಾನ್ಯ, ನಾಡಿದ್ದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕ. ಮುಜರಾಯಿ ಇಲಾಖೆ ದೇಗುಲಗಳ ನಿರ್ವಹಣೆಯನ್ನು ಮತ್ತಷ್ಟು ಸುಧಾರಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಯತ್ನ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಬೆಂಗಳೂರು ತುಮಕೂರು ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಕಾರವಾರ ಮಡ್ಗಾಂವ್ ರೈಲು ಸೇವೆ ಇನ್ನು ಮುಂದೆ ಖಾಯಂ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ. ವಾರ್ತೆಗಳ ವಿವರ: ವಿಧಾನಸಭೆಯ ಸದಸ್ಯರಿಂದ ವಿಧಾನ ಪರಿಷತ್ಗೆ ನಡೆಯುವ 7 ಸ್ಥಾನಗಳ ಚುನಾವಣೆಗೆ ಸಲ್ಲಿಕೆಯಾಗಿರುವ 8 ಅಭ್ಯರ್ಥಿಗಳ ನಾಮಪತ್ರ ಪುರಸ್ಕೃತಗೊಂಡಿವೆ. ಜೆಡಿಎಸ್ನ ಗೋವಿಂದರಾಜು, ಬಿಜೆಪಿಯ ರಘು ಆರ್, ಲಿಂಗರಾಜ್ ಪಾಟೀಲ್, ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್, ಶಿವಣ್ಣ ಬಿಎಸ್, ವಿನಯ್ ಕಾರ್ತಿಕ್, ಪಿವಿ ಮೋಹನ್, ತಿಪ್ಪಣ್ಣಪ್ಪ ಕಮಕನೂರ ಅವರ ನಾಮಪತ್ರಗಳು ಮಾನ್ಯಗೊಂಡಿವೆ ಎಂದು ಚುನಾವಣಾಧಿಕಾರಿ ಎಂಕೆ ವಿಶಾಲಾಕ್ಷಿ ತಿಳಿಸಿದ್ದಾರೆ. ಇದೇ 11ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕವಾಗಿದೆ. ಯಾರೊಬ್ಬರು ನಾಮಪತ್ರ ಹಿಂಪಡೆಯದಿದ್ದರೆ ಇದೇ 18ರಂದು ಮೇಲ್ಮನೆ ಸದಸ್ಯತ್ವಕ್ಕೆ ಮತದಾನ ನಡೆಯಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಮುಜರಾಯಿ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಗ್ರಾಮೀಣ ಮತ್ತು ಪಾರಂಪರಿಕ ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಯುವಕರಿಗೆ ಉತ್ತೇಜನ ನೀಡಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಮುಜರಾಯಿ ಇಲಾಖೆಯ ಆಡಳಿತಾತ್ಮಕ ವಿಚಾರಗಳ ಕುರಿತು ಸಮಗ್ರವಾಗಿ ಪರಿಶೀಲನೆ ನಡೆಸಿದ ಅವರು, ಇಲಾಖೆಗೆ ಒಳಪಡುವ ದೇಗುಲಗಳ ನಿರ್ವಹಣೆ, ಭಕ್ತರಿಗೆ ಒದಗಿಸಲಾಗುತ್ತಿರುವಂತಹ ಸೌಕರ್ಯಗಳು ಹಾಗೂ ಇಲಾಖೆಯ ಕಾರ್ಯಕ್ಷಮತೆಯನ್ನು ಮತ್ತಷ್ಟು ಸುಧಾರಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಪ್ರಯತ್ನ ಮಾಡುತ್ತಿದೆ ಎಂದು ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಮಂಡ್ಯ ತಾಲೂಕಿನ ತಗ್ಗಹಳ್ಳಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇವೇಗೌಡರ ಬಗ್ಗೆ ಕಾಂಗ್ರೆಸ್ಸಿಗರಿಗೆ ಈಗ ಅನುಕಂಪ ಬಂದಿದೆ ಎಂದು ತಿಳಿಸಿದ್ದಾರೆ. ದೇವೇಗೌಡರು ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಪ್ರಧಾನಿ ಸ್ಥಾನವನ್ನೇ ತ್ಯಜಿಸಿದ್ದರು ಎಂದು ಹೇಳಿದ್ದಾರೆ. ಇದೇ ವೇಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿರುವುದರಿಂದ ಒಕ್ಕಲಿಗ ಸಮುದಾಯದ ಮತದಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಬೆಂಗಳೂರು ಮತ್ತು ತುಮಕೂರು ಸುತ್ತಮುತ್ತ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಮುಖ್ಯ ಆಡಳಿತಾಧಿಕಾರಿ ಅಜಯ್ ಶರ್ಮಾ ಹಾಗೂ ನೈರುತ್ಯ ರೈಲ್ವೆ ನಿರ್ಮಾಣ ವಿಭಾಗದ ಹಿರಿಯ ಅಧಿಕಾರಿಗಳೊಂದಿಗೆ ಬೆಂಗಳೂರು ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತಹ ಹಾಗೂ ಪ್ರಸ್ತಾವಿತ ರೈಲ್ವೆ ಮೂಲಸೌಕರ್ಯ ಯೋಜನೆಗಳ ಪ್ರಗತಿ ಪರಿಶೀಲಿಸಿದರು. ಈ ಯೋಜನೆಗಳ ಮಹತ್ವ ಉಲ್ಲೇಖಿಸಿದ ಸಚಿವರು, ಬೆಂಗಳೂರು ಮತ್ತು ತುಮಕೂರು ಪ್ರದೇಶಗಳಲ್ಲಿ ಸುಧಾರಿತ ರೈಲು ಸಂಪರ್ಕವು ಕೈಗಾರಿಕಾ ಬೆಳವಣಿಗೆ, ವಾಣಿಜ್ಯ ಚಟುವಟಿಕೆಗಳು ಹಾಗೂ ಒಟ್ಟಾರೆ ಪ್ರಾದೇಶಿಕ ಅಭಿವೃದ್ಧಿಗೆ ಉತ್ತೇಜನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಎಲ್ಲಾ ಯೋಜನೆಗಳನ್ನು ನಿಗದಿತ ಸಮಯದ ಒಳಗೆ ಪೂರ್ಣಗೊಳಿಸುವುದು ಪ್ರಮುಖ ಆದ್ಯತೆಯಾಗಿದ್ದು, ಯಾವುದೇ ವಿಳಂಬವಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಾರವಾರ ಮತ್ತು ಮಡಗಾಂವ್ ನಡುವೆ ಸಂಚರಿಸುತ್ತಿದ್ದಂತಹ ವಿಶೇಷ ರೈಲನ್ನು ಇನ್ನು ಮುಂದೆ ಖಾಯಂ ಸೇವೆಯನ್ನಾಗಿ ಪರಿವರ್ತಿಸಲು ರೈಲ್ವೆ ಮಂಡಳಿ ಆದೇಶ ಹೊರಡಿಸಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಈ ರೈಲು ಎಸಿ, ಸ್ಲೀಪರ್ ಮತ್ತು ಸಾಮಾನ್ಯ ದರ್ಜೆಯ ಬೋಗಿಗಳನ್ನು ಒಳಗೊಂಡ ಒಟ್ಟು 14 ಬೋಗಿಗಳೊಂದಿಗೆ ಸಂಚರಿಸಲಿದೆ. ಈ ಭಾಗದ ಜನಸಾಮಾನ್ಯರಿಗೆ, ಉದ್ಯೋಗಿಗಳಿಗೆ, ಪ್ರವಾಸಿಗರಿಗೆ ಹಾಗೂ ಆರೋಗ್ಯ ಸೇವೆಗಾಗಿ ಗೋವಾಕ್ಕೆ ತೆರಳುವ ರೋಗಿಗಳಿಗೆ ಅತ್ಯಂತ ಉಪಯುಕ್ತವಾಗಲಿರುವ ಈ ಖಾಯಂ ರೈಲು ಸೇವೆಯ ಸೌಲಭ್ಯವನ್ನು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಂಸದ ಕಾಗೇರಿ ಮನವಿ ಮಾಡಿದ್ದಾರೆ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲಪಾಡ್ಗೆ ಜಾರಿ ನಿರ್ದೇಶನಾಲಯ 3ನೇ ನೋಟಿಸ್ ನೀಡಲು ಸಿದ್ದತೆ ನಡೆಸಿದೆ. ಬಿಟ್ಕಾಯಿನ್ಗಳನ್ನು ಭಾರತೀಯ ಕರೆನ್ಸಿಗೆ ಅಕ್ರಮವಾಗಿ ಪರಿವರ್ತಿಸುವ ಮೂಲಕ ನಲಪಾಡ್ ಖಾತೆಗೆ ಕೋಟಿ

0: ಕೋಟಿ ರೂಪಾಯಿ ರವಾನಿಸಲಾಗಿದೆ. ಜೊತೆಗೆ ಹ್ಯಾಕರ್ ಶ್ರೀಕಿಯೊಂದಿಗೆ ಅಕ್ರಮವಾಗಿ ಬಿಟ್ಕಾಯಿನ್ಗಳನ್ನು ಪಡೆದು ನಗದು ರೂಪದಲ್ಲಿ ಪರಿವರ್ತಿಸಿದ ಆರೋಪವೂ ಕೇಳಿಬಂದಿದೆ. ಈ ಹಿಂದೆ ಇಡಿ ಅಧಿಕಾರಿಗಳು ಶಾಸಕ ಎಂಎ ಹ್ಯಾರಿಸ್ ಹಾಗೂ ಮೊಹಮ್ಮದ್ ನಲಪಾಡ್ ಅವರ ನಿವಾಸಗಳ ಮೇಲೆ ದಾಳಿ ನಡೆಸಿ ಸಾಕ್ಷಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈಗಾಗಲೇ ಎರಡು ಬಾರಿ ನೋಟಿಸ್ ನೀಡಿದ್ದರೂ ಮೊಹಮ್ಮದ್ ನಲಪಾಡ್ ವಿಚಾರಣೆಗೆ ಹಾಜರಾಗಿಲ್ಲ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮೈಸೂರಿನ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ ಸೇರಿದಂತೆ ವಿವಿಧ ಸಿಎಸ್ಐಆರ್ ಸಂಸ್ಥೆಗಳ ಸಹಯೋಗದಲ್ಲಿ ಇದೇ 13ರಂದು ಬೆಂಗಳೂರಿನ ವಿಎಂ ಗಾಡ್ಕೆ ಕನ್ವೆನ್ಷನ್ ಸಭಾಂಗಣದಲ್ಲಿ ರೈಸ್ ಕಾನ್ಕ್ಲೇವ್ 2026 ಆಯೋಜನೆ ಮಾಡಲಾಗಿದೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಭೂ ವಿಜ್ಞಾನಗಳ ಖಾತೆಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಸಿಎಫ್ಟಿಆರ್ಐ ನಿರ್ದೇಶಕ ಡಾ ಗಿರಿಧರ್ ಪರ್ವತಂ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿಕಸಿತ ಭಾರತ 2047 ದೃಷ್ಟಿಕೋನದಡಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದ್ದು, ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತೆಗೆ ಉತ್ತೇಜನ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸಂಪೂರ್ಣ ಸರ್ಕಾರ, ಸಂಪೂರ್ಣ ಸಮಾಜ ಹಾಗೂ ಸಂಪೂರ್ಣ ವಿಜ್ಞಾನ ಮತ್ತು ನವೋದ್ಯಮ ಎಂಬ ಪರಿಕಲ್ಪನೆಯಡಿ ಈ ಸಮಾವೇಶ ಜರುಗಲಿದೆ. ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉತ್ಪನ್ನಗಳಾಗಿ ಪರಿವರ್ತಿಸಲು ಮತ್ತು ಯುವ ನವೋದ್ಯಮಿಗಳಿಗೆ ಸೂಕ್ತ ಪರಿಸರ ವ್ಯವಸ್ಥೆ ನಿರ್ಮಿಸಲು ಇದು ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ರೈತರ ಕೃಷಿ ಭೂಮಿಯ ಸಂಸ್ಕರಣೆ, ಮಣ್ಣಿನ ಫಲವತ್ತತೆ ಕಾಪಾಡುವಿಕೆ ಹಾಗೂ ಸುಸ್ಥಿರ ಕೃಷಿ ಪದ್ದತಿಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವಂತಹ ಖೇತ್ ಬಚಾವೋ ಅಭಿಯಾನಕ್ಕೆ ಗದಗದಲ್ಲಿ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಕೃಷಿ ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದು ಕೃಷಿ ಭೂಮಿಯ ಸಂರಕ್ಷಣೆ ಮತ್ತು ಮಣ್ಣಿನ ಆರೋಗ್ಯ ಕಾಪಾಡುವಿಕೆ ಇಂದಿನ ಅಗತ್ಯವಾಗಿದೆ ಎಂದು ಹೇಳಿದ್ದಾರೆ. ರೈತರು ವೈಜ್ಞಾನಿಕ ಕೃಷಿ ಪದ್ದತಿಗಳನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಮಣ್ಣಿನ ಪರೀಕ್ಷೆ, ನೀರಿನ ಸಮರ್ಪಕ ಬಳಕೆ ಹಾಗೂ ಸಾವಯವ ಜೊತೆಗೆ ನೈಸರ್ಗಿಕ ಕೃಷಿ ಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಮಂಡ್ಯ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಮ್ಯಾಪಿಂಗ್ ಕಾರ್ಯವು ಈಗಾಗಲೇ 96.59% ಪ್ರಗತಿಯನ್ನು ಕಂಡಿದ್ದು, ಉಳಿದ ಬಾಕಿ ಮ್ಯಾಪಿಂಗ್ ಅನ್ನು ಶೀಘ್ರವೇ ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ್ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯವನ್ನು ಯಶಸ್ವಿಗೊಳಿಸಲು ಮತ್ತು ಆರೋಗ್ಯಯುತ ಮತದಾರರ ಪಟ್ಟಿಯನ್ನು ಅಂತಿಮಗೊಳಿಸುವಲ್ಲಿ ನಿಯಮದಾನುಸಾರ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಚಟುವಟಿಕೆಗಳು ಹಾಗೂ ಅವರಿಂದ ಉಂಟಾಗುವ ಸಾವು ನೋವುಗಳ ಬಗ್ಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕಟ್ಟುನಿಟ್ಟಿನ ನಿಗಾ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಸೂಚನೆ ನೀಡಿದ್ದಾರೆ. ವಿವಿಧ ಆರೋಗ್ಯ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೆಪಿಎಂಇ ಕಾಯ್ದೆ ಉಲ್ಲಂಘನೆಯಾಗದಂತೆ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ನಡೆಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ತಾಯಿ ಮತ್ತು ಶಿಶು ಆರೋಗ್ಯ, ಕ್ಷಯರೋಗ ನಿಯಂತ್ರಣ, ಡೆಂಗ್ಯೂ ತಡೆ, ಬಾಲ್ಯ ವಿವಾಹ ಮತ್ತು ರಕ್ತಹೀನತೆ ಸಮಸ್ಯೆಗಳ ಕುರಿತು ವಿಸ್ತೃತ ಚರ್ಚೆ ನಡೆಸಲಾಯಿತು. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಹಾಗೂ ಒಳನಾಡಿನ ಹಲವೆಡೆ ಮಳೆಯಾದ ವರದಿಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ. ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಾದಂತಹ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕೃಷಿ ಬಳಕೆಯ ಸಬ್ಸಿಡಿ ಯೂರಿಯಾ ರಸಗೊಬ್ಬರವನ್ನು ಅಕ್ರಮವಾಗಿ ಬಳಸಿಕೊಂಡು ನಕಲಿ ಡಿಇಎಫ್ ಆಯಿಲ್ ತಯಾರಿಸುತ್ತಿದ್ದಂತಹ ಘಟಕದ ಮೇಲೆ ದಾಳಿ ನಡೆಸಿರುವ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಮತ್ತು ಕೃಷಿ ಇಲಾಖೆ ಜಾಗೃತ ದಳದ ಅಧಿಕಾರಿಗಳ ತಂಡ 216 ಚೀಲ ಯೂರಿಯಾ ಗೊಬ್ಬರವನ್ನು ಜಪ್ತಿ ಮಾಡಿದ್ದಾರೆ. ಎಸ್ಐಆರ್ ಸಂಬಂಧ ಜನರು ಮತದಾನದ ಹಕ್ಕು ಕಳೆದುಕೊಳ್ಳಲು ಅವಕಾಶ ನೀಡದಂತೆ ಒತ್ತಾಯಿಸಿ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿ ಅವರಿಗೆ ರೈತರ ಸಂಘ, ದಲಿತ ಸಂಘ, ಕಾರ್ಮಿಕ ಸಂಘಟನೆಗಳು ಸೇರಿದಂತೆ ವಿವಿಧ ಜನಪರ ಸಂಘಟನೆಗಳು ಮನವಿ ಮಾಡಿ

0: ಒತ್ತಾಯ ಸಲ್ಲಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ 8 ಅಭ್ಯರ್ಥಿಗಳ ನಾಮಪತ್ರ ಮಾನ್ಯ, ನಾಡಿದ್ದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನ. ಮುಜರಾಯಿ ಇಲಾಖೆ ದೇಗುಲಗಳ ನಿರ್ವಹಣೆಯನ್ನು ಮತ್ತಷ್ಟು ಸುಧಾರಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಯತ್ನ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ಬೆಂಗಳೂರು ತುಮಕೂರು ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಕಾರವಾರ ಮಡ್ಗಾಂವ್ ರೈಲು ಸೇವೆ ಇನ್ನು ಮುಂದೆ ಖಾಯಂ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಈಗ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

0: ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೀಟನಾಶಕಗಳ ಆಯ್ಕೆ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಸ್ ಜಿ ಅಂಜಿನಾಳ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ.
1: ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯ ಕೀಟನಾಶಕಗಳು ಮತ್ತು ಕೀಟನಾಶಕಗಳ ಆಯ್ಕೆ ಯಾವ ರೀತಿ ಮಹತ್ವವನ್ನು ವಹಿಸ್ತದೆ, ಯಾವುದೇ ಒಂದು ಕೀಟ ಹತೋಟಿಯಲ್ಲಿ ಕೀಟನಾಶಕವನ್ನು ಆಯ್ಕೆ ಮಾಡಬೇಕಾಗಿತ್ತಂದರೆ ಯಾವ ಅಂಶಗಳನ್ನು ಗಮನದಲ್ಲಿಟ್ಟು ರೈತ ಬಾಂಧವರು ಆಯ್ಕೆಯನ್ನು ಮಾಡಬೇಕು, ಮತ್ತು ವಿಷಕಾರಿ ಕೀಟನಾಶಕಗಳು ಬೇರೆ ಬೇರೆ ಒಂದು ವಿಷದ ಅಂಶವನ್ನು ಗಮನಿಸಿದಾಗ ಯಾವ್ಯಾವ ಬಗೆಯ ಕೀಟನಾಶಕಗಳು ಬರ್ತವೆ, ಅದರ ಮಹತ್ವ ಏನು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟ ತಜ್ಞರಾದಂಥ ಡಾಕ್ಟರ್ ಶಿವಾನಂದ ಹಂಜನಾಳ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಶಿವಾನಂದ ಹಂಜನಾಳ್ ಅವರು.
2: ನಮಸ್ಕಾರ
1: ಹೇಳಿ. ಮೊದಲನೇದಾಗಿ ಕೀಟನಾಶಕದ ಬಳಕೆಯ ಒಂದು ವಸ್ತುಸ್ಥಿತಿಯನ್ನು ನೋಡಿದಾಗ ಏನನ್ಸುತ್ತೆ ನಿಮಗೆ, ವರ್ಷದಿಂದ ವರ್ಷಕ್ಕೆ ಕೀಟನಾಶಕಗಳ ಬಳಕೆ ಜಾಸ್ತಿ ಆಗ್ತಾಯಿದೆ ಅಂತೀರ ಅಥವಾ ಕಡಿಮೆ ಆಗ್ತಾಯಿದೆ ಅಂತೀರ?
2: ಇಲ್ಲ, ಕೀಟನಾಶಕಗಳ ಬಳಕೆ ಜಾಸ್ತಿನೇ ಆಗ್ತಾಯಿದೆ. ಈ ನಮ್ಮ ಭಾಗದಲ್ಲಿ ನೋಡಿದಾಗೆ, ನಮ್ಮ ಭಾಗದಲ್ಲಿ ಪ್ರಮುಖವಾದ ಬೆಳೆಗಳಂದರೆ ಭತ್ತ, ಮೆಣಸಿನಕಾಯಿ ಬೆಳೀತಾರೆ, ಹತ್ತಿ, ಈ ಮೂರು ಬೆಳೆಗಳಿಗೇನಂದರೆ ಅತಿ ಹೆಚ್ಚಾಗಿ ಕೀಟನಾಶಕಗಳನ್ನು ಬಳಸ್ತಾರೆ. ಕೀಟನಾಶಕಗಳಷ್ಟೇ ಅಲ್ಲ, ಕೀಟನಾಶಕಗಳು ಆಮೇಲೆ ರೋಗನಾಶಕಗಳು, ಕಳೆನಾಶಕಗಳು ಎಲ್ಲವೂ ಸೇರಿ ನಾವು ಪೀಡನಾಶಕಗಳಂತ ಕರಿತೀವಿ. ಅದರಲ್ಲಿ ಭಾಳಷ್ಟನ್ನು ಕೀಟನಾಶಕಗಳನ್ನ ಈ ಮೂರು ಬೆಳೆಗಳಲ್ಲಿ ಈ ಭಾಗದಲ್ಲಿ ಬೆಳೆಸ್ತಾರೆ. ಇದಲ್ಲದೇ ತರಕಾರಿಗಳು, ಹಣ್ಣುಗಳ ಮೇಲೆ ಇವುಗಳನ್ನು ಸಾಕಷ್ಟು ರೈತರು ಬಳಸ್ತಾರೆ. ಬಳಸೋಲ್ಲಿ ಕೆಲವೊಂದಿಷ್ಟು ವಿಧಾನಗಳಿದ್ದಾವೆ.
1: ಅಂದರೆ ಬಳಕೆ ಪ್ರಮಾಣ ಜಾಸ್ತಿನೇ ಆಗ್ತದೆ, ಯಾಕಂದ್ರೆ ಇತ್ತೀಚೆಗೆ ಸಾವಯವ ಕೃಷಿ, ಜೈವಿಕ ಕೀಟನಾಶಕ, ಜೈವಿಕ ರೋಗನಾಶಕ ಬಗ್ಗೆ ಒತ್ತಾಸೆ ಕೊಡ್ತಾ ಇದ್ದಿರ್ತೀವಲ್ಲ ವಿಜ್ಞಾನಿಗಳು.
2: ಕೊಡ್ತಾ ಇದ್ರು ಸಹ
1: ಆದಾಗ್ಯೂ ಸಹ ಈ ರಾಸಾಯನಿಕ ಕೀಟನಾಶಕಗಳ ಬಳಕೆ ಜಾಸ್ತಿ ಆಗ್ತದೆ.
2: ಜಾಸ್ತಿ ಆಗ್ತದೆ. ಕಾರಣ ಏನಂದ್ರೆ, ರೈತರಿಗೆ ಇನ್ನು ಈ ಜೈವಿಕ ಕೀಟನಾಶಕಗಳು ಮತ್ತು ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಏನು ಕರಿತೀವಿ ನಾವು, ಇನ್ನೂ ಅದ್ರ ಜೊತೆಗೆ ಅದ್ರ ಕಡೆ ಒಲವು ಇನ್ನೂ ಅಷ್ಟು
1: ಇಲ್ಲ. ಆ ಮಟ್ಟದಲ್ಲಿ ಸಿಗ್ತಕ್ಕಂಥ ಕೀಟನಾಶಕ, ಜೈವಿಕ ಕೀಟನಾಶಕ

0: ಸಿಗೋಷ್ಟು ಮಟ್ಟದಲ್ಲಿ ಸಿಗ್ತಾ ಇಲ್ಲ.
1: ಅವುಗಳದ್ದು ಅವೈಲೇಬಿಲಿಟಿನೂ ಆ ರೀತಿ ಕಡಿಮೆ ಇದೆ. ಈಗ ರೈತರು ಸ್ವಲ್ಪ ಕೇಳ್ಕೊಂತ ಬಂದ್ರೆ ಆ ರೀತಿ ನಾವು ಈಗ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಅದನ್ನು ಮಾಡ್ತಾ ಇದ್ದೀವಿ ನಾವು. ಇಲ್ಲೊಂದು ಈ ಬೆವೇರಿ ಅಂತ ಬರ್ತದೆ, ಮೆಟ್ರೈಜಿಯಮ್ ಅಂತ ಬರ್ತದೆ, ಅವುಗಳನ್ನು ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಈ ಕೀಟನಾಶಕಗಳ ಬಳಕೆ ಇನ್ನೂ ರೈತರು ಕಡಿಮೆ ಆಗಿಲ್ಲ. ಸ್ಪೆಷಲಿ ಹತ್ತಿಯಲ್ಲಿ ಮತ್ತು ಮೆಣಸಿನಕಾಯಿಯಲ್ಲಿ ಭಾಳಷ್ಟು ಕೀಟನಾಶಕಗಳನ್ನು ಬಳಸ್ತಾ ಇದ್ದಾರೆ ರೈತರು.
0: ಇನ್ನು ಕೀಟನಾಶಕಗಳಿಗೆ ಬಂದಾಗ ಇಲ್ಲಿ ಯಾವ್ಯಾವ ರೀತಿಯ ಕೀಟನಾಶಕಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇರ್ತವೆ, ಯಾವ್ಯಾವ ರೀತಿಯ ಕೀಟನಾಶಕಗಳಿದ್ದಾವೆ?
1: ಕೀಟನಾಶಕಗಳನ್ನು ವಿಂಗಡಣೆ ನಾವು 2-3 ಥರ ಮಾಡ್ಬೋದು. ಮೊದಲನೇದಾಗಿ ಅವುಗಳ ಕಾರ್ಯವಿಧಾನದ ಮೇಲೆ ನಾವು ಅವುಗಳನ್ನ 2-3 ಥರ ವಿಂಗಡಿಸ್ಬೋದು. ಮೊದಲನೇದಾಗಿ ನಾವು ಈ ಸಂಪರ್ಕ ಕೀಟನಾಶಕಗಳು ಅಂತ ಕರಿತೀವಿ, ಅಂದರೆ ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಅಂತ ಕರಿತೀವಿ. ಈಗ ಇಂಥ ಕೀಟನಾಶಕಗಳನ್ನ ನಾವು ಸಿಂಪಡಣೆ ಮಾಡಿದಾಗ ಹುಳು ಅದನ್ನು ತಿನ್ನಬೇಕು, ಅಥವಾ ಕೀಟದ ಸಂಪರ್ಕಕ್ಕೆ ಬಂದಾಗ ಆ ವಿಷ ಅದಕ್ಕೆ ತಗಲಿಬಿಟ್ಟು ಆಮೇಲೆ ಅದು ದೇಹದೊಳಗೆ ಹೋಗಿ ಅದನ್ನು ಕೊಲ್ತದೆ. ಅದಕ್ಕೆ ನಾವು ಸಂಪರ್ಕ ಕೀಟನಾಶಕ ಅಂತ ಕರಿತೀವಿ.
0: ಅಂದ್ರೆ ಅದು ಕೀಟದ ಮೈ ಮೇಲೆ ಬಿದ್ರೆ ಕೀಟನಾಶಕ ಬಿತ್ತಪ್ಪ ಅಂದ್ರೆ ಕೀಟ ಸಾಯ್ತದ ಮೈ ಮೇಲೆ ಕೀಟನಾಶಕ ಬಿದ್ರೆ.
1: ಕೆಲವು ಸಂಪರ್ಕ ಕೀಟನಾಶಕ ಅದ್ರ ಮೈ ಮೇಲೆ ಬಿದ್ರೆ ಸಾಯ್ತವೆ, ಅದು ತಿಂದ್ರೂ ಸಾಯ್ತವೆ ಕೆಲವೊಂದು ಕೀಟನಾಶಕಗಳು. ಇವುಗಳನ್ನ ನಾವು ಸಂಪರ್ಕ ಕೀಟನಾಶಕಗಳು ಅಂತ ಕರಿತೀವಿ. ಅದಕ್ಕೆ ಕಾಂಟ್ಯಾಕ್ಟ್ ಅಥವಾ ಸ್ಟಮಕ್ ಪಾಯ್ಸನ್ ಅಂತ ಕರಿತೀವಿ. ಇನ್ನು ಎರಡನೇದಾಗಿ ಅಂದ್ರೆ ವಿಂಗಡಣೆ ಅಂದ್ರೆ ಅಂತರ್ವ್ಯಾಪಿ ಕೀಟನಾಶಕಗಳು ಅಂತಂದೀವಿ. ಅಂದ್ರೆ ಈ ಕೀಟನಾಶಕಗಳನ್ನ ನಾವು ಸಿಂಪರಣೆ ಮಾಡಿದಾಗ ಅವು ಗಿಡ ಅದನ್ನ ಅಬ್ಸರ್ವ್ ಮಾಡ್ಕೋತದೆ, ಪ್ಲಾಂಟ್ ಅದನ್ನು.
0: ಅಂದರೆ ಅದು ಸಸ್ಯದ ಶರೀರದಲ್ಲಿ ಹೋಗುತ್ತೆ,
1: ಸಸ್ಯ ಶರೀರದ ಒಳಗಡೆ ಹೋಗ್ಬಿಟ್ಟು ಕಂಪ್ಲೀಟ್ ಗಿಡ ಎಲ್ಲವೂ ವಿಷ ಆಗ್ತದೆ. ಅದಕ್ಕೆ ನಾವು ಸಿಸ್ಟಮಿಕ್ ಇನ್ಸೆಕ್ಟ್ ಅಥವಾ
0: ಅಂತರ್ವ್ಯಾಪಿ ಕೀಟನಾಶಕ.
1: ಇಂಥ ಕೀಟನಾಶಕಗಳನ್ನ ಯೂಸ್ ಬಹಳವಾಗಿ ಈ ರಸ ಇರುವ ಕೀಟಗಳಿಗೆ, ಯಾಕಂದರೆ ಅವು ಈ ಸಸ್ಯಗಳಿಂದ ರಸ ಇರ್ತಾವ, ರಸದ ಜೊತೆಗೆ ವಿಷ ಅದರ ಬಾಡಿಯಲ್ಲಿ ಹೋಯ್ತಂದ್ರೆ ಅವಾಗ ಅದು ಸಾಯ್ತದೆ. ಇದಕ್ಕೆ ನಾವು ಅಂತರ್ವ್ಯಾಪಿ ಕೀಟನಾಶಕಗಳು ಅಂತ ಕರಿತೀವಿ. ಇದೇ ರೀತಿ ಇನ್ನೊಂದು ವಿಂಗಡಣೆ ಅಂದರೆ ಈ ಕೀಟ ಬೆಳವಣಿಗೆ ನಿಯಂತ್ರಕಗಳಂತ ಕರಿತೇವೆ ನಾವು, ಇನ್ಸೆಕ್ಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತ. ಇಂಥ ಕೀಟನಾಶಕಗಳು ಭಾಳಷ್ಟು ಮಾರುಕಟ್ಟೆಯಲ್ಲಿ ಇದ್ದಾವೆ. ಇವು ಏನು ಮಾಡ್ತಾವೆ ಅಂದರೆ ಈ ಸಿಂಪರಣೆ ಮಾಡಿದಾಗ ಯಾವಾಗ ಕೀಟದ ಅಥವಾ ಲಾರ್ವಾ ಅಥವಾ ಕೀಡೆ ಅಂತ ಕರಿತೀವಿ ಅಥವಾ ಮರಿ ಹುಳು ಅಂತ ಕರಿತೀವಿ, ಅವು ಇಂಥ ಕೀಟನಾಶಕಗಳನ್ನ ತಿಂದಾಗ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಅವು ಬೆಳವಣಿಗೆ ಆಗೋದಿಲ್ಲ.
0: ಉದಾಹರಣೆ ಯಾವ್ದಾದ್ರು ಕೊಡ್ತಿರೋದು?
1: ಉದಾಹರಣೆಗೆ ನೌಲೂರಾನ್ ಅಂತ ಇದೆ,
0: ನೌಲೂರಾನ್ ಕೀಟನಾಶಕ ಯಾವ ಕೀಟದ ಮೇಲೆ ಅದು ಪ್ರಭಾವ?
1: ಅದನ್ನ ಈ ಎಲ್ಲ ಏನು ಕೀಟ ಜಾತಿಗೆ ಸೇರಿದ ಕೀಟನಾಶಕಗಳದಾವ ನಾವು, ಲದ್ದಿ ಹುಳು ಅಂತ ಕರಿತೇವೆ, ಆಮೇಲೆ DBM ಅಂತೇಳಿ ಈ ಕ್ಯಾಬೇಜ್ ಕಾಲಿಫ್ಲವರ್ ಮೇಲೆ ಬರ್ತದೆ, ಅದಕ್ಕೆ ಉಪಯೋಗಿಸ್ಬೋದು. ಮುಂತಾದ ಕೀಟಗಳು ಏನು ಕೀಡೆ ಜಾತಿಗೆ ಏನು ಸೇರಿದಂಥ ಕೀಟ ಇದಾವೆ ಅವಕ್ಕೆಲ್ಲವುಗಳನ್ನ ಅವನು ಬಳಸ್ಬೋದು. ಅಂದರೆ ಒಂದು ಅಥವಾ ಎರಡನೇ ಹಂತದಲ್ಲಿ ಮರಿ ಹುಳು ಇದ್ದಾಗ ಅವುಗಳನ್ನ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾವೆ, ಸ್ವಲ್ಪ 4-5 ಹಂತಕ್ಕೆ ಹೋದ್ರೆ ಅಷ್ಟೊಂದು ಪರಿಣಾಮಕಾರಿ ಆಗಿರೋದಿಲ್ಲ. ಅದಕ್ಕೆ ರೈತರು ಯಾವಾಗ್ಲೂ ಮೊದಲೇ ಹಂತದಲ್ಲಿ ಅಂದರೆ ಇನ್ನೂ ಹುಳು ಸಣ್ಣ ಮೊದಲೇ ಹಂತದಲ್ಲಿ ಇರುವಾಗಲೇ ಕೀಟನಾಶಕಗಳನ್ನು ಬಳಸಬೇಕು. ಮತ್ತು ಯಾವಾಗ ರೈತರು ಏನಂದ್ರೆ ಮೊದಲು ಯಾವ ಹುಳ ಬಂದಿದೆ, ಅದು ಯಾವ ರೀತಿ ತಿಂತಾ ಇದೆ,
0: ಯಾವ ರೀತಿ
1: ಹಾನಿ ಮಾಡ್ತಾ ಇದೆ, ಅದೇನು ತಿಂತಾ ಇದೇನೋ ಅಥವಾ ರಸ ಇರುವಂತ ಕೀಟ ಇದೇನೋ ಅಥವಾ ಕೆಲವೊಂದು ಈಗ ಹಿಟ್ಟು ತೆಗಣಿ ಅದು ಬರ್ತಾವೆ, ಅವಕ್ಕಾಗಿ ನಾವು ಮತ್ತೆ ಬೇರೆ ಸ್ಪೆಸಿಫಿಕ್ ಇನ್ಸೆಕ್ಟಿಸೈಡ್ನ ಬಳಸಬೇಕಾಗ್ತದೆ. ರೈತರು ಅದಕ್ಕೆ ಕೀಟನಾಶಕಗಳನ್ನು ಸೆಲೆಕ್ಟ್ ಮಾಡ್ಬೇಕಾದ್ರೆ ಮೊದಲು ಹುಳ ಯಾವ ರೀತಿ ಇದೆ, ಯಾವ ರೀತಿ ತಿಂತದೆ, ಅದಕ್ಕೆ ನಾವು ಯಾವ ರೀತಿ ಕೀಟನಾಶಕಗಳನ್ನ ಬಳಸಬೇಕನ್ನೋದನ್ನ ರೈತರನ್ನು
0: ತಿಳ್ಕೊಬೇಕು. ಅಂದ್ರೆ ಮುಖ್ಯವಾಗಿ ರೈತರಿಗೂ ಇದ್ರ ಬಗ್ಗೆ ಒಂದು ಸಾಕಷ್ಟು ಜ್ಞಾನ ಬೇಕು. ಯಾವ ರೀತಿ ಕೀಟ ಹಾನಿ ಮಾಡ್ತಾ ಇದೆ, ತಿಂತದೋ ರಸ ಇರ್ತದೋ ಅಥವಾ ಬೇರು ಕಡಿತದೋ ಎಲೆ ತಿಂತದ ಅಂತಕ್ಕಂತ ಸಂಪೂರ್ಣ ಮಾಹಿತಿ ಗೊತ್ತಿರಬೇಕು.
1: ಆಮೇಲೆ ಎಲ್ಲಾ ಕೀಟನಾಶಕಗಳಲ್ಲೂ ಒಳಗಡೆ ಲೇಬಲ್ ಇರ್ತದೆ ಒಂದು, ಅದರಲ್ಲಿ ಎಲ್ಲಾ ಭಾಷೆಗಳಲ್ಲೂ ಬರೆದಿರ್ತಾರೆ.
0: ಹೌದು,
1: ಅದನ್ನು ರೈತರು ಓದ್ಬೇಕು. ಭಾಳಷ್ಟು ರೈತರು ಅದನ್ನು ಅದರಲ್ಲೆಲ್ಲ ಕೊಟ್ಟಿರ್ತಾರೆ, ಯಾವ್ದು ಕೀಟನಾಶಕ ಎಷ್ಟು ಪ್ರಮಾಣ, ಅದನ್ನು ಯಾವ ರೀತಿ ಬಳಸಬೇಕು, ಬಳಸಿದ ನಂತರ ಎಷ್ಟು ದಿನ ವೇಟ್ ಮಾಡಬೇಕು, ಇವೆಲ್ಲ ಮಾಹಿತಿ ಅದರಲ್ಲಿ ಕೊಟ್ಟಿರ್ತಾರೆ. ರೈತರು ಅದನ್ನು ನೋಡಬೇಕು. ಈಗ ಭಾಳಷ್ಟು ರೈತರು ಏನು ಮಾಡ್ತಾರೆ ಅಂದರೆ ಡೀಲರ್ಸ್ ಅಂಗಡಿಗೆ ಹೋಗ್ತಾರೆ, ಇಂಥದ್ದು ಬಂದದ ಹೇಳ್ತಾರೆ, ಅವ್ರು ಏನು ಕೊಡ್ತಾರೆ ಅದು ಒಯ್ದು ಸ್ಪ್ರೇ ಮಾಡ್ತಾರೆ. ಇಲ್ಲ ಕೆಲವೊಂದಷ್ಟು ಇಂಪ್ರೂವ್ ಆದಂಥ ರೈತರು ಈ ನಮ್ಮ ಕಾಂಟ್ಯಾಕ್ಟ್ ಇದ್ದಾಗ ನಮಗೂ ಕರೆ ಮಾಡಿ ಕೇಳ್ತಾರೆ ಅಥವಾ ವಾಟ್ಸಪ್ ಮೂಲಕ ಕಳಿಸ್ತಾರೆ. ಅಂಥ ರೈತರಿಗೆ ನಾವು ಕರೆಕ್ಟಾಗಿ ಹೇರಿರ್ತೀವಿ, ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ ಆ ರೀತಿ. ಅದಕ್ಕೆಲ್ಲ ರೈತರು ಇದನ್ನು ತಿಳ್ಕೊಬೇಕು.
0: ಇನ್ನು ತಾವು ಹೇಳಿದ್ರಿ ಕೆಲಸ ಮಾಡ್ತಕ್ಕಂಥ ಕಾರ್ಯವಿಧಾನದಿಂದ ಕೀಟನಾಶಕಗಳನ್ನು ಸಂಪರ್ಕ ಕೀಟನಾಶಕಗಳು, ಅಂತರ್ವ್ಯಾಪಿ ಕೀಟನಾಶಕ ಮತ್ತು ಕೀಟ ಬೆಳವಣಿಗೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೀಟನಾಶಕಗಳು ಅಂತ. ಇನ್ನು ಕೀಟನಾಶಕಗಳಲ್ಲಿ ಇರ್ತಕ್ಕಂಥ ವಿಷದ ಅಂಶವನ್ನು ಗಮನದಲ್ಲಿಟ್ಕೊಂಡ್ಬಿಟ್ಟು ಯಾವ ರೀತಿ ಇಲ್ಲಿ ಬೇರೆ ಬೇರೆ ಬರ್ತವೆ?
1: ಇಲ್ಲಿ ನೀವು ನೋಡಿರ್ಬೋದು, ರೈತರು ನೋಡಿರ್ತಾರೆ, ಈ ಕೀಟನಾಶಕಗಳನ್ನು ನೀವು ತೊಗೊಂಡ್ರೆ ಅದರ ಡಬ್ಬೆ ಮೇಲೆ ಈ ಕೆಂಪು ಕಲರು, ಆಮೇಲೆ ಹಳದಿ ಕಲರು, ನೀಲಿ ಕಲರು, ಹಸಿರು ಕಲರು ಮಾರ್ಕ್ ಹಾಕಿರ್ತಾರೆ. ಹೌದು, ಏನಂದ್ರೆ ಈ ಕೀಟನಾಶಕಗಳು ಎಷ್ಟು ವಿಷಕಾರಿ ಆಗಿದ್ದಾವೆ ಅಂತ ಅದರ ಬೇಸ್ಡ್ ಆನ್ ಅದರ ಮೇಲೆ ಅದು ಹಾಕಿರ್ತಾರೆ. ಈ ಕೆಂಪು ಕಲರ್ ಇತ್ತಂದ್ರೆ ಅದು ಅತ್ಯಂತ ವಿಷಕಾರಿ ಅಂತ ಕರೀತಾರೆ, ಎಕ್ಸ್ಟ್ರೀಮ್ಲಿ ಟಾಕ್ಸಿಕ್ ಇನ್ಸೆಕ್ಟಿಸೈಡ್ ಅಂತ. ಇವುಗಳನ್ನ ಯಾವ ರೀತಿ ಮಾಡಿರ್ತಾರೆ ಅಂದರೆ ಮೊದಲು ಇವುಗಳನ್ನ ಕೆಲವೊಂದು ಪ್ರಾಣಿಗಳ ಮೇಲೆ ಟೆಸ್ಟ್ ಮಾಡಿರ್ತಾರೆ, ಇಲಿನೂ ಮೊಲಗಳ ಮೇಲೂ ಟೆಸ್ಟ್ ಮಾಡಿರ್ತಾರೆ. ಹೆಂಗೆ ಅಂದರೆ ಅದಕ್ಕೆ ನಾವು LD50 ಅಂತ ಕರಿತೀವಿ. ಅಂದರೆ

0: ಲೀಥಲ್ ಡೋಸ್ ಅಂದರೆ ಎಷ್ಟು ಕೆಮಿಕಲ್ ಕೊಟ್ಟರೆ ಒಂದು ಅದರಲ್ಲಿ 50% ಪ್ರಾಣಿಗಳನ್ನ ಅದು ಕೊಲ್ತದೆ. ಆಮೇಲೆ ಅದು ಯಾವ ರೀತಿ ವಿಂಗಡಣೆ ಅಂದರೆ mg/kg ಬಾಡಿ ವೇಟ್, ಅಂದರೆ ಒಂದು ಎಷ್ಟು ಮಿಲಿಗ್ರಾಮ್ ಪ್ರತಿ ಕೆಜಿ ಬಾಡಿ ವೇಟಿಗೆ ಕೊಟ್ಟರೆ ಒಂದು 50% ಅವ್ರನ್ನ ಕೊಲ್ತದೆ ಅಂತ, ಅದಕ್ಕೆ LD50 ಅಂತ ಕರೀತಾರೆ. ಲೀಥಲ್ ಡೋಸ್ ಅಂದರೆ ಎಷ್ಟು ಮಿಲಿಗ್ರಾಮ್ ಅಷ್ಟು ವಿಷ ಕೊಟ್ಟರೆ ಅದೊಂದು 50% ಪಾಪ್ಯುಲೇಷನ್ ಕೊಲ್ತದೆ. ಆ ಬೇಸದ ಮೇಲೆ ಇದನ್ನು ಮಾಡಿರ್ತಾರೆ. ಅದಕ್ಕೆ ಕೆಂಪು ಅಂತ ಏನು ಬರುತ್ತೆ ಅದು ಅತ್ಯಂತ ವಿಷಕಾರಿ, ಎಕ್ಸ್ಟ್ರೀಮ್ಲಿ ಟಾಕ್ಸಿಕ್ ಅಂತ. ಇಂಥ ಕೀಟನಾಶಕಗಳನ್ನು ಯೂಸಲಿ ಈ ಕೀಡೆಗಳು ನಾಲ್ಕು ಅಥವಾ 5ನೇ ಹಂತಕ್ಕೆ ಬಂದಿರ್ತಾವೆ
1: ಅಂದರೆ ಬೆಳೆದು
0: ದೊಡ್ಡದಾಗಿರ್ತಾವೆ. ಈ ಕಡಲೆ ಮೇಲೆ ಬರ್ತದೆ ನಮ್ಮದು, ಹೆಲಿಕೋರ್ಪ ಅಂತ ಕರಿತೀವಿ, ಸ್ಪೋಡಾಪ್ಟ್ರ ಅಂತ ಕರಿತೀವಿ, ತೊಗರಿ ಮೇಲೆ ಬರ್ತದೆ. ಇವು ಕೊನೆ ಹಂತದಲ್ಲಿ ಬಂದಾಗ 4-5ನೇ ಹಂತದ ದೊಡ್ಡ ಕೀಡಾಗದೆ ಇನ್ನೇನು ನಮ್ಗೆ ಹತೋಟಿ ಮಾಡೋ ಅಂಥ ಟೈಮ್ದಲ್ಲಿ ಈ ಕೀಟನಾಶಕಗಳನ್ನು ನಾವು ಬಳಸ್ಬೋದು. ಆಮೇಲೆ ಈ ಕೀಟನಾಶಕಗಳಿಂದ ಭಾಳಷ್ಟು ವಿಷಮುಕ್ತವಾಗಿರೋದ್ರಿಂದ ಭಾಳಷ್ಟು ಅವುಗಳ ಉಳಿವಿಕೆ ಇರುತ್ತದೆ, ಒಂದು ಪರ್ಸಿಸ್ಟೆನ್ಸ್ ಇರ್ತದೆ
1: ಇರ್ತದೆ.
0: ಅದಕ್ಕೆ ರೈತರು ಆದಷ್ಟು ಇವುಗಳನ್ನು ಅವಾಯ್ಡ್ ಮಾಡ್ತೀವಿ. ಭಾಳಷ್ಟು ಸರಿ ರೈತರಿಗೆ ನಾವು ಇದನ್ನು ಅವಾಯ್ಡ್ ಮಾಡ್ತೀವಿ. ಇನ್ನು ಎರಡನೇದಾಗಿ ಅದರ ಕೆಳಗೆ ಇನ್ನೊಂದು ಅಂದರೆ ಇದು ಹೆಂಗೆ ಅಂದರೆ ಇದು 1-50 mg ಪ್ರತಿ ಕೆಜಿ ಬಾಡಿ ವೇಟ್ಗೆ ಅದರ ಎಕ್ಸ್ಟ್ರೀಮ್ಲಿ ಟಾಕ್ಸಿಕ್ ಅಂತ ಕರಿತೀವಿ. ಅಂದರೆ ಇಷ್ಟೇ ಸ್ವಲ್ಪ ಪ್ರಮಾಣದಾಗ ಕೊಟ್ಟರು ಅದು ಕೊಲ್ಲುತ್ತೆ ಅಂತ. ಈಗ ಎರಡನೇದ್ದು ಇಂದ ಹಳದಿ ಬಣ್ಣ ಇರ್ತದೆ,
1: ಕೆಲವೊಮ್ಮೆ ಹಳದಿ ರೌಂಡ್ ಮಾಡಿರ್ತಾರೆ,
0: ಹಳದಿ ಇರ್ತದಲ್ಲ ಅದಕ್ಕೆ ನಾವು ಬಹಳ ವಿಷಕಾರಿ, ಅತ್ಯಂತ ಆಗಿಂದ ಬಹಳ ವಿಷಕಾರಿ ಅಥವಾ ಹೈಲಿ ಟಾಕ್ಸಿಕ್ ಅಂತ ಕರಿತೀವಿ. ಅಲ್ಲಿ ಏನಂದ್ರೆ ವಿಂಗಡಣೆ ಹೆಂಗೆ ಮಾಡಿ ಅಂದರೆ 50-500 gram ಅಂದರೆ ಅದು ಕೊಟ್ಟರೆ ಅದು 50% ಪಾಪ್ಯುಲೇಷನ್ ಕಿಲ್ ಮಾಡ್ತೆ ಅಂತ. ಅಂದ್ರೆ ಅಷ್ಟು ಇನ್ನೂ ಸ್ವಲ್ಪ ಅದು ಲೋ ಟಾಕ್ಸಿಕ್
1: ಅಂದರೆ ಕಡಿಮೆ ಇರುತ್ತೆ, ಅದರಲ್ಲಿ ವಿಷಕಾರಿ ಅಂಶ ಸ್ವಲ್ಪ ಕಡಿಮೆ ಇರುತ್ತೆ,
0: ವಿಷಕಾರಿ ಕಡಿಮೆ ಇರುತ್ತೆ. ಅಂದರೆ ಅಷ್ಟೊಂದು ಹೆಚ್ಚಿನ ಪ್ರಮಾಣ ಕೊಟ್ಟರು ನಾವು ಎಫೆಕ್ಟಿವ್ ಆಗೋದಿಲ್ಲ ಅಂತ. ಅದು ಮೊದಲೇ ಅಂತಂದರೆ ಬರೀ ಒಂದು 1-50 mg ಕೊಟ್ಟರು
1: ಅತ್ಯಂತ ವಿಷಕಾರಿ ಕೀಟನಾಶಕ ಯಾವ್ದಾರ ಒಂದು ಉದಾಹರಣೆ ಕೊಡ್ತೀರಿ? ಅತ್ಯಂತ ವಿಷಕಾರಿ
0: ಇದಾವೆ ಈಗ ನಮ್ಗೆ ಏನದಾವಲ್ಲ, ಮೊನೋಕ್ರೋಟೋಫಾಸು, ಕ್ಲೋರ್ಫೈರಿಫಾಸು, ಪ್ರೊಫೆನೋಫಾಸು, ಆಮೇಲೆ ಈ ಪೈರೆಥ್ರಾಯ್ಡ್ ಗ್ರೂಪಿಗೆ ಸೇರಿದೆ ಅಲ್ಲ ಲ್ಯಾಂಬ್ಡಾ ಸೈಲೋಥ್ರಿನ್ ಕರಡಿ ಅಂತ ಕರಿತೀವಿ, ಅದು
1: ಫೆನ್ವಲ್ಡ್ರೇಟ್,
0: ಸೈಪರ್ಮೆಥ್ರಿನ್, ಇವೆಲ್ಲವೂ ಅತ್ಯಂತ ವಿಷಕಾರಿ ಕೀಟಗಳೇ. ಈಗ ನಾವು ಬಳಸ್ತಕ್ಕದ್ದಲ್ಲಿ ಮೋರ್ ದೆನ್ 50% ಅವೇ ಇದಾವೆ ಅಂಥ ಕೀಟನಾಶಕಗಳಿದ್ದಾವೆ. ಹೀಗಾಗಿ ನಾವು ಅವುಗಳ ರೆಸಿಡ್ಯೂನ್ ಎಫೆಕ್ಟ್ನು ನೋಡ್ಬೋದು. ಈಗ ಭಾಳಷ್ಟು ಅದು ನಮ್ಮ ವಾತಾವರಣದಲ್ಲಿ ಅವುಗಳ ಉಳಿವಿಕೆ ಕಂಡುಬರ್ತದೆ, ಜಾಸ್ತಿ ಇರುತ್ತೆ. ಅದಕ್ಕೆ ಎರಡನೇ ರೀತಿಗೆ ಸೇರಿದಂಥವು ಕೆಲವೊಂದು ಕೀಟನಾಶಕಗಳಿದ್ದಾವೆ. ಈಗ ನಮ್ಮಲ್ಲಿ ಹಳದಿ ಇದಕ್ಕೆ ಬಂದರೆ ಅದರಲ್ಲಿ ಕಾರ್ಬಾಲಿನ್ ಬರ್ತದೆ, ಅಸಿಟಮಿಪ್ರಿಡ್ ಅಂತಿದೆ, ಪೆನ್ ಪ್ರೊಪ್ಯಾಥ್ರಿನ್ ಅಂತಿದೆ, ಕೆಲವೊಂದಿಷ್ಟು ಇದಾವೆ. ಇವುಗಳ ಮ್ಯಾಗೆ ಯೆಲ್ಲೋ ಕಲರ್ಸ್ ಇರ್ತದೆ,
1: ಸಿಂಬಲ್ ಯೆಲ್ಲೋ ಕಲರ್ ಸಿಂಬಲ್
0: ಇರ್ತದೆ. ಅದ ನಂತರ ನೆಕ್ಸ್ಟ್ ಬರೋದಂದ್ರೆ ಬ್ಲೂ ಕಲರ್ದು, ಅಂದರೆ ಇವು
1: ಹಳದಿ ನೀಲಿ
0: ನೀಲಿ ಕಲರ್, ಇವು ಮಧ್ಯಮ ವಿಷಕಾರಿ ಇದೆ ಅಂತ. ಇಂಥವು ಕೆಲವೊಂದಿಷ್ಟು ಕೀಟನಾಶಕಗಳಿದ್ದಾವೆ. ಈ ಕೆಲವೊಂದಿಷ್ಟು ನಮ್ಮಲ್ಲಿ ಅಸಫೇಟು, ಡೈಫೆಂಥಿರಾನು, ನೌಲುರಾನು, ಅಮ್ಯಾಮೆಕ್ಟಿನ್, ಬೆಂಜೋಯಿಟ್.
1: ಅಂದರೆ ಇವು ನೀಲಿ ಒಂದು ಸಿಂಬಲ್ ಇರತಕ್ಕಂಥ ಕೀಟನಾಶಕಗಳು ಸ್ವಲ್ಪ ಕಡಿಮೆ ಇರ್ತವೆ, ಜೊತೆಗೆ ಭಾಳಷ್ಟು ಸೇಫ್ಟಿಯನ್ನು ಬಳಸೋದು.
0: ಸೇಫ್ಟಿ ಅವುಗಳ ನೀಲಿ ಮತ್ತು ಹಸಿರು ಕಲರ್ ಬಣ್ಣದ ಏನಿದಲ್ಲ ಅವುಗಳನ್ನ ನಾವು ಬಳಸ್ಬೋದು, ಅವು ಎನ್ವೈರನ್ಮೆಂಟಿಗೆ ಭಾಳ ಸೇಫ್ ಆಗಿದ್ದಂಥವಂತೆ. ಇದು ಬ್ಲೂ ಕಲರ್ದಂತೆ ಇವುಗಳನ್ನು ನಾವು ಬಳಸ್ಬೋದು. ಇದರಲ್ಲಿ ಈಗ ಬರ್ತಕ್ಕಂಥ ಹೊಸ ಕೀಟನಾಶಕಗಳೇನಿದಾವೆ ಅವೆಲ್ಲ ಹೆಚ್ಚು ಕಡಿಮೆ ಬ್ಲೂ ಅಥವಾ ನೀಲಿ ಅಥವಾ ಹಸಿರು ಬಣ್ಣದ ಕೀಟನಾಶಕಗಳೇ ಇದಾವೆ. ಈಗ ಹೊಸದಾಗಿ ಏನು ಬಂದಿದ್ದಾವೆ, ಲೆಮಾಮೆಕ್ಟಿನ್ ಬೆಂಜೋಯಿಟ್ ಆಯಿತು, ಕ್ಲೋರೆಂಟಿನ್ ಫ್ಲೋಲು, ಡೆಲಿಗೇಟು, ಸ್ಪಿನೋಸೈಡ್ ಅಂತವಲ್ಲ, ಇಂಥವೆಲ್ಲವು ಈ ಹೊಸದಾಗಿ ಹೆಚ್ಚು ಕಡಿಮೆ ಬ್ಲೂ ಅಥವಾ ಗ್ರೀನ್ ನೀಲಿ ಅಥವಾ ಹಸಿರು ಬಣ್ಣ.
1: ಅಂದರೆ ನೀವು ಹೇಳಿದಂಗೆ ಇವು ನೀಲಿ ಮತ್ತು ಹಸಿರು ಕೀಟನಾಶಕ ಸಿಂಬಲ್ ಇರತಕ್ಕಂಥ ಕೀಟನಾಶಕಗಳು ಕಡಿಮೆ ವಿಷಕಾರಿ ಕೀಟನಾಶಕ ಅಂತ ಹೇಳಿದ್ರೆ, ಇವು ಸಿಂಪರಣೆ ಮಾಡಿದರೆ ಕೀಟಗಳು ಹೇಗೆ ಸಾಯ್ತವೆ, ಇದಕ್ಕೆ ಸಾಯ್ತವ
0: ಇಲ್ಲ? ಇದರಿಂದ ಏನಾಗಿದೆ ಅಂದರೆ ಇದು ಹೊಸ ಟೆಕ್ನಾಲಜಿಯಲ್ಲಿ ಇವನ್ನ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಳಸಿದ್ರು
1: ಕಡಿಮೆ ಅಂಶ ಇರುತ್ತೆ, ವಿಷಕಾರಿ ಅಂಶ ಭಾಳ ಕಡಿಮೆ ಇರ್ತದೆ.
0: ವಿಷಕಾರಿ ಅಂಶ ಇದ್ರೂ ಅದು ಅಂದರೆ ಮೋಡ್ ಆಫ್ ಆ್ಯಕ್ಷನ್ ಬೇರೆ ಬೇರೆ ರೀತಿ ಇರ್ತವೆ. ನಮ್ಮದು ಹೇಳಿದೆ ಈ ಕೆಲವೊಂದು ಏನು ನರ್ವ್ ಪಾಯ್ಸನ್ಸ್ಗಾಗಿ ಕೆಲಸ ಮಾಡ್ತವೆ, ಕೆಲವೊಂದು ಫಿಮ್ಗಂಟ್ ಥರ ಕೆಲಸ ಮಾಡ್ತವೆ. ಈ ಹೊಸದಾಗಿ ಬಂದಂಥವು ಎಲ್ಲವೂ ಏನಂದರೆ ಒಂಥರ ಮಲ್ಟಿಪಲ್ ಎಫೆಕ್ಟ್ ಇದೆ, ಅವು ನರ್ವ್ ಪಾಯ್ಸನ್ ಆಗಿ ಕೆಲಸ ಮಾಡ್ತವೆ. ಈ ರೀತಿ ಹುಳುಗಳ ಮೇಲೆ ಅವು ಇದು ಮಾಡೋದ್ರಿಂದ
1: ಅಂದರೆ ಕಾರ್ಯವಿಧಾನ ವೈವಿಧ್ಯಮಯವಾದಂಥ ಕಾರ್ಯವಿಧಾನವನ್ನು ಮಾಡ್ತವೆ.
0: ಹೊಸದಾಗಿ ಬರ್ತಕ್ಕಂಥ ಕೀಟನಾಶಕಗಳು ಅವನ್ನು ಯಶಸ್ವಿಯಾಗಿ ಕಂಟ್ರೋಲ್ ಮಾಡ್ತವೆ. ಈ ಬಂದಿದ್ದು ಭಾಳಷ್ಟು ಪಾಪ್ಯುಲರ್ ಆಗಿದ್ದಾವೆ, ಎಮಾಮೆಕ್ಟಿನ್ ಬೆಂಜೋಯಿಟ್.
1: ಅದು ನೋಡ್ರಿ ಬಳಸೋದನ್ನು ಸಹ ಭಾಳ ಕಡಿಮೆ ಕ್ವಾಂಟಿಟಿ,
0: ಕಡಿಮೆ ಕ್ವಾಂಟಿಟಿ,
1: ನೀವು 0.3 ml ಅಂತ ಹೇಳ್ತೀರಿ, 0.5 g ಅಂತ ಹೇಳ್ತೀರಿ,
0: ಕಡಿಮೆ ಪ್ರಮಾಣದಲ್ಲಿ. ಈಗೇನು ಒಂದು ಜೋಬ್ನ ಇಟ್ಕೊಂಡು ಹೋಗ್ಬೋದು ಒಂದು ಎಕರೆ ಸ್ಪ್ರೇ ಮಾಡಂತ. ಮೊದಲೆಲ್ಲ ಲೀಟ್ರ್ 2 liter ಇವೆಲ್ಲ ಕ್ಲೋರೋಫೈರಿಫಾಸು, ಮೊನೋಕಡಾಸ್ 1 liter 2 liter ಒಯ್ಯಬೇಕಾಗ್ತಿತ್ತು. ಈಗ 80-60 g ಸಾಕಾಗ್ತಾವೆ ಒಂದು ಎಕರೆಗೆ. ಈ ರೀತಿ
1: ಈಗ ಸಾಮಾನ್ಯವಾಗಿ ತಾವು ಹೇಳಿದಂಗೆ ಈ ವಿಷಕಾರಿ ಅಂಶವನ್ನು ಅವಲಂಬಿಸಿ ಕೀಟನಾಶಕ ಹಸಿರು ಮತ್ತು ನೀಲಿ
0: ನೀಲಿ ಬಣ್ಣದ್ದು
1: ಇವನ್ನ ಬಳಸೋದು ಸೇಫ್ ಅಂತೀರಾ?
0: ಸೇಫ್, ಇವುಗಳನ್ನ ಬಳಸೋದು ಸೇಫು. ಯಾಕಂದರೆ ಇವುಗಳನ್ನ ನೀವು ಬಳಸಿದ್ಮೇಲೆ ನೀವು ವಾತಾವರಣಕ್ಕೂ ಸೇಫು ಮತ್ತು ಇತರ ಏನು ನಾವು ಪರತಂತ್ರ ಪರಭಕ್ಷಕ ಜೀವಿಗಳಂತೇನಿರ್ತವೆ ವಾತಾವರಣದಲ್ಲಿ

0: ಬೇರೆ ಹುಳುಗಳನ್ನು ತಿಂದು ಬದುಕ್ತಾ ಇರ್ತವೆ, ಅವುಗಳಿಗೂ ಅವಸ್ಕಲ್ಲ ಒಂದಿಷ್ಟು ಸ್ವಲ್ಪ ಸೇಫ್ಟಿ ಒದಗಿಸ್ತಾವೆ. ಅಂದರೆ ಅಷ್ಟೊಂದು ಪರಿಣಾಮ ಇವೇನು ರೆಡ್ ಲೇಬಲ್ಡ್ ಏನಿದಾವಲ್ಲ ಅವನ್ನು ಸ್ಪ್ರೇ ಮಾಡಿದಾಗ ಅವ್ರ ಜೊತೆಗೆ ಇವನು ಪರಭಕ್ಷಕ ಮತ್ತು ಜೀವಿಗಳು ಎಲ್ಲನೂ ಸತ್ತು
1: ಹೋಗ್ಬಿಡ್ತವೆ.
0: ಅದಕ್ಕೆ ಬ್ಲೂ ಗ್ರೀನ್ ಸ್ವಲ್ಪ ಮಟ್ಟಿಗೆ ಅವು ಸೇಫ್ ಹಾಗೆ ಕೆಲಸ ಮಾಡ್ತವೆ.
1: ಇಲ್ಲಿ ಇದು ವಿಷಕಾರಿ ಅಂಶವನ್ನು ಗಮನದಲ್ಲಿಟ್ಟುಕೊಂಡ್ಬಿಟ್ಟು ಕೀಟನಾಶಕ ಹೇಳಿದಿರ್ತಾವೆ, ರೆಡ್ ಲೇಬಲ್ಲು, ಬ್ಲೂ ಲೇಬಲ್ಲು, ಯೆಲ್ಲೋ ಲೇಬಲ್ಲು, ಗ್ರೀನ್ ಲೇಬಲ್ ಅಂತಕ್ಕಂಥವು. ಈ ಕೀಟನಾಶಕಗಳನ್ನು ಆಯ್ಕೆ ಮಾಡಬೇಕಾದ್ರೆ ರೈತರು ಆ ಲೆವೆಲನ್ನು ನೋಡಿ ಆಯ್ಕೆ ಮಾಡಬೇಕಾದಾಗ ಯಾವ ಒಂದು ಅಂಶವನ್ನು ಗಮನದಿಡಬೇಕು, ಕೀಟವನ್ನು ಯಾವ ರೀತಿ ಗಮನದಿಟ್ಟುಕೊಂಡು ಆಯ್ಕೆ ಮಾಡ್ಕೋಬೇಕಾಗ್ತಿರಲಿ?
0: ಅದೇ ಅವರು ನೋಡ್ಬೋದು, ಮೊದಲು ಬೆಳೆಗಳ ಮೇಲೆ ಕಚ್ಚಿ ತಿನ್ನುವಂಥ ಹುಳುಗಳಿದಾವೋ ಅಥವಾ
1: ಅಂದ್ರೆ ಅದು ಬೆಳವಣಿಗೆ ಹಂತವನ್ನು ನೋಡಿ ಆಯ್ಕೆ ಮಾಡ್ಕೋ,
0: ಬೆಳವಣಿಗೆ
1: ಕೀಟದ ಬೆಳವಣಿಗೆ
0: ಕೀಟದ ಬೆಳವಣಿಗೆ ಹಂತ ನೋಡಿ ಆಯ್ಕೆ ಮಾಡಿ. ಅದಕ್ಕೆ ರೈತರು ಏನು ಮಾಡ್ಬೇಕಂದ್ರೆ ಇನ್ನೂ ಬಿಗಿನಿಂಗ್ ಇದ್ದಲ್ಲೇ, ಇನ್ನೂ ನಾವೊಂದು ಆರ್ಥಿಕ ನಷ್ಟ ರೇಖೆ ಅಂತ ಕರಿತೀವಿ ಅಥವಾ ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್ ಅಂತ ಕರಿತೀವಿ. ಅಂದರೆ ಈಗ ಸಪೋಸ್ ನಾವು ಹೆಲಿಕೋರ್ಪ ತೊಗೊಂಡೇವು ಅಂದರೆ ಒಂದು ಗಿಡಕ್ಕೆ ಒಂದು ಕೀಡೆ ಇತ್ತಂದರೆ ಈಗ ತೊಗರಿ ಎಲ್ಲ ಆಯಿತು, ಕಡಲೆ ಎಲ್ಲ ಆಯಿತು ಅಂದರೆ ಅದು ಹಾನಿ ಮಾಡೋ ಹಂತಕ್ಕೆ ಬಂದಿದೆ ಅಂತ ಅರ್ಥ. ಆವಾಗ ಬಂದಾಗ ಎಲ್ಲೋ ಒಂದು 20 ಗಿಡದಾಗ ಒಂದು ಹುಳ ಕಂಡ್ರೆ ನಾವು ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ರೈತರು ಅದನ್ನು ತಿಳ್ಕೊಬೇಕು. ನಾವು ಆರ್ಥಿಕ ನಷ್ಟ ರೇಖೆ ಅಂತ ಏನು ಕರಿತೀವಿ, ಯೂಶ್ವಲಿ ಈ ಕೀಡೆ ಜಾತಿಗೆ ಸೇರಿದವೆಲ್ಲ ಒಂದು ಗಿಡಕ್ಕೆ ಒಂದು ಇದ್ದು ಅಂದ್ರೆ ಅವನ್ನ ಸ್ಪ್ರೇ ಮಾಡೋಕೆ ಯೋಗ್ಯ ಇದೆ ಅಂತ. ಆಮೇಲೆ ರಸಾಯನಿಕ ಕೀಟಗಳು ಏನಾದವ್ರು ಈಗ ಸಪೋಸ್ ನಾವು ಹತ್ತಿಯಲ್ಲಿ ತೊಗೊಂಡ್ರೆ ಈ ಥ್ರಿಪ್ಸ್ ನುಸಿ ಒಂದು ಎಲೆ ಕೆಳಗಡೆ ಒಂದು 8 ಇರಬೇಕು, ಹಂಗೊಂದು 3 ಎಲೆಯಲ್ಲಿ ಇಟ್ಕೊಂಡು ಮಾಡಬೇಕು, ಹಂಗೊಂದು ಎಕರೆದಲ್ಲಿ ಒಂದು 10-20 ಗಿಡಗಳನ್ನ
1: ನೋಡ್ಬೇಕು.
0: ಇನ್ನು ಒಂದು ಗಿಡದಾಗ ಎಲ್ಲೋ ಸ್ವಲ್ಪ ಗಣ ಅಂತಂದ್ರೆ ಸ್ಪ್ರೇ ಮಾಡೋ ಅವಶ್ಯಕತೆ ಇರೋದಿಲ್ಲ.
1: ಒಂದು 10-20 ಗಿಡ ನೋಡಿ ಎಲ್ಲೋ ಒಂದು ಗಿಡ ಕಾಣಿಸ್ತು ಅಂತಂದ್ರೆ ಬೇಕಾಗಿಲ್ಲ,
0: ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಡಣೆ ಮಾಡೋ ಖರ್ಚು ಜಾಸ್ತಿ ಆಗ್ತದೆ, ನಾವು ಅದಕ್ಕೆ ಕಂಟ್ರೋಲ್ ಮಾಡೋಕ್ಕಿಂತ ಸಿಂಪಡಣೆ ಖರ್ಚು ಜಾಸ್ತಿ ಆಗ್ತದೆ. ಅದಕ್ಕೆ ರೈತರು ಎಲ್ಲ ಬೆಳೆಗಳಲ್ಲಿ ಈ ರೀತಿ ಮಾಡಬೇಕು. ಎಲ್ಲೋ ಒಂದು ಗಿಡದಲ್ಲಿ ಬತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಸ್ಪ್ರೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಆರ್ತಿಯ ನಷ್ಟ ರೆಕ್ಕೆ ಅಂತ ಏನು ಹೇಳ್ತೀವಲ್ಲ, ಆಮೇಲೆ ಇವು ಹಸಿರು ಜಿಗಿಗಳು ಒಂದು ಎಲೆಗೆ 2 3 ಎಲೆ ನೋಡಬೇಕು. ಹಂಗೆ 10-20 ಗಿಡಗಳಲ್ಲಿ ಗಿಳಿಗೆ 2 ಕಂಡು ಅಂದರೆ ಅವಾಗ ಸ್ಪ್ರೇ ಮಾಡೋಕ್ಕೆ ಹೋಗಬೇಕು. ಅದೇ ರೀತಿ ಬಿಳಿ ನೊಣ ಎಲೆಗೆ ಒಂದು 8 ಇತ್ತು ಅಂದರೆ ಈ ರೀತಿ, ಅಥವಾ ನೀವು ಜನ್ರಲಾಗಿ ಏನೈತೆ ಒಂದು 10% ಡ್ಯಾಮೇಜ್ ಇತ್ತು ಅಂದರೆ ಅದಕ್ಕೆ ಸ್ಪ್ರೇ ಮಾಡೋಕ್ಕೆ ಯೋಗ್ಯ. ಒಂದು 1-2% ಇತ್ತು ಅಂದರೆ ಅದನ್ನು ಮಾಡುವ ಅವಶ್ಯಕತೆ ಇರೋದಿಲ್ಲ.
1: ಈಗ ತಾವು ಹೇಳಿದ್ರೆ ಕೀಟನಾಶಕಗಳು ಮಾಡ್ತಕ್ಕಂಥ ಕಾರ್ಯವಿಧಾನದ ಮೇಲೆ ಅವಲಂಬಿಸಿ ಬೇರೆ ಬೇರೆ ಗುಂಪುಗಳನ್ನು ಮಾಡ್ಕೊಂಡಿದ್ದಾರೆ, ಅದೇ ಮೇಲೆ ಅವುಗಳಲ್ಲಿ ಇರ್ತಕ್ಕಂಥ ವಿಷಕಾರಿ ಅಂಶವನ್ನು ಗಮನದಿಟ್ಟುಕೊಂಡು ಬೇರೆ ಬೇರೆ ಗುಂಪುಗಳನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಅವುಗಳಲ್ಲಿ ಇರ್ತಕ್ಕಂಥ ರಾಸಾಯನಿಕ ವಸ್ತುಗಳನ್ನು ಗಣನೆಗಿಟ್ಕೊಂಡ್ಬಿಟ್ಟು ಗುಂಪುಗಳು ಬರ್ತಾವೆ, ವೈವಿಧ್ಯಮಯವಾದಂಥ ಕೀಟನಾಶಕಗಳು ಇದಾವೆ.
0: ಈಗ ಮೊದಲು ನಾವೆಲ್ಲ ಎಂಡೋಸಲ್ಫಾನ್ ಅದು ಬಳಸ್ತಿತ್ತು ಮೊದಲು, ಈಗ ಅದನ್ನು ಬ್ಯಾನ್ ಮಾಡಿದ್ದಾರೆ. ಕ್ಲೋರಿನೇಟೆಡ್
1: ಇತ್ತೀಚೆಗೆ ಕೆಲವೊಂದು ಇನ್ನೂ ಕೆಲವೊಂದು ಬ್ಯಾನ್ ಮಾಡಿದ್ದಾರೆ.
0: ಇತ್ತೀಚೆಗೆ ಕೆಲವೊಂದು ಬ್ಯಾನ್ ಮಾಡಿದ್ದು ಕೆಲವೊಂದಿಷ್ಟು ಕೀಟನಾಶಕಗಳಿದ್ದಾವೆ. ಇದು ಅವು ಮೊದಲು ಎಂಡೋಸಲ್ಫಾನ್ ಬಳಸ್ತಿದ್ವಿ
1: ನಾವು,
0: ಮೊದಲು ಪುಡಿ ಬರ್ತಿತ್ತು, ಈಗ ಅದು ಕೆಲವೊಂದು ಕಡೆ ರೆಸ್ಟ್ರಿಕ್ಷನ್ ಮಾಡಿದ್ದಾರೆ, ಕೆಲವೊಂದು ಕಡೆ ಬ್ಯಾನ್ ಮಾಡಿದ್ದಾರೆ. ಆಮೇಲೆ ಅದಾದ ನಂತರ ಈ ಆರ್ಗನೋಫಾಸ್ಫೇಟ್ ಗ್ರೂಪ್ಸ್ ಅಂತ ಬಂದವು, ಅಂದರೆ ಇವೆಲ್ಲ ಮೊನೊಕೋಟೋಫಾಸು, ಕ್ಲೋರ್ಫೆರಿಫಾಸು, ಇವೆಲ್ಲವು ಪ್ರೊಫೆನೋಫಾಸು, ಇವೆಲ್ಲ ಆರ್ಗನೋಫಾಸ್ಫೇಟ್ಸ್ ಅಂತ ಗ್ರೂಪ್ ಅಂದ ಬೇಸ್ಡ್ ಆನ್ ಕೆಮಿಕಲ್ಸ್. ಇವಾದ ನಂತರ ಕೆಲವೊಂದು ಕಾರ್ಬೋಮೇಟ್ಸ್ ಗ್ರೂಪ್ ಅಂತ ಬಂದು, ಕೆಲವೊಂದು ಈ ಕಾರ್ಬೋಫಿರಾನ್ಗಳಿಗೆ ಅದು ಬಂದು ಕಾರ್ಬೋಫಿರಾನು, ಕಾರ್ಬೋಮೇಟ್,
1: ಥಿಮೆಟ್ಟು,
0: ಓಕೆ, ಇವು ಬಂದವು. ಇದಾದ ನಂತರ ಈ ಪ್ಯಾರಥ್ರಾಯ್ಡ್ ಗುಂಪಿಗೆ ಸೇರಿದಂಥ ಕೀಟನಾಶಕಗಳು, ಪ್ಯಾರಥ್ರಾಯ್ಡ್ಸು, ಸೈಪರ್ಮೆಥ್ರಿನ್ನು, ಲ್ಯಾಂಬಾಸೈಲೋಥ್ರಿನ್ನು, ಫೆನೋಲ್ರೇಟು, ಡೆಲ್ಟಾಮೆಥ್ರಿನ್ನು, ಇವೆಲ್ಲವೂ ಬಂದವು. ಇವೆಲ್ಲವೂ ಇಲ್ಲಿವರೆಗೂ ಏನಿದಾವಲ್ಲ ಇವೆಲ್ಲವೂ ರೆಡ್ ಲೆವೆಲ್ಡ್, ಇವು ಬಿಗಿನಿಂಗ್ ನಿಂದ
1: ಹಿಡ್ಕೊಂಡು
0: ಎಲ್ಲ ರೆಡ್ ಲೆವೆಲ್ಸ್ ಇದಾವೆ. ಇದು ತದನಂತರ ಏನು ಬಂದವೆ ಬೇರೆ ಬೇರೆ ಗ್ರೂಪ್ ಬಂದವೆ, ಈಗ ಅವೆಲ್ಲ ಸ್ವಲ್ಪ
1: ಈಗ ಮಾರುಕಟ್ಟೆಯಲ್ಲಿ ಯಾವ ಹೆಚ್ಚಿನ ಒಂದು ರೀತಿ ಒಳಗೆ ಕೀಟನಾಶಕಗಳು ಲಭ್ಯತೆ ಇದಾವೆ, ಯಾವ ಗುಂಪಿನ
0: ಎಲ್ಲ ಗುಂಪಿನ
1: ಆರ್ಗನೋಫಾಸ್ಫೇಟ್
0: ಆರ್ಗನೋಫಾಸ್ಫೇಟ್ ಜಾಸ್ತಿ ಇದಾವೆ, ಇನ್ನೂ ಜಾಸ್ತಿ ಅವುಗಳನ್ನೇ ಬಳಸ್ತಾ ಇದ್ದಾರೆ ಭಾಳಷ್ಟು ರೈತರು. ಈಗ ಹೊಸದಾಗಿ ಏನು ಬಂದವಲ್ಲ ಇವು ಕ್ಲೋರೆಂಟ್ರಿನಿಪ್ರೋಲು, ಸ್ಪಿನೋಸಾಡು, ಎಮಾಮೆಕ್ಟಿನ್ ಬೆಂಜೆವಿಟು, ಇವೆಲ್ಲ ಬ್ಲೂ ಗ್ರೀನ್ ಇದರಲ್ಲಿ ಇದಾವೆ, ಆ ಲೆವೆಲ್ನಲ್ಲಿ ಇದಾವೆ. ಅವುಗಳ ಬಳಕೆ ಈಗ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ಕ್ರಮೇಣ ರೈತರಿಗೂ ಗೊತ್ತಾಗ್ತಾ ಇದೆ. ಏನಾಗಿದೆ ಮೊದಲಿನಿಗೆ ಅವಕ್ಕೆ ಕೀಟನಾಶಕಗಳ ಅವಕ್ಕೆ ರೆಸಿಸ್ಟೆನ್ಸ್ ಬಂದಿದ್ದಾವೆ ಆಲ್ಮೋಸ್ಟ್ ಮೊದಲಿನ ಕೀಟನಾಶಕಗಳಿಗೆ. ನೀವು ಸ್ಪ್ರೇ ಮಾಡಿದ್ರೆ 4ನೇ ದಿವಸಕ್ಕೆ ಮತ್ತೆ ಕೀಟ ಬಂದಿರ್ತದೆ, ಇಲ್ಲ ಕೆಲವೊಂದು ಕಡೆ ಈ ಪೈರಥ್ರಾಯ್ಡ್ಗಳು ಬಳಸೋದು ರೆಸರ್ಜೆನ್ಸ್ ಅಂತ ಕರಿತೀವಿ, ಕಡಿಮೆ ಆಗೋ ಬದಲು ಹೆಚ್ಚಿಗೆ ಆಗ್ತದೆ. ಈಗ ಹತ್ತಿಯಲ್ಲಿ ನಾವು ಕೆಲವೊಂದೆಲ್ಲ ಈ ಪೈರಥ್ರಾಯ್ಡ್ಸ್ ಅದಾವೆ, ಅವು ಸ್ಪ್ರೇ ಮಾಡಿದ್ರೆ ಈ ಈ ಬಿಳಿ ನೊಣ ಇವು ಜಾಸ್ತಿ ಆಗೋ ಸಂಭವ ಇದಾವೆ. ಅದೇ ರೀತಿ ಮೆಣಸಿನಕಾಯಲ್ಲಿ ಕೆಲವೊಂದು ಈ ಫಿಪ್ರೋನಿಲ್ಲು ಅಂತ ಇಮಿಡಾಕ್ಲೋಪಿಡ್ ಕೆಲವೊಂದಿಷ್ಟು ರಿಸರ್ಜೆನ್ಸ್ ಆಗ್ತಾ ಇದಾವೆ, ಸಕಿಂಗ್ ಪೆಸ್ಟ್ ಎಲ್ಲ ಹೆಚ್ಚಿಗೆ ಆಗ್ತಾ ಇದಾವೆ ಕಡಿಮೆ ಆಗೋ ಬದಲು, ಈ ರೀತಿನೂ ಆಗ್ತಾ ಇದ್ದಾವೆ. ಆಮೇಲೆ ಭಾಳಷ್ಟು ಈ ಇತ್ತೀಚೆಗೆ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅಂದರೆ ಫೇಸ್ ವೈಸು ಈ ಕೆಂಪು ಮತ್ತು ಹಳದಿ ಬಣ್ಣದ ಏನು ಕೆಮಿಕಲ್ಸ್ ಇದಾವೆ ಎಕ್ಸ್ಟ್ರೀಮ್ಲಿ ಟಾಕ್ಸಿಕ್ ಅಂತ ಏನು ಕರಿತೀವಿ, ಅವುಗಳನ್ನ ಹಂತ ಹಂತವಾಗಿ ಬ್ಯಾನ್ ಮಾಡ್ತಾ ಇದೆ. ಈಗ ಅದರಲ್ಲಿ ಮೊದಲೆಲ್ಲ DDT ಇತ್ತು, ಬ್ಯಾನ್ ಆಯಿತು. ಆಮೇಲೆ ಟ್ರೈಜೋಫಾಸ್ ಇತ್ತು, ಅದು ಭಾಳಷ್ಟು ಯೂಸ್ ಮಾಡ್ತಿದ್ರು, ಅದು ಬ್ಯಾನ್ ಆಯಿತು. ಈ ಮೊನೊಕ್ರೋಟೋಫಾಸು ಈಗ ಇದು ತರಕಾರಿಗಳಲ್ಲಿ ಬ್ಯಾನ್ ಮಾಡಿದಾರನ್ನು, ಬಟ್ ಆದರೂ ರೈತರು ಇನ್ನೂ ಬಳಸ್ತಾ ಇದ್ದಾರೆ ತರಕಾರಿಗಳಲ್ಲಿ. ಯಾಕೆ ಬ್ಯಾನ್ ಮಾಡ್ತಾರಂದರೆ

0: ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಮ್ಮದು ಇದಿದೆ ಪೀಡನಾಶಕಗಳ ಪ್ರಯೋಗ ಇದೆ. ನಾವು ಅದರಲ್ಲಿ ರೆಸಿಡು ಅಂದರೆ ಈ ಭಾಗದಲ್ಲಿ ಯಾವ್ಯಾವ ಕ್ರಾಪಲ್ಲಿ ಎಷ್ಟೆಷ್ಟು ರೆಸಿಡು ಬರುತ್ತದೆ ಅಂತ ಕಂಡು ಈ ರೀತಿ ದೇಶದ ತುಂಬ ಎಲ್ಲ ಕೆಲವೊಂದಿಷ್ಟು ಲ್ಯಾಬೊರೇಟ್ರಿಗಳಿದ್ದಾವೆ. ದೇಶದ ತುಂಬ ಯಾವ ಕೆಮಿಕಲ್ ಎಷ್ಟು ಹೆಚ್ಚು ರೆಸಿಡ್ಯು ಉಳಿದಿರ್ತದೆ ಅಂಥ ಕೆಮಿಕಲ್ಗಳನ್ನು ಬ್ಯಾನ್ ಮಾಡ್ತಾ ಇದ್ದಾರೆ. ಈಗ ಹಿಂಗಾಗಿ ನೋಡಿರಿ, ಕಾರ್ಬೋಫಿರೋನ್ ಐತೆ, ಎಂಡೋಸಲ್ಫಾನ್ ಬ್ಯಾನ್ ಆಯಿತು, ಡೈಕೋಫಾಲ್ ಬ್ಯಾನ್ ಆಯಿತು, ಮಿಥೋಮಿಲ್ ಬ್ಯಾನ್ ಆಯಿತು, ಇವೆಲ್ಲವೂ ರೆಡ್ ಲೇಬಲ್ಡೇ. ಇಂಥವನ್ನು ಆದಷ್ಟು ಗೌರ್ಮೆಂಟ್ ಕ್ರಮೇಣವಾಗಿ ಅವುಗಳನ್ನ ಹಂತ ಹಂತವಾಗಿ ಬ್ಯಾನ್ ಮಾಡ್ತಾ ಇದೆ. ಇನ್ನು ಮುಂದೆ ನಮಗೆ ಬ್ಲೂ ಮತ್ತು ಗ್ರೀನ್ ಅಷ್ಟೇ, ಇನ್ನೊಂದು ಭಾಳ ಇನ್ನೊಂದು 5-6 ವರ್ಷಗೆ ಅಂಥವಷ್ಟೇ. ಈ ಮಾರುಕಟ್ಟೆಗೆ ಬರೋವೆಲ್ಲ ಬ್ಲೂ ಗ್ರೀನ್ ಇದಾವೆ, ರೆಡ್ ಯಾವ ಹೊಸದಾಗಿ ಬರ್ತಾ
1: ಇಲ್ಲ.
0: ಮೊದಲಿನ ಏನಿದೆ ಅವಷ್ಟೇ ಅವಷ್ಟೇ ಉಳ್ಕೊಂಡದೆ. ಅವನು ಇವತ್ತೊಂದು ನ್ಯೂಸ್ ಬರ್ತದೆ, ಪಂಜಾಬ್ದಲ್ಲಿ ಆಲ್ಮೋಸ್ಟ್ ಒಂದು 10 ಇನ್ಸೆಕ್ಟಿಸೈಡ್ ಬ್ಯಾನ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಅಂದರೆ ಇದಕ್ಕೆ ಈ ಇದು ಬಾಸ್ಮತಿ ರೈಸಲ್ಲಿ ಹೆಚ್ಚಾಗಿ ರೆಸಿಡ್ಯು ಉಳಿದಿದೆ,
1: ಕ್ಯಾನ್ಸರ್ ಇಫೆಕ್ಟ್ ಎಲ್ಲ ಜಾಸ್ತಿ
0: ಒಂದು ಇದ್ದಂಥವೆಲ್ಲ ಬ್ಯಾನ್ ಮಾಡಿದ್ದಾರೆ. ಎಸ್ಫೇಟು, ಬುಪ್ರೊಫೆಜಿನು, ಕ್ಲೋರ್ವೈರಿಫಾಸು, ಥಯಾಮಿಥಾಕ್ಸಮು, ಪ್ರೊಫೆನೋಫಾಸು, ಇಮ್ಡಾಕ್ಲೋಪ್ರಿಡು, ಇವನ್ನ ಸದ್ಯದ ಮಟ್ಟಿಗೆ ಒಂದು 60 ಡೇಸ್ಗೆ ಮಾರುವಂತಿಲ್ಲ ಅಂತ ಇವತ್ತು ನ್ಯೂಸಲ್ಲಿ ನೋಡಿದೆ ನಾವು.
1: ಈಗ ಇನ್ನೊಂದು ಅಂಶ, ಮೊದಲೆಲ್ಲ ನೀವು ರೈತರಿಗೆ ಹೇಳ್ತಾ ಇದ್ರಿ 1 ಲೀಟರ್ ನೀರಿಗೆ 2 ml ಹಾಕ್ರಿ, 1 ಲೀಟರ್ ನೀರಿಗೆ 3 ml ಹಾಕ್ತ ಅಂತ ಹೇಳಿದಂಥ ವಿಜ್ಞಾನಿಗಳು, ಇವಾಗ ರೈತರಿಗೆ 1 ಲೀಟರ್ ನೀರಿಗೆ 0.3 ml ಹಾಕಿ ಅಂತ ಹೇಳ್ತಾರೆ. ಯಾಕೆ ಈ ರೀತಿ ವ್ಯತ್ಯಾಸ ಆಗ್ತಾ ಇದೆ?
0: ಮೊದಲಿನ ಕೀಟನಾಶಕಗಳು ಏನಂದ್ರೆ ಅದು ಎಫೆಕ್ಟಿವ್ ಅಂದ್ರೆ ಅದನ್ನು ಜಾಸ್ತಿ ಬಳಸಿದಾಗ ಅದು ಎಫೆಕ್ಟಿವ್ ಆಗ್ತಿತ್ತು, ಅವುಗಳಲ್ಲಿ ಕೆಮಿಕಲ್ ಅಂಶ ಜಾಸ್ತಿ ಬಳಸಿದಾಗ ಅದು ಎಫೆಕ್ಟಿವ್ ಆಗ್ತಿತ್ತು. ಈಗ ಹೊಸದಾಗಿದ್ದಂಥ ಕೆಮಿಕಲ್ಗಳಿಂದ ಸ್ವಲ್ಪ ಪ್ರಮಾಣದಲ್ಲಿ ಬಳಸಿದಾಗೂ ಅವು ಟಾಕ್ಸಿಕ್ ಆಗಿ ಕೆಲಸ ಮಾಡ್ತವೆ. ಕೆಲವೊಂದ್ಸರಿ ನಾವು ಪ್ರೋ ಆಕ್ಟಿವ್ ಅಂತ ಕರೀತೀವಿ.
1: ಅಂದ್ರೆ ಇತ್ತೀಚೆಗೆ ಬರ್ತಕ್ಕಂಥ ಕೀಟನಾಶಕಗಳು ಪರಿಸರ ಪೂರ್ವಕವಾಗಿದ್ದಾವೆ
0: ಅಂತೀರಾ? ಪರಿಸರ ಪೂರ್ವಕವಾಗಿ ಇದೆ, ಆ ರೀತಿನೇ ಇದಾವೆ. ಬ್ಲೂ ಮತ್ತು ಗ್ರೀನ್ ಬ್ಯಾಂಡೆಡ್ ಏನಿದಾವೆ ಅವೆಲ್ಲ ಪರಿಸರ ಪೂರ್ವಕ ಇದಾವೆ. ಆಮೇಲೆ ಪ್ರೋ ಇನ್ಸೆಕ್ಟಿಸೈಡ್ಸ್ ಅಂತ ಕರಿತೀವಿ. ಅಂದರೆ ಈಗಿನ ಬರ್ತಕ್ಕಂಥ ಇನ್ಸೆಕ್ಟಿಸೈಡ್ ಹೆಂಗಿದಾವೆ ಅಂದರೆ, ನೀವು ಸ್ಪ್ರೇ ಮಾಡಿದಾಗ ಅವು ಇನ್ಆಕ್ಟಿವ್ ಇರ್ತಾವೆ. ಅಂದರೆ ಸ್ಪ್ರೇ ಮಾಡಿದ್ರೆ ಪ್ಲಾಂಟ್ ಮೇಲೆ ಬಿದ್ದಾಗ ಯಾವಾಗ ಹುಳುಗಳು ಅವನ್ನ ತಿಂತಾವಲ್ಲ, ಹೊಟ್ಟೆಗಳೇ ಹೋದಂಗೆ ಅವು ಆಕ್ಟಿವ್
1: ಆಗ್ತವೆ,
0: ಅವಕ್ಕೆ ಪ್ರೋ ಆಕ್ಟಿವ್ ಇನ್ಸೆಕ್ಟಿಸೈಡ್ಸ್ ಅಂತ ಕರಿತಾವೆ. ಈ ನಂಬಲ್ಲಿ ಉಲಾಲದ ಫ್ರೋನಿಕಮಿಡ್ ಇದೆ, ಕಾರ್ಬೋಸಲ್ಫಾನು, ಬೇರೆ ಬೇರೆ ಇದಾವೆ, ಈ ಬೇರೆ ಬೇರೆ ರೀತಿವು. ಅಂದರೆ ಅದರದ್ದು ಮೆಟಾಬೋಲೈಟ್ ಇರ್ತದೆ, ನೀವು ಸ್ಪ್ರೇ ಮಾಡಿದಾಗ ಆ್ಯಕ್ಟಿವ್ ಇರೋಂಗಿಲ್ಲ ಅದು. ಯಾವಾಗ ಇನ್ಸೆಕ್ಟ್ದು ಹೊಟ್ಟೆಗಳು ಹೋದಾಗ ಅಥವಾ ಹುಳದು ಹೊಟ್ಟೆಗಳು ಹೋದಾಗ ಆ್ಯಕ್ಟಿವ್ ಆಗ್ತದೆ, ಅಂದರೆ ಜಾಸ್ತಿ ಟಾಕ್ಸಿಸಿಟಿ ಆಗ್ತದೆ. ಮತ್ತು ಹೊಸದಾಗಿ ಬಂದಂಥ ಕೆಮಿಕಲ್ಗಳು ಈ ಥರ ಇದಾವೆ, ಸೊ ಪ್ರೋ ಇನ್ಸೆಕ್ಟಿಸೈಡ್ಸ್ ಅಂತ ಗೊತ್ತೆ. ಆ ರೀತಿ ಇರೋದರಿಂದ ಅವು ಯಾವಾಗ ತಿಂತ ಒಳಗಡೆ ಹೋದಾಗ ಹೆಚ್ಚಾಗಿ ಅದು ಟಾಕ್ಸಿಸಿಟಿ ಜಾಸ್ತಿ ಆಗಿ ಸತ್ತು ಹೋಗ್ತವೆ.
1: ಇನ್ನು ರೈತರ ಒಂದು ಇದಕ್ಕೆ ಬರೋಣ. ರೈತರು ಕೀಟನಾಶಕವನ್ನು ಆಯ್ಕೆ ಮಾಡುವಾಗ ಏನು ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಆಯ್ಕೆ ಮಾಡ್ಕೋಬೇಕಂತಿರ್ತಾವೆ?
0: ಮೊದಲೇ ಅಂಶ ಅಂದರೆ ಅವರ ಬೆಳೆಗಳಲ್ಲಿ ಯಾವ ಕೀಟ ಬಂದಿದೆ, ಅದು ರಸ ಹೀರೋ ಕೀಟನೋ ಅಥವಾ ಕಚ್ಚು ತಿನ್ನುವ ಕೀಟನೋ, ಆಮೇಲೆ ಅದು ಯಾವ ಹಂತದಲ್ಲಿದೆ. ಫಸ್ಟ್ನೇದ್ದು ಕೀಟವನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟು. ಅದು ಕೀಟ ಕರೆಕ್ಟಾಗಿ ಐಡೆಂಟಿಫೈ ಆದರೆ ಅದಕ್ಕೆ ಯಾವ ಕೆಮಿಕಲ್ ಬೇಕು ಅಂತ ಡಿಸೈಡ್ ಮಾಡ್ಬೋದು.
1: ಆಮೇಲೆ ಕೀಟ ಯಾವ ಹಂತದಲ್ಲಿದೆ,
0: ಯಾವ ಹಂತದಲ್ಲಿ ಅದು ಇಂಪಾರ್ಟೆಂಟ್. ಈಗ ಮೊದಲೇ ಹಂತದಲ್ಲಿ ಅಥವಾ ಎಣ್ಣೆ ಹಂತದಲ್ಲಿ ಅದು ಇತ್ತು ಅಂದರೆ ನಿಮಗೆ ಸ್ವಲ್ಪ ಡೋಸಲ್ಲಿ ಅಥವಾ ಕೆಮಿಕಲ್ಗಳನ್ನ ಬಳಸಬೇಕಾಗುತ್ತೆ. ಈಗ ಸಪೋಸ್ ಸ್ಪೋಡಾಪ್ಟರ್ ಆಯಿತು ಅಥವಾ ಹೆಲಿಕೋವರ್ಪ್ ಆಯಿತು, ಇನ್ನು ಒಂದು ಎರಡನೇ ಹಂತದಲ್ಲಿ ಇತ್ತಂದರೆ ನಾವು ಈಗ ಎಮಾಮೆಕ್ಟಿನ್ ಬೆಂಜೇವಿಟು, ಕ್ರೋಎಂಟ್ರಿಪೋನು ಅಥವಾ ಸ್ಪೆನೋಸೈಡ್ ಅಂತ ಕರಿತೀವಿ. ಇವೆಲ್ಲ ಇದು ಬ್ಲೂ ಗ್ರೀನ್ ಕೆಮಿಕಲ್ಸೇ, ಇವುಗಳಿಂದ ನಾವು ಹತೋಟಿ ಮಾಡ್ಬೋದು. ಅದೇ ಅದು 4-5 ಹಂತಕ್ಕೆ ಹೋದಾಗ ಮತ್ತೆ ಸ್ವಲ್ಪ ಅದು ಜಾಸ್ತಿ ಕೆಮಿಕಲ್ ಬೇಕಾಗ್ತದೆ, ಡೋಸ್ ಜಾಸ್ತಿ ಬೇಕಾಗ್ತದೆ. ಅಥವಾ ಈ ನಾವೇನು ಪೈರೆತ್ರಾಡ್ ಗುಂಪಿಗೆ ಸೇರಿದಂಥವೇನು ನಾಕ್ಡೌನ್ ಎಫೆಕ್ಟ್ ಅವಾಗ ಸ್ವಲ್ಪ ಬೇಕಾಗ್ತದೆ. ಅದಕ್ಕೆ ರೈತರು ಮೊದಲೇ ಹಂತದಲ್ಲೇ ಕಂಟ್ರೋಲ್ ಮಾಡಿಬಿಟ್ರೆ ಅವುಗಳನ್ನ ಬಳಸೋ ಅವಶ್ಯಕತೆ ಬರುತ್ತೆ.
1: ಕೀಟನಾಶಕನ ಆಯ್ಕೆ ಮಾಡಿಕೊಳ್ಳುವಾಗ ಕೀಟಗಳ ಹಂತ ಭಾಳ ಮುಖ್ಯ,
0: ಕೀಟಗಳ
1: ಯಾವ ಹಂತದಲ್ಲಿದೆ, ಕೀಟ ಯಾವ ರೀತಿ ತಿಂತಾ ಇದೆ ಅನ್ನೋದು ಭಾಳ ಮುಖ್ಯ,
0: ಅದು ಭಾಳ ಮುಖ್ಯ. ಆಮೇಲೆ ರೈತರು ಈ ತರಕಾರಿ ಮತ್ತು ಹಣ್ಣು ಬೆಳೆಗಳಲ್ಲಿ ಬಳಸಬೇಕಾದ್ರೆ ಅದರ ಲೆವೆಲ್ಸ್ ನೋಡಬೇಕು. ಈಗ ಏನಂತ ನೋಡಿ, ನಮ್ಮ ಭಾಗದಾಗೆ ಈ ಬದನೆಕಾಯಿ ನಿನ್ನೆ ಸಾಯಂಕಾಲ ಸ್ಪ್ರೇ ಮಾಡಿರ್ತಾರೆ, ನೆಕ್ಸ್ಟ್ ಡೇ ಮಾರ್ಕೆಟಿಗೆ ತೊಗೊಂಬರ್ತಾರೆ. ಹಂಗಿದ್ದಾಗ ನಾವು ತಿನ್ನೋರಿಗೆಲ್ಲದು ವಿಷಕಾರಿ ಅಂಶ ಎಲ್ಲ
1: ಹೋಗ್ಬಿಡುತ್ತೆ,
0: ವಿಷಕಾರದಲ್ಲಿ ಹೋಗ್ತದೆ. ಆಮೇಲೆ ನಮ್ಗೆ ಗೊತ್ತಿಲ್ಲ ಮುಂದೆ ಅವು ಎಷ್ಟೋ ಕೆಮಿಕಲ್ಸ್ ಏನೇನು ಡಿಸೀಸ್ ತರ್ತವೆ ಅಂತ. ಅದಕ್ಕೆ ಈ ಅದಕ್ಕೆ ಕೆಮಿಕಲ್ಸ್ಗಳು ನೋಡ್ಬೇಕು, ಅವಕ್ಕೆ ಬರೆದಿರ್ತಾರೆ ವೇಟಿಂಗ್ ಪೀರಿಯಡ್ ಅಂತ ಬರೆದಿರ್ತಾರೆ. ಸ್ಪ್ರೇ ಮಾಡಿದ ನಂತರ ಎಷ್ಟು
1: ಹಾರ್ವೆಸ್ಟ್
0: ಮಾಡ್ಬೇಕು ಅಂತ ಬರೆದಿರ್ತಾರೆ. ಅದಕ್ಕೆ ರೈತರು ಅದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕು.
1: ಈಗ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಎಷ್ಟು ದಿವಸ ವೇಟಿಂಗ್ ಪೀರಿಯಡ್ ಅದಾವೆ ಕೀಟನಾಶಕಗಳು ಎಲ್ಲ ಸರ್ವೆ ಸಾಮಾನ್ಯವಾಗಿ ಎಷ್ಟು ದಿವಸ ಇದಾವೆ ವೇಟಿಂಗ್ ಪೀರಿಯಡ್?
0: ಅದು ಬೆಳೆಗಳ ಮೇಲೆ ಹೋಗ್ತದೆ. ಈಗ ಸಪೋಸ್ ನೀವು ಒಂದು ಸ್ಪಿನೋಸೈಡ್ ಅಂತ ಇದೆ ಹೊಸ ಕೆಮಿಕಲ್ಲು, ನಾವೀಗ ಅದನ್ನ ಈಗ ಈ ಚಿಲ್ಲಿ ಬೆಳೆಗಳಲ್ಲಿ ತೊಗೊಂಡ್ರೆ 3 ದಿವಸ ಸಾಕಾಗ್ತದೆ, 3 ದಿವಸ ನಂತರ ಹಾರ್ವೆಸ್ಟ್ ಮಾಡಬೇಕು. ಅದೇ ನೀವು ಅದನ್ನ ರೆಡ್ ಗ್ರಾಮ್ನಾಗ ಹೋದರೆ ಅವರು 30-40 ಡೇಸ್ ವೇಟ್ ಮಾಡಬೇಕು ಅಂತಾರೆ. ಈ ರೀತಿ ಬ್ರಿಂಜಾಲಲ್ಲಿ 3 ದಿವಸ ಇದೆ. ಈಗ ಇವೆಲ್ಲ ಸೇಫರ್ ಕೆಮಿಕಲ್ಸ್, ನೀವು ಸ್ಪ್ರೇ ಮಾಡೋದು 3 ದಿವಸಕ್ಕೆ ಹಾರ್ವೆಸ್ಟ್ ಮಾಡ್ಬೋದು. ಅದೇ ಮತ್ತು ಗ್ರೇಪ್ಸಲ್ಲಿ 15 ಡೇಸ್ ಕೊಟ್ಟಿದ್ದಾರೆ. ಅಂದರೆ ಅದು
1: ಅಂದರೆ ಅದೇ ಕೀಟನಾಶಕ ಬೇರೆ ಬೇರೆ ಬೆಳೆಯಲ್ಲಿ
0: ಬೇರೆ ಬೇರೆ ವೇಟಿಂಗ್ ಪೀರಿಯಡ್ ಇದೆ.

ಇದುವರೆಗೆ ಕೀಟನಾಶಕಗಳ ಆಯ್ಕೆ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಕೀಟತಜ್ಞರಾದ ಡಾಕ್ಟರ್ ಎಸ್ ಜಿ ಹಂಚಿನಾಳ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾವಲತ್ತಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ.

ರಾಯಚೂರು ಜಿಲ್ಲೆಯ ಹವಾಮಾನ ಮುನ್ಸೂಚನೆಯಂತೆ ನಾಳೆ ದಿನಾಂಕ 10/6/2026 ಮಳೆ ಪ್ರಮಾಣ 10 ಮಿಲಿಮೀಟರ್, ಗರಿಷ್ಠ ಉಷ್ಣಾಂಶ 37 ಡಿಗ್ರಿ ಸೆಂಟಿಗ್ರೇಡ್, ಕನಿಷ್ಠ ಉಷ್ಣಾಂಶ 25 ಡಿಗ್ರಿ ಸೆಂಟಿಗ್ರೇಡ್, ಗರಿಷ್ಠ ಆರ್ದ್ರತೆ ಪ್ರಮಾಣ 73% ಇರುತ್ತದೆ. ಈಗ ಹೇಳಿದ ಹವಾಮಾನ ಮುನ್ಸೂಚನೆಯನ್ನು ಪರಿಗಣಿಸಿ ರೈತರು ಕೃಷಿ ಚಟುವಟಿಕೆಗಳನ್ನು ಅನುಸರಿಸಲು ಸಲಹೆ ನೀಡಲಾಗಿದೆ. ಸಾಮಾನ್ಯವಾಗಿ ಸದ್ಯ ರಾಜ್ಯದಲ್ಲಿ ಮುಂಗಾರು ಸಕ್ರಿಯವಾಗಿದೆ. ಮುಂಗಾರು ಬೆಳೆಗಳಾದ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಸಾವಿ ಇತ್ಯಾದಿ ಬೆಳೆಗಳನ್ನು ಬೆಳೆಯಲು ಸೂಕ್ತವಾಗಿದೆ.

ರೈತ ಬಾಂಧವರೇ, ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಈ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಸಜ್ಜೆ 2400 ರೂಪಾಯಿಗಳು, ಕಡಲೆಕಾಳು 5890 ರೂಪಾಯಿಗಳಿಂದ 5981 ರೂಪಾಯಿಗಳು, ಹತ್ತಿ 8550 ರೂಪಾಯಿಗಳಿಂದ 9653 ರೂಪಾಯಿಗಳು, ನೆಲಗಡಲೆ ಶೇಂಗಾ 6100 ರೂಪಾಯಿಗಳಿಂದ 7389 ರೂಪಾಯಿಗಳು, ಜೋಳ 4902 ರೂಪಾಯಿಗಳು, ಭತ್ತ 2498 ರೂಪಾಯಿಗಳಿಂದ 2802 ರೂಪಾಯಿಗಳು, ಕೆಂಪು ತೊಗರಿ 6489 ರೂಪಾಯಿಗಳಿಂದ 7639 ರೂಪಾಯಿಗಳು, ಬಿಳಿ ತೊಗರಿ 6389 ರೂಪಾಯಿಗಳು. ಇವು ಈ ದಿನದ ಪೇಟೆ ಧಾರಣೆ. ರೈತ ಬಾಂಧವರೇ, ಇದರೊಂದಿಗೆ ಇವತ್ತಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:20. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಸಿರ್ವಾರ ತಾಲೂಕಿನ ಹಳ್ಳಿ ಹೊಸೂರು ಗ್ರಾಮದ ಲಿಂಗಪ್ಪ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳೋಣ. ಮೊದಲಿಗೆ ಒಂದು ಜಾಹೀರಾತು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಹಳ್ಳಿ ಹೊಸರು ಗ್ರಾಮದ ಲಿಂಗಪ್ಪ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಈಗ ವಾಣಿಜ್ಯ ಪ್ರಕಟಣೆಗಳ ನಂತರ 7:35 ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕುವೈತ್ನ ಅಮೀರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಘರ್ಷಣೆ, ಕನಿಷ್ಠ 30 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ವಿನಿಮಯ, ಭೂ, ಬಂದರು ನಿರ್ವಹಣಾ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಕುವೈತ್ನ ಅಮೀರ್ ಶೇಖ್ ಮೆಶಾಲ್ ಅಲ್ ಅಹ್ಮದ್ ಅಲ್ ಜಾಬರ್ ಅಲ್ ಸಬಾ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದರು. ಪಶ್ಚಿಮ ಏಷ್ಯಾದಲ್ಲಿ ಬೆಳೆಯುತ್ತಿರುವಂತಹ ಭದ್ರತಾ ಪರಿಸ್ಥಿತಿಯ ಕುರಿತು ಉಭಯ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಉದ್ವಿಗ್ನತೆ ಹೆಚ್ಚುತ್ತಿರುವಂತಹ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಕಳವಳ ವ್ಯಕ್ತಪಡಿಸಿದರು. ಅಲ್ಲದೆ ಕುವೈತ್ನ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯ ಮೇಲಿನ ದಾಳಿಗಳನ್ನು ಭಾರತ ಬಲವಾಗಿ ಖಂಡಿಸುತ್ತದೆ ಎಂದು ಹೇಳಿದರು. ಶಾಂತಿ ಮತ್ತು ಸ್ಥಿರತೆಯನ್ನು ಶೀಘ್ರವಾಗಿ ಪುನಃಸ್ಥಾಪಿಸಲು ಉದ್ವಿಗ್ನತೆಯನ್ನು ಕಡಿಮೆ ಮಾಡುವುದು, ಸಂವಾದ ಮತ್ತು ರಾಜತಾಂತ್ರಿಕತೆ ಮೂಲಕ ಶಾಂತಿ ಸ್ಥಾಪನೆಗೆ ಮುಂದಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದರು. ಕುವೈತ್ನಲ್ಲಿರುವಂತಹ ಭಾರತೀಯ ಸಮುದಾಯದ ನಿರಂತರ ಯೋಗಕ್ಷೇಮ ಮತ್ತು ಸುರಕ್ಷತೆ ಬಗ್ಗೆ ವೈಯಕ್ತಿಕವಾಗಿ ಗಮನ ಹರಿಸಿದ್ದಕ್ಕಾಗಿ ಅವರು ಕುವೈತ್ನ ಅಮೀರ್ಗೆ ಧನ್ಯವಾದ ಸಲ್ಲಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಉದ್ವಿಗ್ನತೆ ಉಂಟಾಗುತ್ತಿರುವ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ದಾಳಿಗಳನ್ನು ತಕ್ಷಣವೇ ನಿಲ್ಲಿಸಲು, ಗರಿಷ್ಠ ಸಮಯವನ್ನು ನಿರ್ವಹಿಸಲು ಮತ್ತು ಪರಿಸ್ಥಿತಿ ಮತ್ತಷ್ಟು ಉಲ್ಬಣಗೊಳಿಸಬಹುದಾದಂತಹ ಯಾವುದೇ ಕ್ರಮದಿಂದ ದೂರವಿರುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ದೇಶಗಳನ್ನು ಅವರು ಒತ್ತಾಯಿಸಿದ್ದಾರೆ. ಲೆಬನಾನ್, ಇರಾನ್ ಮತ್ತು ಗಾಜಾದಲ್ಲಿ ಕದನ ವಿರಾಮಗಳನ್ನು ಸಂಪೂರ್ಣವಾಗಿ ಪಾಲಿಸುವಂತೆ ಆಂಟೋನಿಯೋ ಗುಟೆರೆಸ್ ಕರೆ ನೀಡಿದ್ದಾರೆ. ಅಂತಾರಾಷ್ಟೀಯ ಕಾನೂನಿಗೆ ಅನುಸಾರವಾಗಿ ಸಂಚಾರ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವನ್ನು ಗೌರವಿಸಬೇಕು ಎಂದು ಅವರು ಒತ್ತಿ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷಗಳಿಗೆ ಯಾವುದೇ ಮಿಲಿಟರಿ ಪರಿಹಾರವಿಲ್ಲ ಎಂದು ಪುನರುಚ್ಚರಿಸಿದ ಅವರು, ಸಂವಾದ ಮತ್ತು ಮಾತುಕತೆಗಳ ಮೂಲಕ ಮಾತ್ರ ಶಾಂತಿ ಸ್ಥಾಪನೆ ಸಾಧ್ಯ ಎಂದು ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಅಭಿಪ್ರಾಯಪಟ್ಟಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಭಟನಾಕಾರರು ಮತ್ತು ಭದ್ರತಾ ಪಡೆಗಳ ನಡುವಿನ ಘರ್ಷಣೆಯಲ್ಲಿ 30ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದು ಸುಮಾರು 200 ಮಂದಿ ಗಾಯಗೊಂಡಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆರ್ಥಿಕ ಮತ್ತು ರಾಜಕೀಯ ಕುಂದುಕೊರತೆಗಳ ಕುರಿತು ಪ್ರತಿಭಟನೆಗಳನ್ನು ಮುನ್ನಡೆಸುತ್ತಿರುವಂತಹ ಪ್ರಮುಖ ನಾಗರಿಕ ಒಕ್ಕೂಟವಾದಂತಹ ಜಂಟಿ ಅವಾಮಿ ಕ್ರಿಯಾ ಸಮಿತಿಯನ್ನು ಅಧಿಕಾರಿಗಳು ನಿಷೇಧಿಸಿದ ನಂತರ ಈ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ರಾವಲ್ಕೋಟ್ ಮತ್ತು ಮುಜಾಫರಾಬಾದ್ನಲ್ಲಿ ಪ್ರತಿಭಟನಾಕಾರರು ಹಾಗೂ ಭದ್ರತಾ ಪಡೆಗಳ ನಡುವಿನ ಘರ್ಷಣೆಗಳ ನಂತರ ಸಂವಹನ ಕಡಿತಗೊಂಡ ನಡುವೆಯೂ ಮುಷ್ಕರ ಮುಂದುವರೆದಿದೆ. ಪಾಕಿಸ್ತಾನ ವಿರೋಧಿ ಪ್ರತಿಭಟನೆಗಳು ಮುಂದುವರೆದಿದ್ದು ನೂರಾರು ಪ್ರತಿಭಟನಾಕಾರರು ಬೀದಿಗೆ ಇಳಿದಿದ್ದಾರೆ. ಭಿಂಬರ್ ಮತ್ತು ಕೋಟ್ಲಿ ನಗರಗಳಲ್ಲಿ ಬಂದ್ ಮುಂದುವರೆದಿದ್ದರಿಂದ ಈ ಪ್ರದೇಶದಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ. ಭಾನುವಾರ ರಾತ್ರಿ ನಡೆದ ಘರ್ಷಣೆಗಳು 7 ನಾಗರಿಕರನ್ನ ಬಲಿ ತೆಗೆದುಕೊಂಡ ನಂತರ ಇತ್ತೀಚಿನ ಬೆಳವಣಿಗೆ ಇದಾಗಿದೆ. ನಾಗರಿಕರ ಮೇಲೆ ಪಾಕಿಸ್ತಾನಿ ಅಧಿಕಾರಿಗಳು ನಡೆಸಿದ ಕಠಿಣ ಕ್ರಮಕ್ಕೆ ಜಾಗತಿಕ ಖಂಡನೆ ವ್ಯಕ್ತವಾಗಿದೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಂಟರ್ನೆಟ್ ಮತ್ತು ಮೊಬೈಲ್ ಸೇವೆ ಸ್ಥಗಿತ, ಪ್ರತಿಭಟನಾಕಾರರ ಬಂಧನ ಮತ್ತು ಹೆಚ್ಚುತ್ತಿರುವ ಉದ್ವಿಗ್ನತೆಯ ವರದಿಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಬ್ರಿಟನ್ ಸಂಸತ್ತಿನ 50ಕ್ಕೂ ಹೆಚ್ಚು ಸದಸ್ಯರು ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಎವೆಟ್ ಕೂಪರ್ ಅವರಿಗೆ ಪತ್ರ ಬರೆದಿದ್ದಾರೆ. ದೇಶಾದ್ಯಂತ ಜಲ ಸಂರಕ್ಷಣೆ ಮತ್ತು ಜಲಸಂಪನ್ಮೂಲ ನಿರ್ವಹಣೆಯನ್ನು ಬಲಪಡಿಸುವ ಜಲಶಕ್ತಿ ಸಚಿವಾಲಯ ಕೈಗೊಂಡಿರುವಂತಹ ವಿವಿಧ ಉಪಕ್ರಮಗಳು ಮತ್ತು ಯೋಜನೆಗಳನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಪರಿಶೀಲಿಸಿದರು. ಸಭೆಯಲ್ಲಿ ನದಿ ಜೋಡಣೆ ಯೋಜನೆಗಳಿಗೆ ತೆಗೆದುಕೊಳ್ಳುತ್ತಿರುವಂತಹ ಕ್ರಮಗಳು ಮತ್ತು ನಮಾಮಿ ಗಂಗೆ ಹಾಗೂ ಇತರ ಪ್ರಮುಖ ಕಾರ್ಯಕ್ರಮಗಳ ಕುರಿತು ಉಪರಾಷ್ಟಪತಿಯವರು ಮಾಹಿತಿಯನ್ನು ಪಡೆದುಕೊಂಡರು. ಸಮಗ್ರ ವಿಧಾನದ ಮೂಲಕ ನೀರಿನ ಸಂರಕ್ಷಣೆ ಮತ್ತು ಅಂತರ್ಜಲ ಮರುಪೂರಣವನ್ನು ಬಲಪಡಿಸಲು ಪ್ರಾರಂಭಿಸಲಾದ ಇಲಾಖೆಯ ಪ್ರಮುಖ ಉಪಕ್ರಮವಾದಂತಹ ಜಲ ಸಂಚಾಯ್ ಜನ್ಭಾಗಿದಾರಿ ಯೋಜನೆಯನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘಿಸಿದರು. ಸಭೆಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ಡಾ ರಾಜ್ಭೂಷಣ್ ಚೌಧರಿ ಮತ್ತು ಸಚಿವಾಲಯದ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಭಾರತದ ಭೂಗಡಿಗಳಲ್ಲಿ ಸರಕು ಸಾಗಾಣಾ ಪ್ರಕ್ರಿಯೆ ಮತ್ತು ಪ್ರಯಾಣಿಕರ ಸಂಚಾರವನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ಸುಗಮಗೊಳಿಸಲು ವಿನಿಮಯ ಎಂಬ ಭೂ ಬಂದರು ನಿರ್ವಹಣಾ ವ್ಯವಸ್ಥೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ಇಂದು ಉದ್ಘಾಟನೆ ಮಾಡಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮವು ಆಧುನಿಕ ಮತ್ತು ತಂತ್ರಜ್ಞಾನ ಆಧಾರಿತ ಗಡಿ ನಿರ್ವಹಣಾ ವ್ಯವಸ್ಥೆಯನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇದು ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ

0: ಅನುಗುಣವಾಗಿದೆ ಮತ್ತು ವ್ಯಾಪಾರವನ್ನು ಸುಲಲಿತಗೊಳಿಸಿ ಸಂಪರ್ಕ ಮತ್ತು ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುತ್ತದೆ ಎಂದು ತಿಳಿಸಿದ್ದಾರೆ. ಭೂಬಂದರುಗಳು ಗಡಿ ಭದ್ರತೆಯನ್ನು ಹೆಚ್ಚಿಸಿ ವ್ಯಾಪಾರವನ್ನು ವೃದ್ಧಿಸುವುದು ಮಾತ್ರವಲ್ಲದೆ ಕಾನೂನುಬಾಹಿರ ಅತಿಕ್ರಮಣ ಮತ್ತು ಅನಧಿಕೃತ ಚಟುವಟಿಕೆಗಳನ್ನು ತಡೆಗಟ್ಟಲು ಸಹಾಯ ಮಾಡಿವೆ ಎಂದು ಹೇಳಿದ್ದಾರೆ. ಡಿಜಿಟಲ್ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ದಕ್ಷ ನಿರ್ವಹಣಾ ವ್ಯವಸ್ಥೆಗಳ ಮೂಲಕ ಗಡಿ ಭದ್ರತೆಯನ್ನು ಬಲಪಡಿಸಲು ಸರ್ಕಾರ ಬದ್ಧವಾಗಿದೆ. ವಿನಿಮಯ ವೇದಿಕೆಯು ದೇಶದ ಗಡಿ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಭೂ ಬಂದರುಗಳ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸುವ ಪ್ರಯತ್ನಗಳಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಉತ್ತರ ಪ್ರದೇಶದ ಸೀತಾಪುರದಲ್ಲಿ ರಕ್ಷಣಾ ಇಲಾಖೆಯ ಮೊದಲ ಬೃಹತ್ ಪ್ರಮಾಣದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. 250 MW ಸಾಮರ್ಥ್ಯದ ಸೌರಶಕ್ತಿ ಯೋಜನೆಯು ಉತ್ತರ ಪ್ರದೇಶದಾದ್ಯಂತ ಇರುವ ರಕ್ಷಣಾ ಸಂಸ್ಥೆಗಳ ಇಂಧನ ಭದ್ರತೆಯನ್ನು ಬಲಪಡಿಸುತ್ತದೆ ಮತ್ತು ವಿದ್ಯುತ್ ವೆಚ್ಚದಲ್ಲಿ ಗಣನೀಯ ಉಳಿತಾಯ ಮಾಡುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಶುದ್ಧ ಇಂಧನ, ಸುಸ್ಥಿರತೆ ಮತ್ತು ಸಾಂಪ್ರದಾಯಿಕ ಇಂಧನ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ಜಮ್ಮು ಕಾಶ್ಮೀರದ ಜೋಜಿಲಾ ಸುರಂಗ ಮಾರ್ಗ ನಿರ್ಮಾಣ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ನಿತಿನ್ ಗಡ್ಕರಿ, 14 ಕಿಲೋಮೀಟರ್ ಉದ್ದದ ಈ ಸುರಂಗವು ಏಷ್ಯಾ ಮಾತ್ರವಲ್ಲದೆ ಭಾರತದ ಅತಿ ಉದ್ದದ ಸುರಂಗ ಮಾರ್ಗ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ಹೇಳಿದ್ದಾರೆ. -4 ಕೊರೆಯುವ ಚಳಿಯಲ್ಲಿಯೇ ಕಾರ್ಮಿಕರು ಮತ್ತು ಎಂಜಿನಿಯರ್ಗಳು ಕೆಲಸ ಮಾಡಿರುವ ಪರಿಣಾಮವಾಗಿ ಇಂದು ಜಮ್ಮು ಕಾಶ್ಮೀರ ಐತಿಹಾಸಿಕ ದಾಖಲೆಯನ್ನು ಬರೆದಿದೆ. ಇದು ಕೇವಲ ಸುರಂಗ ಮಾರ್ಗ ಅಲ್ಲ, ಬದಲಿಗೆ ಭಾರತದ ಎಂಜಿನಿಯರಿಂಗ್ ಕೌಶಲ ಮತ್ತು ತಂತ್ರಜ್ಞಾನ ಕುಶಲತೆಗೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಕಾರ್ಗಿಲ್ ಮತ್ತು ಲೇಹ್ ನಡುವಿನ 18,000 ಕೋಟಿ ಮೌಲ್ಯದ ಸುರಂಗ ಯೋಜನೆಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಹೆಚ್ಚುವರಿಯಾಗಿ 230 ಕಿಲೋಮೀಟರ್ ಕಾರ್ಗಿಲ್ ಜನ್ಸ್ಕರ್ ರಸ್ತೆ ಯೋಜನೆಯ ಕಾಮಗಾರಿ ನಡೆಯುತ್ತಿದ್ದು 85% ಕೆಲಸ ಪೂರ್ಣಗೊಂಡಿದೆ. ಈ ಮಾರ್ಗವು 62 ಸೇತುಗಳ ನಿರ್ಮಾಣವನ್ನು ಒಳಗೊಂಡಿದೆ ಎಂದು ಸಚಿವ ನಿತಿನ್ ಗಡ್ಕರಿ ಮಾಹಿತಿಯನ್ನು ನೀಡಿದ್ದಾರೆ. ಪ್ರತಿಯೊಂದು ಹೊಸ ಜೀವವು ತಾಯಿಯ ಗರ್ಭದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಗರ್ಭಧಾರಣೆಯ ಪ್ರತಿಯೊಂದು ಹಂತವು ಸುರಕ್ಷಿತ, ಆರೋಗ್ಯಕರ ಹಾಗೂ ಗೌರವಾನ್ವಿತ ಆರೈಕೆಯ ಹಕ್ಕನ್ನು ಹೊಂದಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ 10 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಮಾತನಾಡಿದ ಅವರು, ಕಳೆದ ದಶಕದಲ್ಲಿ ಈ ಉಪಕ್ರಮವು ಲಕ್ಷಾಂತರ ಗರ್ಭಿಣಿಯರಿಗೆ ಸಕಾಲಿಕ ಆರೋಗ್ಯ ತಪಾಸಣೆ, ತಜ್ಞರ ಸಮಾಲೋಚನೆ ಮತ್ತು ಸುಧಾರಿತ ತಾಯಿಯ ಆರೋಗ್ಯ ಸೇವೆಗಳನ್ನು ಒದಗಿಸುವ ಮೂಲಕ ಸುರಕ್ಷಿತ ತಾಯ್ತನವನ್ನು ಒಂದು ಸಾಮೂಹಿಕ ಚಳವಳಿಯನ್ನಾಗಿ ಮಾಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದು ಕೇವಲ ಒಂದು ಯೋಜನೆಯಲ್ಲ, ಬದಲಾಗಿ ಪ್ರತಿಯೊಬ್ಬ ತಾಯಿ ಮತ್ತು ಹುಟ್ಟಲಿರುವ ಮಗುವಿಗೆ ಆರೋಗ್ಯಕರ ಭವಿಷ್ಯಕ್ಕಾಗಿ ಸರ್ಕಾರದ ಬದ್ಧತೆಯಾಗಿದೆ. ಈ ದೂರದೃಷ್ಟಿಯ ಉಪಕ್ರಮವು ಕಳೆದ 10 ವರ್ಷಗಳಲ್ಲಿ ಭಾರತದ ಲಕ್ಷಾಂತರ ತಾಯಿಂದಿರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯ ಮಾಧ್ಯಮವಾಗಿದೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ನವದೆಹಲಿಯಲ್ಲಿರುವಂತಹ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಎನ್ಟಿಎ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ಇದೇ 21ರಂದು ನಡೆಯಲಿರುವಂತಹ ನೀಟ್ ಮರುಪರೀಕ್ಷಾ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಪ್ರಶ್ನೆ ಪತ್ರಿಕೆಗಳ ತಯಾರಿಕೆಯಿಂದ ಹಿಡಿದು ಮುಂದಿನ ಎಲ್ಲ ಪ್ರಕ್ರಿಯೆಗಳವರೆಗಿನ ಸಂಪೂರ್ಣ ಗೌಪ್ಯತೆಯನ್ನು ಕಾಯ್ದುಕೊಳ್ಳುವ ಜೊತೆಗೆ ಅಗತ್ಯವಿರುವಂತಹ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿರುವುದನ್ನು ಕೇಂದ್ರ ಸರ್ಕಾರ ಖಚಿತಪಡಿಸಿದೆ ಎಂದು ಹೇಳಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಲೋಪದೋಷಗಳು ಮತ್ತು ನ್ಯೂನತೆಗಳನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರ ರಾಜ್ಯಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ಸಾಧಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುವೈತ್ನ ಅಮೀರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಘರ್ಷಣೆ, ಕನಿಷ್ಠ 30 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ವಿನಿಮಯ ಭೂ ಬಂದರು ನಿರ್ವಹಣಾ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ ರಕ್ಷಣಾ

0: ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಅವರ ಸ್ವರಗಳಲ್ಲಿರುವ ಜೋಡಿ ಚಿತ್ರದಿಂದ ಆಯ್ದುಕೊಂಡಿದ್ದೇವೆ. ಕೆ ಕಲ್ಯಾಣ್ ಅವರ ಗೀತ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರ ಸ್ವರ ಸಂಯೋಜನೆ ಇದೆ.

ಕೆಜೆ ಯೇಸುದಾಸ್ ಹಾಗೂ ಚಿತ್ರ ಅವರ ಸ್ವರಗಳಲ್ಲಿ ದೊರೆ ಚಿತ್ರದ ಗೀತೆಯನ್ನು ರಚನೆ ಮಾಡಿ ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ.

ವರಟ ಚಿತ್ರದ ಗೀತೆ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರ ಸ್ವರಗಳಲ್ಲಿ, ಗೀತರಚನೆ ಕೆ ಕಲ್ಯಾಣ್, ಸಂಗೀತ ನಿರ್ದೇಶನ ಜಿ ಆರ್ ಶಂಕರ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಶ್ರೀಕಂಠ ಚಿತ್ರದಿಂದ ಆಯ್ದ ಗೀತೆಯನ್ನು ಕಾರ್ತಿಕ್ ಶಿಲ್ಪಾ ಶ್ರೀಕಾಂತ್ ಅವರ ಸ್ವರಗಳಲ್ಲಿ ಕೇಳಿದಿರಿ. ಕೃಷ್ಣೇಗೌಡ ಅವರ ಸಾಹಿತ್ಯಕ್ಕೆ ಅಂಜನೇಶ್ ಲೋಕನಾಥ್ ಅವರ ಸಂಗೀತವಿತ್ತು.
1: ಕಾಂಪ್ರಮೈಸ್ ಬೇಡ, ಮಣಪ್ಪುರಂ ಫೈನಾನ್ಸ್ ನೀಡ್ಸ್ ಇದೆ. ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್, ಕರೆ ಮಾಡಿ 1800-420-223.
0: ಕೃಷ್ಣ ನೀ ಕುಣಿದಾಗ ಚಿತ್ರದಿಂದ ಹಾಡು, ಗಾಯಕರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಹಂಸಲೇಖ ಅವರ ಗೀತೆಗೆ ವಿಜಯಾನಂದ ಅವರ ಸಂಗೀತವಿದೆ.

ಬಂಗಾರಿ ಚಿತ್ರದ ಹಾಡು. ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಜಯಂತ್ ಕಾಯ್ಕಿಣಿಯವರು ಬರೆದ ಗೀತೆಗೆ ಎ ಎಂ ನೀಲ್ ಅವರ ಸಂಗೀತವಿದೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿದ್ದ ಹೃದಯ ಗೀತೆ ಚಿತ್ರದಿಂದ ಹಾಡನ್ನು ಕೇಳಿದಿರಿ. ಎಂ ಎನ್ ವ್ಯಾಸರಾವ್ ಅವರ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು.

ಶ್ರೀರಾಮ್ ಅವರ ಸ್ವರದಲ್ಲಿ ಲವ್ 360 ಚಿತ್ರದ ಗೀತೆ. ಶಶಾಂಕ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜೆನ್ನಿ ಅವರ ಸಂಗೀತವಿದೆ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 8:30. ಈಗ ಜನಪದ ಸಂಗೀತ ಕಾರ್ಯಕ್ರಮ.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೊಟ್ಟಿಗೆ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ರಾಮಪ್ಪ ಹಾಗೂ ಬಸಪ್ಪ ಸಂಗಡಿಗರಿಂದ ಚೌಡಿಕಿ ಪದಗಳನ್ನು ಕೇಳೋಣ.

ರೈತರ ಕಟ್ಟಿದ ಗುಡಿಯಾಗಿಲ್ಲೋ ಕಂಬ, ಏಳ ಕೊಳ್ಳ ಮಾಡಿದೆ ಹಾರಂಬ, ಹಿರಿಯ ಗುಡ್ಡ ಮಾಡಿದೆ ಹಾರಂಬ.

0: ಕಾಯಿ ಎಂಬುದು ಕಲ್ಲಿನಂಜಲ, ಕರ್ಪುರ ಎಂಬುದು ಕಡ್ಡಿ ಅಂಜಲ.
1: ಕಾಯಿ ಎಂಬುದು ಕಲ್ಲಿನಂಜಲ, ಕರ್ಪುರ ಎಂಬುದು ಕಡ್ಡಿ.

0: ಸಂತಾನ ಮುಂದ ಬಡದಿಗಳೆಲ್ಲವೂ ಯಾವ ಮೀಸಲ
1: ಸಿರಿ ಎಂಬುದು ಮಗ್ಗದಂಜಲ ಕುಬಸ ಎಂಬುದು ರಾಟಿ ಅಂಜಲ
0: ಸಿರಿ ಎಂಬುದು ಮಗ್ಗದಂಜಲ ಕುಬಸ ಎಂಬುದು.
2: ಇದುವರೆಗೆ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ರಾಮಪ್ಪ ಹಾಗೂ ಬಸಪ್ಪ ಸಂಗಡಿಗರಿಂದ ಚೌಡಿಕಿ ಪದಗಳನ್ನು ಕೇಳಿದಿರಿ.
3: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 8:45 ಹಿಂದಿಯಲ್ಲಿ, ನಂತರ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಬೆಂಗಳೂರು.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9:15. ಈಗ ಭಾವಗೀತೆಗಳ ಕಾರ್ಯಕ್ರಮ.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ ಹಾಗಾದ್ರೆ ಆ ಫೀಸು, ಆ ಬುಕ್ಸು, ನಿಮ್ಮ

0: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶಿಸಿ ಹಾಡಿದ್ದಾರೆ ಸಿ ಅಶ್ವಥ್.

0: ಕೆಸಿ ಶಿವಪ್ಪ ಅವರ ರಚನೆಯಲ್ಲಿದ್ದ ಭಾವಗೀತೆಯನ್ನು ಎಸ್ ಪಿ ಶೈಲಜಾ ಅವರ ಸ್ವರದಲ್ಲಿ ಕೇಳಿದಿರಿ. ಇದರೊಂದಿಗೆ ಭಾವಗೀತೆಗಳ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 9:30. ಈಗ ನಾಟಕ ಬಿತ್ತುವವನಿಗೊಂದು ಉಪಮೆ, ಮೂಲ ಮಲಯಾಳಂ, KV ಶರತ್.

0: ಚಂದ್ರನ್, ಕನ್ನಡಕ್ಕೆ ಅನುವಾದಿಸಿದವರು ಮಾಲತಿ ಆರ್ ಭಟ್, ನಿರ್ಮಾಣ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ.
1: ಆಕಾಶವಾಣಿ ಎರಡು ಸಾವಿರದ 2013 ಆಕಾಶವಾಣಿ ವಾರ್ಷಿಕ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದ ನಾಟಕ ಬಿತ್ತುವವನಿಗೊಂದು ಉಪಮೆ. ಮೂಲ ಮಲಯಾಳಂ, ಕೆವಿ ಶರತ್ಚಂದ್ರನ್. ಹಿಂದಿಯಿಂದ ಕನ್ನಡಕ್ಕೆ ಅನುವಾದಿಸಿದವರು ಡಾಕ್ಟರ್ ಮಾಲತಿ ಆರ್ ಭಟ್. ನಿರ್ಮಾಣ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ. ಈಗ ಕೇಳಿ ನಾಟಕ ಬಿತ್ತುವವನಿಗೊಂದು

0: ಒಂದು ದಿನ ಯೇಸುಸ್ವಾಮಿಯು ತಮ್ಮ ಮನೆಯಿಂದ ಹೊರಟು ಸಮುದ್ರ ತೀರದಲ್ಲಿ ಬಂದು ಕುಳಿತಿದ್ದರು. ಬಹಳಷ್ಟು ಜನ ಸೇರಿದ್ದರು. ಅವರನ್ನುದ್ದೇಶಿಸಿ ಮಾತನಾಡುತ್ತಾ ಯೇಸುಸ್ವಾಮಿಯು ಕೆಲವು ವಿಷಯಗಳನ್ನು ತುಲನಾತ್ಮಕವಾಗಿ ಈ ರೀತಿ ಹೇಳುತ್ತಿದ್ದರು. ಒಬ್ಬ ರೈತ ಬಿತ್ತುವುದಕ್ಕಾಗಿ ಬೀಜಗಳನ್ನು ತೆಗೆದುಕೊಂಡು ಹೊರಟಿದ್ದ. ಹೋಗುತ್ತಾ ಹೋಗುತ್ತಾ ದಾರಿಯುದ್ದಕ್ಕೂ ಕೆಲವು ಬೀಜಗಳು ಅವನ ಕೈಯಿಂದ ಜಾರಿ ರಸ್ತೆಯಲ್ಲಿ ಬಿದ್ದುವು. ರಸ್ತೆಯಲ್ಲಿ ಬಿದ್ದಿರುವ ಬೀಜಗಳನ್ನು ಹಕ್ಕಿಗಳು ಹಾರಿ ಬಂದು ಹೆಕ್ಕಿ ಹೆಕ್ಕಿ ತಿಂದವು. ಇನ್ನೂ ಕೆಲವು ಬೀಜಗಳು ಗುಡ್ಡದ ಮೇಲೆ ಬಿದ್ದವು. ಅಲ್ಲಿ ಸ್ವಲ್ಪವೇ ಮಣ್ಣು ಇದ್ದುದರಿಂದ ಆ ಬೀಜಗಳು ಬೇಗನೆ ಮೊಳಕೆ ಬಡೆದವು. ಆದರೆ ಬಿಸಿಲಿನ ತಾಪಕ್ಕೆ ಅವುಗಳೆಲ್ಲ ಒಣಗಿ ಕರಟಿ ಹೋದವು. ಇನ್ನು ಕೆಲವು ಮುಳ್ಳಿನ ಗಿಡಗಳ ಮಧ್ಯೆ ಬಿದ್ದವು. ಮುಳ್ಳಿನ ಗಿಡಗಳೇ ಬೃಹದಾಕಾರವಾಗಿ ಬೆಳೆದು ಅವುಗಳನ್ನು ಬೆಳೆಯಲು ಬಿಡಲೇ ಇಲ್ಲ. ಉಳಿದ ಬೀಜಗಳನ್ನು ಫಲವತ್ತಾದ ಜಮೀನಿನಲ್ಲಿ ಬಿತ್ತಿದ. ಅವುಗಳೆಲ್ಲ 100, 60, 30 ಹೀಗೆ ಮೊಳಕೆ ಒಡೆದು ಬೆಳೆದು ನಿಂತವು.
1: ಅಲ್ಲ, ಈ ಫಾದರ್ ಕ್ಸೇವಿಯರ್ ಯಾವಾಗಲೂ ಬೈಬಲಿನ ಇದೇ ಅಂಶವನ್ನು ಯಾಕೆ ಓದ್ತಾರೆ ಅಂತ? ಸಂತ ಮ್ಯಾಥ್ಯೂ ಅವರ ಧರ್ಮ ಪ್ರವಚನದ ಈ ಅಂಶವನ್ನು ಫಾದರ್ ಅವರು ಓದುವಾಗ ನನ್ನ ಅಮ್ಮ ಯಾವಾಗಲೂ ನನ್ನನ್ನೇ ನೋಡ್ತಾ, ಜೋಬೆ ಕೇಳಿಸ್ತಾ ಇದೆಯಲ್ಲ ಅಂತಿದ್ರು. ನಾನು ದೊಡ್ಡವನಾದ ಮೇಲೂ ಬೈಬಲ್ನಲ್ಲಿರುವಂತಹ ಈ ವಿಷಯವನ್ನು ಕೇಳ್ತಾ ಕೇಳ್ತಾ ಅಮ್ಮ ಅಳೋದಕ್ಕೆ ಶುರು ಮಾಡ್ತಿದ್ರು. ಕಣ್ಣೀರಿಡ್ತಾನೆ ನನ್ನನ್ನು ನೋಡ್ತಿದ್ರು. ನನ್ನ ಬಗ್ಗೆ ಕಂಪ್ಲೇಂಟ್ ಬೇರೆ ಮಾಡ್ತಿದ್ರು. ಇದೆಲ್ಲ ನೋಡಿ ನೋಡಿ ನನಗೆ ಸಾಕಾಗಿ ಕೋಪ ಬರ್ತಿತ್ತು. ಚರ್ಚಿನಿಂದ ಎದ್ದು ಹೊರಗೆ ಬರ್ತಿದ್ದೆ. ಹಾಗೆ ನಿಧಾನವಾಗಿ ಚರ್ಚಿಗೆ ಹೋಗೋದನ್ನೇ ಬಿಟ್ಟುಬಿಟ್ಟೆ. ಅಮ್ಮನಿಗೆ ನನ್ನ ಬಗ್ಗೆ ಚಿಂತೆ ಇತ್ತೋ ಏನೋ. ಎಳವೆಯಲ್ಲೇ ಅಪ್ಪನನ್ನು ಕಳ್ಕೊಂಡದ್ರಿಂದ ತನ್ನೆಲ್ಲ ಸುಖ ದುಃಖಕ್ಕೂ ಅಮ್ಮನಿಗೆ ನಾನೇ ಬೇಕಿತ್ತೋ ಏನೋ. ಓ, ಕೈಮಲ್ ಸಾಹೇಬರು ಬರೋ ಹಾಗಿದೆ. ಮುಖ್ಯ ವಾರ್ಡನಲ್ವಾ, ಜೈಲಿನ ದಿನನಿತ್ಯದ ಕೆಲಸ ಆಗಬೇಕಲ್ಲ, ಸಂಜೆ ಆಗ್ತಲೂ ತಲೆಗಳ ಎಣಿಕೆ ಆಗಬೇಕಲ್ಲ.
2: ಏನೋ 458, ಎಲ್ಲ ಸರಿಯಾಗಿದೆಯಲ್ಲ? ರೂಮಲ್ಲಿ ಒಬ್ಬನೇ ಇದೆಯಲ್ಲ? ಖುಷಿಯಾಗಿರು, ನಾಳೆಗೆ ಎಲ್ಲ ಮುಗಿದು ಹೋಗುತ್ತೆ, ಗೊತ್ತಿರಬೇಕಲ್ಲ ನಿಂಗೆ.
1: ಇಲ್ಲ ಸರ್. ಎಂಥದ್ದು, ಏನ್ ವಿಷಯ?
2: ಅರೆ, ಗೊತ್ತಿಲ್ವಾ ನಿಂಗೆ? ನೀನು ಭಾಗ್ಯವಂತ ಕಣೋ, ಮೊದಲಾಗಿದ್ರೆ ಗಲ್ಲು ಶಿಕ್ಷೆಯಾದವನಿಗೆ ಕತ್ತಲೆ ಕೋಣೆಯಲ್ಲಿ ಒಬ್ಬನೇ ಇರಬೇಕಾಗಿತ್ತು. ಆ ದಿನಗಳಲ್ಲಿ ಕಾನೂನು ಕೂಡ ತುಂಬ ಕಠಿಣವಾಗಿತ್ತು. ಈಗೆಂಥ ಕಾನೂನು? ಮೇಲಾಧಿಕಾರಿಯವರಿಗೆ ಸಮಯ ಸಮಯಕ್ಕೆ ಏನು ತೋಚುತ್ತೋ ಅದೇ ಕಾನೂನು.
1: ಅದೆಲ್ಲ ಇರಲಿ ಸರ್, ನೀ ವಿಷಯ ಎಂಥದ್ದು ಅಂತ ಹೇಳಲೇ ಇಲ್ವಲ್ಲ.
2: ಹೇಳಿದ್ನಲ್ವಾ, ನಿನ್ನ ಈ ಜೈಲಿನ ಏಕಾಂತವಾಸ ನಾಳೆಗೆ ಮುಗಿಯುತ್ತೆ. ಬಿ ಬ್ಲಾಕ್ನ ಒಬ್ಬನನ್ನು, ಅದೇ ಕೈದಿ ಸಂಖ್ಯೆ 1279, ಆತನನ್ನ ಈ ಕೋಣೆಗೆ ಹಾಕ್ತಾರೆ.
1: ಹೌದಾ, ಅವನು ಯಾರು?
2: ಅವನು ನಿನ್ನ ಹಾಗೆ ಕೊಲೆ ಅಪರಾಧಿ, ಅವನಿಗೂ ಗಲ್ಲು ಶಿಕ್ಷೆ. ನಿನಗೆ ಗೊತ್ತಿರಬೇಕಲ್ವಾ, ಅದೊಂದು ದೊಡ್ಡ ಸುದ್ದಿ ಆಗಿತ್ತಲ್ಲ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ನಡೀತಾ ಇದೆ.
1: ಅದೆಲ್ಲ ಬಿಡಿ ಸರ್, ನೋಡ್ಲಿಕ್ಕೆ ಹೇಗಿದ್ದಾನ ಅವನು?
2: ಅವನೇಯಾ, ಕಾನೂನು ಭಾರಿ ತಿಳ್ಕೊಂಡಿದ್ದಾನೆ. ನಿನಗೆ ಅವನನ್ನು ನೋಡಬೇಕು ಅಂತಂದ್ರೆ ನಮ್ಮ ತರಕಾರಿ ತೋಟ ಇದೆಯಲ್ಲ ಅಲ್ಲಿ ಇರ್ತಾನೆ, ಇಲ್ಲಾಂದ್ರೆ ಲೈಬ್ರರಿಯಲ್ಲಿ. ನಮ್ಮ ಲೈಬ್ರರಿಯಲ್ಲಿರೋ ಎಲ್ಲ ಪುಸ್ತಕಗಳನ್ನು ಬಿಡಿಸಿ ಬಿಡಿಸಿ ಓದಿದಾನೆ. ನನಗೆ ಅರ್ಥವೇ ಆಗ್ತಾ ಇಲ್ಲಪ್ಪ, ಒಂದಲ್ಲ ಒಂದು ದಿನ ಗಲ್ಲಿಗೇರುವ ಇವನು ಇಷ್ಟೊಂದು ಪುಸ್ತಕ ಯಾಕೆ ಓದ್ತಾನೋ.
1: ಅಲ್ಲ ಸರ್, ನೀವು ಅವನ ಹೆಸರೇನು ಅಂತ ಹೇಳಲೇ ಇಲ್ವಲ್ಲ.
2: ಕೈದಿ ಸಂಖ್ಯೆ 1279, ಹೆಸರು ಗೋಪಾಲಕೃಷ್ಣ ಅಂತ.

0: ಆತ್ಮವಿಶ್ವಾಸದ ಒಂದು ನಗು ಅಂತಾನೆ ಹೇಳಬೇಕು. ಸಂಜೆಯ ತಲೆ ಎಣಿಕೆಯ ನಂತರ ಸೆಲ್ಗೆ ವಾಪಸ್ಸಾದ ಮೇಲೆ ಅಲ್ಲಿನ ಮಂದ ಬೆಳಕಲ್ಲಿ ಒಂದು ದಪ್ಪ ಪುಸ್ತಕ ಓದುತ್ತಿರುವ ಗೋಪಾಲಕೃಷ್ಣ ಎಂ ಕೆ ಹೆಸರಿನ ತೆರೆದ ಪುಸ್ತಕವನ್ನು ಮುಚ್ಚಿಬಿಟ್ಟ. ನನ್ನ ಬಗ್ಗೆ ತಿಳ್ಕೊಳ್ಳೋ ಕುತೂಹಲದಿಂದಲೂ ಇರಬಹುದು.
1: ನಿನ್ನನ್ನು ಎಲ್ಲೋ ನೋಡಿದ ಹಾಗಿದೆಯಲ್ಲ, ಏನು ಹೆಸರು ನಿಂದು?
0: ಜಾಬ್.
1: ವಾ, ಬೈಬಲ್ನಲ್ಲೂ ಒಬ್ಬ ಜಾಬ್ ಇದ್ದಾನೆ ಗೊತ್ತಿದೆಯಾ ನಿನಗೆ? ಇಲ್ಲ ಅಲ್ಲ, ದೇವರು ಕಳುಹಿಸಿದ ವ್ಯಕ್ತಿ ಅವನು. ಸೈತಾನನ ಅಗ್ನಿ ಪರೀಕ್ಷೆ ಅಥವಾ ಕಠಿಣ ಪರೀಕ್ಷೆಗಳಲ್ಲೂ ಮಿಸ್ ಕಾಡದವನಲ್ಲ ಅವನು. ದೇವರಿಗಾಗಿ ಎಂಥ ಕಷ್ಟ ಬಂದರೂ ತಾಳ್ಮೆಯಿಂದ ಸಹಿಸಿಕೊಂಡಾತ.
0: ನಾನು ಕೇಳಿದ್ದೆ ಅವನ ಬಗ್ಗೆ.
1: ಕೇಳಿದ್ದು ಮಾತ್ರನಾ? ಓದಿರಲಿಲ್ಲ ನೀನು ಅವನ ಬಗ್ಗೆ? ಸರಿ, ಬಿಟ್ಬಿಡು ಅದೆಲ್ಲ. ನಾನು ಗೋಪಾಲಕೃಷ್ಣ ಅಂತ. ಈ ಜೈಲಿನಲ್ಲಿರೋರೆಲ್ಲ ನನ್ನನ್ನು ಗೋಪಾಲಣ್ಣ ಅಂತಲೇ ಕರೆಯೋದು.
0: ಅದು ಗೊತ್ತು ನನಗೆ.
1: ನನಗೆ ಹೆಚ್ಚೇನು ಬೇಡ. ಈ ನಿನ್ನ ಮೇಲೆ ಏನೇನು ಆರೋಪ ಇದೆ ಅಷ್ಟೇ ಹೇಳು.
0: ಮರ್ಡರ್, ಕೊಲೆ.
1: ನನ್ನದು ಅದೇ ಕೇಸು, ಕೊಲೆ. ನಿನ್ನದು ಇನ್ಯಾವುದಾದ್ರೂ ಇದೆಯಾ? ಎಷ್ಟು ವರ್ಷಗಳಿಂದ ಇಲ್ಲೇ ಇದೆಯಾ?
0: 2 ವರ್ಷಗಳಿಂದ. ಜಿಲ್ಲಾ ನ್ಯಾಯಾಲಯದ ತೀರ್ಪು ಬಂದಾಗಿದೆ, ಗಲ್ಲು ಶಿಕ್ಷೆ.
1: ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಜೀವಕ್ಕೆ ಜೀವ. ಅದೇ ಅಲ್ವಾ ಸೀಸರ್ನ ನ್ಯಾಯ ಇಂದಿಗೂ?
0: ನಾನು ಮಾಡಿದ ತಪ್ಪಿಗೆ ನನಗೆ ಗಲ್ಲು ಶಿಕ್ಷೆ ಆಗಲೇಬೇಕು.
1: ಪಾಪವನ್ನು ದ್ವೇಷಿಸು, ಪಾಪಿಗಳನ್ನು ಪ್ರೀತಿಸು, ಇದೇ ಅಲ್ವಾ ಬೈಬಲ್ನಲ್ಲಿ ಹೇಳೋದು?
0: ಅಪರಾಧಿಗೆ ಶಿಕ್ಷೆ ಆಗಲೇಬೇಕಲ್ಲ.
1: ಅದಂತೂ ನಿಜ. ವ್ಯಕ್ತಿ ತಪ್ಪು ಮಾಡ್ತಾನೆ, ಆ ದಿನದಿಂದ ಅವನ ಮನಸ್ಸಿನಲ್ಲಿ ಅದೇ ತಪ್ಪು ಭಾವನೆ ಕೊರೀತಾ ಇರ್ತದೆ, ಅದೇ ಶಿಕ್ಷೆಯಾಗಿ ಪರಿಣಮಿಸ್ತದೆ ಅಲ್ವಾ? ಅದನ್ನೇ ದಾಸ್ತೋವಿಸ್ಕಿ ತನ್ನ ಅಪರಾಧ ಮತ್ತು ಶಿಕ್ಷೆ ಅನ್ನೋ ಪುಸ್ತಕದಲ್ಲೂ ಹೇಳಿದ್ದ. ಓದಿಲ್ವಾ ನೀನು?
0: ಇಲ್ಲ ಸರ್.
1: ಓದಬೇಕು ಅದನ್ನು. ನಮ್ಮ ಲೈಬ್ರರಿಯಲ್ಲಿ ಆ ಪುಸ್ತಕದ 4-5 ಪ್ರತಿಗಳಿವೆ.
0: ಓದುವ ಮನಸ್ಸಿದೆ ಗೋಪಾಲಣ್ಣ, ಅದ್ಯಾಕೋ ಈಗೀಗ ಏನೂ ಬೇಡ ಅನ್ನಿಸ್ತದೆ. ಈಗಂತೂ ನನಗೆ ಮೂಡೇ ಇಲ್ಲ.
1: ಇಲ್ಲ ಇಲ್ಲ, ಹಾಗೆಲ್ಲ ಹೇಳಬಾರ್ದು. ನೀನು ಏನಾದರೂ ಓದಲೇಬೇಕು. ಓದಿನಲ್ಲಿ ಸಿಗೋ ಆನಂದ ಈ ಪ್ರಪಂಚದಲ್ಲಿ ಇನ್ಯಾವುದೇ ವಿಷಯದಲ್ಲೂ ಸಿಗಲಾರದು. ಇನ್ನೊಂದು ಖುಷಿ ಕೊಡುವಂತಹ ಕೆಲಸ ಅಂದರೆ ಕೃಷಿ. ನಾವು ಬೆಳೆದ ಬೆಳೆಯನ್ನು ಕೊಯ್ಯೋ ಖುಷಿ, ಸಂತೋಷ, ಈ ಪುಸ್ತಕ ಓದೋ ಆನಂದ, ಇವೆರಡರಲ್ಲೂ ವ್ಯತ್ಯಾಸ ಇದೆ. ಬಿತ್ತಿದ ಬೀಜ ಮೊಳಕೆ ಒಡೆದು ಪುಟ್ಟ ಪುಟ್ಟ ಗಿಡಗಳಾಗಿ ಬೆಳೆದು ಬರುವಾಗ ಆಗೋ ಖುಷಿಯೇ ಬೇರೆ. ಅದೇ ನಿಜವಾದ ಆನಂದ.
0: ಅದೇ ಆನಂದವನ್ನು ಹುಡುಕಿ ನಾನು ಹೋಗಿದ್ದೆ. ಆದರೆ ಆ ಯಾತ್ರೆಯ ಅಂತ್ಯ ಈ ಕೋಣೆಯೊಳಗೆ ಆಗಿಬಿಟ್ಟಿದೆ ಅಷ್ಟೇ.
1: ನೀನು ಹೇಳೋದು ನನಗೆ ಒಂದೂ ಅರ್ಥ ಆಗ್ತಾ ಇಲ್ಲ.
0: ನಾನು ಮುದ್ದಿನಿಂದ ಬೆಳೆಸಿದ ದುಷ್ಟ ಮಗ ಅಂತಾನೆ ಹೇಳಬೇಕು. ಬಾಲ್ಯದಲ್ಲಿ ಸುಖವನ್ನು ಅರಸಿ ಅಮಲಿನ ದಾರಿಯಲ್ಲಿ ಹೊರಟಿದ್ದೆ. ಚಿಕ್ಕ ವಯಸ್ಸಿನಲ್ಲಿ ಅಪ್ಪನನ್ನು ಕಳ್ಕೊಂಡು ಬಿಟ್ಟಿದ್ದೆ. ಅಮ್ಮನಿಗೆ ಮುದ್ದು ಮಾಡೋದು ಮಾತ್ರ ಗೊತ್ತಿತ್ತು. ಅಣ್ಣ ಬೋರ್ಡಿಂಗ್ ಸ್ಕೂಲ್ನ ಹಾಸ್ಟೆಲ್ನಲ್ಲಿ ಇರ್ತಿದ್ದ. ನಾನು ಏನು ಮಾಡ್ತೇನೆ ಅಂತ ನೋಡಲು ಯಾರೂ ಇರಲಿಲ್ಲ. ಹೈಸ್ಕೂಲಿಗೆ ಹೋಗ್ತಾನೆ ತಪ್ಪು ದಾರಿ ಹಿಡಿದು ಬಿಟ್ಟಿದ್ದೆ. ಶರಾಬಿನಿಂದ ಶುರುವಾಯಿತು. ಆ ನಂತರ ತರ ತರಹದ ಅಮಲಿನ ದಾರಿಗಳನ್ನು ಹುಡುಕಿಕೊಂಡಿದ್ದೆ. ನನ್ನಿಂದ ಈ ಅಪರಾಧ ಮಾಡಿಸಿದ್ದು ಅದೇ ನಶೆಯೇ, ಅದೇ ಅಮಲೆ.
1: ಅದನ್ನೇ ನಾನು ಹೇಳಿದ್ದು. ನಮ್ಮ ಮುಂದೆ ಸಂತೋಷಕ್ಕೆ ಸುಖಕ್ಕೆ ದಾರಿ ಬಹಳಷ್ಟಿವೆ. ಆದರೆ ನಾವು ಸರಿಯಾದ ದಾರಿ ಹುಡುಕುವಲ್ಲಿ ಎಡುತ್ತೇವೆ, ತಪ್ಪು ಬೀಳ್ತೇವೆ ಅಷ್ಟೇ.
0: ಆ ರಾತ್ರಿ ಕೈಮಲ್ ಸಾಹೇಬರು ರೌಂಡ್ಸ್ಗೆ ಬರೋವರೆಗೂ ನಾವಿಬ್ರು ಮಾತಾಡ್ತಾನೆ ಇದ್ವಿ. ಬಹಳ ದಿನಗಳ ನಂತರ ಅಂದು ಸುಖವಾಗಿ ನಿದ್ದೆ ಮಾಡಿದ್ದೆ. ಜೈಲಿನ ಹೊರಗಡೆ ಜೋರಾಗಿ ಮಳೆ ಬರ್ತಾ ಇತ್ತು. ಬಾಲ್ಯದ ನೆನಪು ಅಂದರೆ ಮಳೆ ಬರುವಾಗ ಅಮ್ಮನ ಸೆರಗನ್ನು ಹೊದ್ದು ಬೆಚ್ಚಗೆ ಮಲಗಿದ ಆ ದಿನಗಳ ನೆನಪು ಮತ್ತೆ ಮತ್ತೆ ಮರುಕಳಿಸಿತ್ತು. ಮರುದಿನ ಬೆಳಿಗ್ಗೆಯೇ ಸಿ ಬ್ಲಾಕ್ನ ಕೈದಿಗಳೊಂದಿಗೆ ಗೋಪಾಲಣ್ಣನ ಬಗ್ಗೆ ಕೇಳಿ ತಿಳ್ಕೊಂಡೆ. ಗೋಪಾಲಣ್ಣ ಮೊದಲು ಕಮ್ಯುನಿಸ್ಟ್ ಆಗಿದ್ದರಂತೆ. ಅಲ್ಲಿಂದ ಆರಂಭಿಸಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ್ರು. ಮತ್ತೆ ಪರಿಸರವಾದಿಯಾದರು. ಕೊನೆಯಲ್ಲಿ ಕೃಷಿಕರ ನಾಯಕನಾಗಿ ಕೆಲಸ ಮಾಡ್ತಾ ಒಂದು ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡ್ರಂತೆ. ಒಂದು ದಿನ ನಾವು ಜೊತೆಯಾಗಿ ನಮ್ಮ ಸೆಲ್ಲಿಗೆ ಬಂದಾಗ ಗೋಪಾಲಣ್ಣ ಏನೋ ಖುಷಿಯಲ್ಲಿದ್ದರು. ದಿನವಿಡೀ ತನ್ನ ಕಥೆಯನ್ನು ನನಗೆ ಹೇಳ್ತಾ ಇದ್ರು.
1: ಜಾಬ್, ನೀನು ನಮ್ಮ ಜೈಲಿನ ಹೊರಗೆ ದಕ್ಷಿಣ ದಿಕ್ಕಲ್ಲಿ ನೋಡಿದ್ಯಾ? ಕಾಡು ಬೆಳೆದ ಹಾಗಿದೆಯಲ್ಲ. ಇಂದು ಜೈಲರ್ ಹತ್ರ ಹೋಗಿ ಆ ಜಾಗವನ್ನು ಸ್ವಚ್ಛ ಮಾಡಿ ಭತ್ತ ಬೆಳೆಸೋಣ ಅಂದೆ. ಸರಿ, ಜೈಲಿನ ಅಧೀಕ್ಷರು ಒಪ್ಪಿಗೆ ಪಡೆದು ಮಾಡೋಣ ಅಂದರು. ಅವ್ರ ಒಪ್ಪಿಗೆ ಸಿಕ್ತು ಅಂದರೆ ನಾವು ಕೃಷಿ ಮಾಡೋಣ.

0: ಮತ್ತೆ ಬಿಡಿಸೋಣ.
1: ಗೋಪಾಲಣ್ಣ, ನಿಮಗೆ ಯಾವಾಗಲೂ ಕೃಷಿದೇ ಯಾಕೆ ಚಿಂತೆ?
0: ಕೇಳಿಲಿ, ಎರಡು ಕಾಳು ತಿನ್ನೋನು ನಾಲ್ಕು ಕಾಳನ್ನು ಸ್ವತಃ ಬೆಳೆಸಬೇಕು, ಗೊತ್ತಾ ನಿನಗೆ?
1: ಇಲ್ಲ ಹೇಳಿ ಮತ್ತೆ.
0: ಹಾಂ ಹಾಗೆ ಹೇಳು.
1: ಇಷ್ಟು ಓದಿ ತಿಳ್ಕೊಂಡಿರೋ ಗೋಪಾಲಣ್ಣ ಕೊಲೆ ಕೇಸ್ನಲ್ಲಿ ಹೇಗೆ ಸಿಕ್ಬಿದ್ರಿ?
0: ಸಮಯ ಸಂದರ್ಭ ಬಂದಾಗೆಲ್ಲ ಹೇಳ್ತೇನೆ.
1: ಆ ಸಮಯ ಯಾವಾಗ ಬರುತ್ತೋ? ನನ್ನ ವಿಷಯ ನಿಮಗೆ ಗೊತ್ತಾದರೆ ಗೋಪಾಲಣ್ಣ, ನೀವು ನನ್ನಲ್ಲಿ ಮಾತು ಆಡಲ್ಲ, ನನ್ನ ಮುಖಾನು ನೋಡ್ಲಿಕ್ಕಿಲ್ಲ. ಅಂತಹ ಘೋರ ಅಪರಾಧ ಮಾಡಿದ್ದೇನೆ
0: ನೋಡು. ಮನುಷ್ಯ ಅಂದಮೇಲೆ ಎಲ್ಲರಲ್ಲೂ ಅಪರಾಧ ಪ್ರವೃತ್ತಿ ಇದ್ದೇ ಇರುತ್ತೆ. ಒಂದು ಕ್ಷಣ ಆವೇಶಕ್ಕೊಳಗಾಗಿ ತಪ್ಪು ಮಾಡಿಬಿಡ್ತಾರೆ. ಅಥವಾ ಹೇಳೋದಾದರೆ ಈ ವಿಷಮ ಪರಿಸ್ಥಿತಿಗಳು ತಪ್ಪು ಮಾಡೋದಕ್ಕೆ ಪ್ರೇರೇಪಿಸ್ತವೆ. ಆಗ ಬುದ್ಧಿ ಹತೋಟಿಯಲ್ಲಿರೋದಿಲ್ಲ. ಇರಲಿ, ಬಿಟ್ಬಿಡು ಅದನ್ನೆಲ್ಲ. ನ್ಯಾಯಾಲಯದ ತೀರ್ಪು ಬಂದ ಮೇಲೆ ನೀನು ಅಪೀಲ್ ಮಾಡಲಿಲ್ವಾ?
1: ಇಲ್ಲ.
0: ಯಾಕೆ?
1: ಯಾಕಾಗಿ ಯಾರಿಗಾಗಿ ಮಾಡಬೇಕು
0: ಅಂದರೆ?
1: ಗೋಪಾಲಣ್ಣ, ನನಗೆ ನನ್ನವರು ಅಂತ ಯಾರೂ ಇಲ್ಲ. ಎಲ್ಲರಲ್ಲೂ ಜಗಳ ಕಾಯೋನನ್ನ ಯಾಕಾದರೂ ಜೈಲಿಂದ ಬಿಡುಗಡೆ ಮಾಡ್ತಾರೆ ಹೇಳಿ.
0: ಮನೆಯವರು ಯಾರೂ ಇಲ್ವಾ ನಿನಗೆ?
1: ಇದ್ದಾರೆ ಅನ್ಬೋದು.
0: ಅಂದರೆ ಸರಿಯಾಗಿ ಹೇಳು ಜಾ.
1: ನನಗೊಬ್ಬ ಅಣ್ಣ ಇದ್ದಾನೆ, ಅಣ್ಣ ಹಾಗೂ ಅವನ ಸಂಸಾರ ಅಷ್ಟೇ.
0: ಸರಿ, ನಿನ್ನ ಅಣ್ಣನ ಅಡ್ರೆಸ್ ಕೊಡು, ಫೋನ್ ನಂಬರ್ ಕೊಡು. ನನಗೆ ಈ ಜೈಲಿನ ಹೊರಗೆ ಬಹಳಷ್ಟು ಜನ ಸ್ನೇಹಿತರಿದ್ದಾರೆ, ಅವರಲ್ಲಿ ಲಾಯರೂ ಇದ್ದಾರೆ. ನಿನ್ನ ಅಣ್ಣನ ಹತ್ರ ಕಳಿಸ್ತೇನೆ ಅವ್ರನ್ನ.
1: ಏನು ಪ್ರಯೋಜನ ಇಲ್ಲ ಗೋಪಾಲಣ್ಣ, ಇದು ಅಸಾಧ್ಯ. ನನ್ನ ಬಗ್ಗೆ ಕೇಳಲು ಅಥವಾ ಹೇಳಲು ನನ್ನ ಅಣ್ಣನಲ್ಲಿ ಯಾರಾದರೂ ಹೋದಲ್ಲಿ ಅವರನ್ನ ಹೊರಗೆ ದಬ್ಬಿ ಬಿಡ್ತಾನವನು. ಏನೇ ಆದರೂ ಅಣ್ಣ ನನ್ನನ್ನು ಎಂದಿಗೂ ಕ್ಷಮಿಸುವನಲ್ಲ.
0: ಅದೆಲ್ಲ ನನಗೆ ಬಿಟ್ಟುಬಿಡು, ನಿನಗೆ ಯಾಕೆ ಆ ಚಿಂತೆ?
1: ನಿಮಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ಗೋಪಾಲಣ್ಣ.
0: ಕೊಲೆ ಅಪರಾಧಿ ತಮ್ಮನನ್ನು ಯಾವುದೇ ಅಣ್ಣ ಆಧಾರದಿಂದ ತನ್ನ ಮನೆಗೆ ವಾಪಸ್ ಸೇರಿಸ್ಕೊಳ್ಳೋದಿಲ್ಲ, ಗೊತ್ತು. ಆದರೂ ನನಗೊಂದು ಆಸೆ, ಒಮ್ಮೆ ಮಾತಾಡಿಸ್ ನೋಡೋಣ.
1: ಬೇಡ ಗೋಪಾಲಣ್ಣ, ಅದೆಲ್ಲ ಬೇಡ, ಅದೆಲ್ಲ ಆಗದ ಮಾತು.
0: ಯಾಕಾಗಲ್ಲ? ನಿನ್ನಂಥ ಯುವಕರು ಈ ಕತ್ತಲಲ್ಲಿ ಕರಗಿ ಹೋಗಬಾರದು. ಹೊರಗಡೆ ವಿಶಾಲವಾದ ಪ್ರಪಂಚ ಇದೆ, ಸುಂದರವಾದ ಜೀವನ ಇದೆ. ಸಂಘರ್ಷಗಳೊಂದಿಗೆ ಹೋರಾಡೋ ನಿನ್ನಂಥ ಸದೃಢ ಯುವಕರು ಸಮಾಜಕ್ಕಾಗಿ ಇನ್ನೂ ಬಹಳಷ್ಟು ಮಾಡಬೇಕಾಗಿದೆ. ನಿರಾಶಾಭಾವ ಎಂದೂ ಸರಿಯಲ್ಲ ಜಾಬ್, ಆಶಾವಾದಿಯಾಗಿರಬೇಕು.
1: ಅದೆಲ್ಲ ಸರಿ, ಆದರೆ ನನ್ನ ಬಗ್ಗೆ ಏನೂ ತಿಳಿಯದೆ ನೀವೆಲ್ಲ ಹೀಗೆ ಹೇಳ್ತಾ ಇದ್ದೀರಿ ಗೋಪಾಲಣ್ಣ.
0: ನಶೆಯಲ್ಲಿ ನೀನು ಯಾರನ್ನಾದರೂ ಕೊಲೆ ಮಾಡಿರಬಹುದು, ಅಮಲ್ನಲ್ಲಿ, ಮತ್ತಿನಲ್ಲಿ. ಇದೇ ಅಲ್ವಾ ನಿನ್ನ ಕತೆ?
1: ಹಾಂ ಹೌದು, ಕೊಲೆ ಮಾಡಿದ್ದೆ ಅಮಲ್ನಲ್ಲಿ ಮತ್ತಿನಲ್ಲಿ. ಆದರೆ ಗೋಪಾಲಣ್ಣ, ಯಾರು ಕೊಲೆ ಮಾಡಿದ್ದೆ ಅಂತ ನೀವು ಇದುವರೆಗೆ ಕೇಳಿಯೇ ಇಲ್ವಲ್ಲ.
0: ಜಾಬ್, ನಿನ್ನೆಯೇ ಹೇಳಿದ್ದೆ ಅಲ್ಲ ನಾನು ನಿನಗೆ, ಒಬ್ಬ ಅಪರಾಧಿಯಲ್ಲಿ ಆತನ ಅಪರಾಧದ ಬಗ್ಗೆ ನಾನು ಏನೂ ಕೇಳೋವನಲ್ಲ, ವಿಚಾರಿಸೋವನಲ್ಲ ಅಂತ.
1: ಇಲ್ಲ ಗೋಪಾಲಣ್ಣ, ನೀವು ನನ್ನ ಕಥೆಯನ್ನು ಕೇಳಲೇಬೇಕು. ಈಸ್ಟರ್ನ ಮೊದಲ ಪವಿತ್ರ ದಿನ, ಬೆಂಗಳೂರಿನಿಂದ ಬೆಳಿಗ್ಗೆಯೇ ಮನೆಗೆ ಬಂದಿಳಿದೆ. ಅಣ್ಣ ಆವಾಗ ತಿರುವನಂತಪುರದಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದ. ಅತ್ತಿಗೆ ಮೋಳಿ ಹಾಗೂ ಮಗಳು ಟ್ರಿಸಾ ಅವನ ಜೊತೆಗೆ ಅಲ್ಲೇ ಇದ್ರು. ಅಮ್ಮನನ್ನು ಕಾಯ್ತಾ ಜಗಲಿ ಮೇಲೆ ಕೂತಿದ್ದೆ. ಅಮ್ಮ ಬ್ಯಾಂಕಿನಿಂದ 5 ಲಕ್ಷ ರೂಪಾಯಿ ನಗದು ತರಲು ಹೋಗಿದ್ಲು. ನನಗೆ 5 ಲಕ್ಷ ರೂಪಾಯಿ ಅರ್ಜೆಂಟ್ ಆಗಬೇಕಿತ್ತು, ಬೆಂಗಳೂರಲ್ಲಿ ಮಾಡಿದ ಸಾಲ ತೀರಿಸಲು. ಸಂಜೆ ಆಗ್ತಾ ಬಂತು, ಅಮ್ಮ ಇನ್ನೂ ಬರಲಿಲ್ಲ. ನನಗೆ ಕೋಪ ಬರ್ತಾ ಇತ್ತು, ಶರಾಬ್ ಕುಡಿದು ಕುಡಿದು ಕೋಪವನ್ನು ಸಹಿಸಿಕೊಳ್ತಾ ಇದ್ದೆ. ದಾರಿ ಕಾಯ್ತಾ ಕಾಯ್ತಾ ಹಾಗೆಯೇ ನಿದ್ದೆ ಬಂದು ಬಿಡ್ತು. ಶಬ್ದ ಕೇಳಿ ಎಚ್ಚರ ಆಯ್ತು. ನೋಡಿದರೆ ಅಂಗಳದಲ್ಲಿ ಇಬ್ಬರು ನನ್ನ ಹತ್ರಕ್ಕೆ ಬರೋ ಹಾಕೊಂಡ್ತು. ಮತ್ತಿನಲ್ಲಿದ್ದ ಕಾರಣ ಅಮ್ಮನೇ ಎರಡಾಗಿ ಕಾಣಿಸ್ತಾಳೆ ಅಂತ ನಾನು ಭಾವಿಸಿದೆ. ಇಲ್ಲ, ಹಾಗಲ್ಲ. ಅಮ್ಮ ಫಾದರ್ ಕ್ಸೇವಿಯರ್ ಅವ್ರನ್ನ ಜೊತೆಗೆ ಕರ್ಕೊಂಡು ಬಂದಿದ್ಲು. ನನಗೆ ಉಪದೇಶ ಮಾಡಲು ಈ ಫಾದರ್ನನ್ನು ಅಮ್ಮ ಕರ್ಕೊಂಡು ಬಂದಿದ್ದಾಳೆ ಅಂತ ನಾನು ಭಾವಿಸಿದೆ. ಯಾಕೋ ಚರ್ಚಿಗೆ ಬರೋದಿಲ್ಲ ನೀನು ಅಂತ ಫಾದರ್ ಮಾತಿಗೆ ಆರಂಭಿಸಿದ್ರು. ಅಮ್ಮ ಚಹಾ ಮಾಡಲು ಅಂತ ಮನೆಯ ಒಳಗಡೆ ಹೋದ್ಲು. ಫಾದರ್ ಕ್ಸೇವಿಯರ್ ಬೈಬಲ್ನ ಉಪದೇಶ ಮಾಡಲು ಆರಂಭಿಸಿದ್ರು. ಜೋರಾಗಿ ನನಗೆ ನಿದ್ದೆ ಬಂದುಬಿಡ್ತು. ಎಬ್ಬಿಸಿದಾಗ ತಿಳಿತು ರಾತ್ರಿ ಆಗಿದೆ ಅಂತ. ಫಾದರ್ ಹೊರಟು ಹೋಗಿದ್ರು. ಅಮ್ಮ ದೇವರ ಕೋಣೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ಲು. ಹಣ ಎಲ್ಲಿಟ್ಟಿದ್ಯಾ? ನಾನು ಜೋರಾಗಿ ಕೇಳಿದೆ. ಕೇಳಿಸಿದವಳಂತ ಕಣ್ಣು ಮುಚ್ಚಿ ಪ್ರಾರ್ಥನೆಯಲ್ಲೇ ಕುಳಿತಿದ್ಲು. ಬ್ಯಾಂಕಿನಿಂದ ಹಣ ತಂದಿರಲಾರಲು ಅಂತ ನಾನು ಭಾವಿಸಿದೆ. ನನಗೆ ಮೋಸ ಮಾಡ್ತಾ ಇದ್ದಾಳೆ. ಎಲ್ಲಿಟ್ಟಿದ್ಯಾ ಹಣ ಅಂತ ಮತ್ತೆ ಕೇಳಿದೆ. ಒಬ್ಬೆ ಹಾಕ್ತಾ ಅಡುಗೆ ಮನೆಯತ್ತ ಓಡಿ ಹೋಗಿದ್ದನ್ನು ನೋಡಿದ ನೆನಪು ಬರ್ತಾ ಇದೆ. ಮತ್ತೇನಾಯಿತು ನನಗೆ ಗೊತ್ತಾಗಲಿಲ್ಲ. ಮರುದಿನ ಬೆಳಿಗ್ಗೆ ಎದ್ದು ನೋಡ್ತೇನೆ, ದೇವರ ಕೋಣೆಯಲ್ಲಿ ರಕ್ತದ ಮಡುವಿನಲ್ಲಿ ಅಮ್ಮ ಬಿದ್ದಿದ್ಲು. ಅಮ್ಮನ ಮಡಿಲಲ್ಲಿ ತಲೆ ಇಟ್ಟು ಆ ರಾತ್ರಿ ನಾನು ಸುಖವಾಗಿ ನಿದ್ರಿಸಿರಬೇಕು. ನನ್ನ ತಲೆ ಅಮ್ಮನ ಮಡಿಲಲ್ಲೇ ಇತ್ತು. ನನ್ನ ಮೈಯಲ್ಲೂ ಅವಳ ರಕ್ತದ ಕಲೆಗಳು ಆಗಿತ್ತು. ತರಕಾರಿ ಹಚ್ಚುವ ಚೂರಿ ನನ್ನ ಕೈಯಲ್ಲಿತ್ತು. ರಾತ್ರಿ ಅಡುಗೆ ಕೋಣೆಯಿಂದ ನಾನೇ ತಂದಿರಬೇಕು.

0: ಗೋಪಾಲಣ್ಣ, ನಾನೇ ಸ್ವತಃ ನನ್ನ ಮುದ್ದಿನ ಅಮ್ಮನನ್ನು ಆರಾತ್ರಿ ಕೊಲೆ ಮಾಡಿರ್ಬೇಕು. ಅದೇ ಚೂರಿಯಿಂದ ಹಿಡಿದು ಅವಳನ್ನ ಚೂರು ಚೂರು ಮಾಡಿರ್ಬೇಕು ಗೋಪಾಲಣ್ಣ, ಚೂರು ಚೂರು ಮಾಡಿರ್ಬೇಕು.
1: ಛೇ, ಸುಳ್ಳು ಹೇಳ್ತಾ ಇದೀಯ ನೀನು? ನಾನಂತೂ ಇದನ್ನು ನಂಬೋದಿಲ್ಲ. ಆಮೇಲೆ ಏನಾಯ್ತು?
0: ನಂತರ ಪೊಲೀಸ್ ಸ್ಟೇಷನ್, ನ್ಯಾಯಾಲಯ, ಜೈಲಿನಲ್ಲಿ ಹುಚ್ಚಿನಂತೆ ವರ್ತಿಸುತ್ತಿದ್ದೆ. ಶರಾಬಿಗಾಗಿ ನನ್ನ ರಕ್ತ ಕುದೀತಿತ್ತು. ಅಮಲು ಮುಕ್ತನಾದಾಗ ನನಗೆ ನನ್ನ ತಪ್ಪಿನ ಅರಿವಾಯಿತು. ಆಗ ಪೊಲೀಸರು, ವಾರ್ಡನ್, ನನ್ನ ಜೊತೆ ಇದ್ದ ಕೈದಿಗಳು ಎಲ್ಲರೂ ನನ್ನನ್ನು ಅಮ್ಮನನ್ನು ಕೊಂದವಾ, ಅಮ್ಮನನ್ನು ಕೊಂದವಾ ಅಂತಾನೇ ಕರೀತಿದ್ರು, ನನಗೂ ಹೊಡೆಯುತ್ತಿದ್ರು. ಅಮಲಿನ ಗುಂಗಿನಲ್ಲಿ, ಪಾಪದ ಮಡುವಿನಲ್ಲಿ ಬಿದ್ದಿದ್ದೆ ನಾನು. ಗೋಪಾಲಣ್ಣ, ಈಗ ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲ.
1: ನೋಡು, ಕಳೆದು ಹೋದದ್ದನ್ನು ಚಿಂತಿಸಿ ಫಲ ಇಲ್ಲ. ನೀನು ಮಾಡಿದ ಅಪರಾಧ ಕ್ಷಮಿಸುವಂಥದ್ದಲ್ಲ. ಆದರೂ ನಿನ್ನಲ್ಲಿನ ಮತ್ತೆ ನಿನ್ನನ್ನು ಅಪರಾಧ ಮಾಡುವಂತೆ ಪ್ರೇರೇಪಿಸಿದ್ದು ಮಾನಸಿಕ ಅಸಂತುಲನೆಗೆ ಅದೇ ಕಾರಣ. ಕಾನೂನಿನ ದೃಷ್ಟಿಯಲ್ಲಿ ನೋಡೋದಾದರೆ ನಿನ್ನನ್ನು ಬಚಾವು ಮಾಡೋದಕ್ಕೆ ಸುಲಭ ಉಪಾಯಗಳಿವೆ. ನಿನ್ನ ಜೊತೆ ನಿನ್ನ ಮನೆಯವರ ಸಹಕಾರ ಬೇಕು ಇದಕ್ಕೆ. ಒಂದು ವೇಳೆ ಅವರ ಸಹಕಾರ ಸಿಕ್ಕಿದ್ರೆ ನಿನಗೆ ಇಷ್ಟೊಂದು ಕಠಿಣ ಸಜೆ ಸಿಗ್ತಿರ್ಲಿಲ್ಲ. ಆರಾಮವಾಗಿ ಕೇಸ್ನಿಂದ ಬಿಡುಗಡೆ ಆಗ್ತಿದ್ದಿ.
0: ನನಗೆ ಇಲ್ಲಿಂದ ಬಿಡುಗಡೆ ಯಾಕಾಗಿ ಗೋಪಾಲಣ್ಣ? ನಾನು ಮಾಡಿದ ಪಾಪಕ್ಕೆ ಇದೇ ಪ್ರಾಯಶ್ಚಿತ್ತ ನನಗೆ.
1: ನೀನು ಒಬ್ಬ ಮನುಷ್ಯ ಅಲ್ವಾ, ಆಶಾವಾದಿಯಾಗಿರ್ಬೇಕು. ನಿನ್ನ ಬಿಡುಗಡೆಯ ವಿಷಯ ನನಗೆ ಬಿಟ್ಬಿಡು.
0: ಮಾರನೇ ದಿನದಿಂದಲೇ ಗೋಪಾಲಣ್ಣ ನನ್ನ ಬಿಡುಗಡೆಯ ಕೆಲಸಕ್ಕಾಗಿ ಪ್ರಯತ್ನಿಸಲು ಆರಂಭಿಸಿರಬೇಕು. ಒಂದು ವಾರನೂ ಆಗಲಿಲ್ಲ, ವಕೀಲನ ಜನ ಬಂದು ನನ್ನನ್ನು ಭೇಟಿ ಮಾಡಿದರು. ಅವನು ಹೇಳಿದಂತೆ ಎಲ್ಲ ಕಾಗದ ಪತ್ರಗಳಿಗೂ ನಾನು ಸಹಿ ಮಾಡಿದೆ. ಅಷ್ಟರಲ್ಲಿ ಗೋಪಾಲಣ್ಣ ಜೈಲಿನ ಹೊರಗಿನ ಆ ಕಾಡು ಬೆಳೆದಿದ್ದ ಜಾಗವನ್ನು ಸ್ವಚ್ಛ ಮಾಡಿ ಗದ್ದೆ ಬೇಸಾಯ ಮಾಡಲು ಜೈಲಿನ ಅಧಿಕಾರಿಗಳಿಂದ ಅನುಮತಿ ಪಡೆದು ಆಗಿತ್ತು. ಆ ಜಾಗ ಮಾತ್ರವಲ್ಲ, ಜೈಲಿನ ಸುತ್ತಮುತ್ತಲಿನ ಪ್ರದೇಶ ಗೋಪಾಲಣ್ಣನ ಮುಂದಾಳತ್ವದಲ್ಲಿ ಕೃಷಿ ಭೂಮಿಯಾಗಿ ನೆಲ ನಡೆಸಿತು. ಬೇಸಾಯದಲ್ಲೇ ನಾವೆಲ್ಲರೂ ನಮ್ಮನ್ನು ತೊಡಗಿಸಿಕೊಂಡು ದಿನಗಳು ಖುಷಿಯಲ್ಲಿ ಕಳೆಯಲಾರಂಭಿಸಿದ್ವು. ನಿದ್ದೆ ಇಲ್ಲದ ರಾತ್ರಿಗಳೆಲ್ಲದರ ನೆನಪುಗಳಷ್ಟೇ ಉಳಿದವು. ಕೆಲಸದಲ್ಲಿ ಮಗ್ನರಾಗಿ ದಿನವಿಡೀ ದುಡಿದ ನಮಗೆ ರಾತ್ರಿಯಾಗುತ್ತಲೇ ಸುಖ ನಿದ್ರೆ ಬೀಳುತ್ತಿತ್ತು. ಇವೆಲ್ಲದರ ನಡುವೆ ಒಂದು ದಿನ ನನ್ನ ಅಣ್ಣ ನನ್ನನ್ನು ನೋಡಲು ಜೈಲಿಗೆ ಬಂದೇ ಬಿಟ್ಟ. ಗೆಸ್ಟ್ ರೂಮಲ್ಲಿ ಕುಳಿತಿದ್ದ ಅಣ್ಣನನ್ನು ನೋಡಿ ನನಗೆ ಬಹಳ ಸಂತೋಷ ಆಯಿತು, ಜೊತೆಗೆ ದುಃಖವಾಯಿತು. ಆ ಅನುಭವ ನಿಮಗೆ ಹೇಳಿ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ. ಅಣ್ಣನ ಮುಖ ನನ್ನ ಅಮ್ಮನ ಮುಖವನ್ನೇ ಹೋಲುವಂತಿತ್ತು. ಅಣ್ಣನ ಮುಖವನ್ನು ನೋಡುವ ಧೈರ್ಯವೂ ನನಗೆ ಬರಲಿಲ್ಲ. ಅಣ್ಣ, ಬಂದು ತುಂಬ ಹೊತ್ತಾಯ್ತಾ?
2: ಹಾಂ.
0: ನನ್ನನ್ನು ನೋಡಲು ಯಾರೋ ಬಂದಿದ್ದಾರೆ ಅಂತ ಹೇಳಿದರು. ನೀನೇ ನನ್ನನ್ನು ನೋಡಲು ಬಂದಿದ್ಯಾ ಅಂತ ಗೊತ್ತಾಗಲಿಲ್ಲ.
2: ಹ್ಞೂ.
0: ಆರಾಮಾಗಿದೆಯಾ?
2: ಇದೇ ಪ್ರಶ್ನೆ ನಾನು ನಿನಗೆ ಕೇಳೋದು. ಇಲ್ಲಿ ಒಳಗಡೆ ನೀನು ಆರಾಮಾಗಿದೆಯಾ ತಾನೆ?
0: ನಡೀತದಣ್ಣ, ವಿಶೇಷ ಏನೂ ಇಲ್ಲ.
2: ಅಲ್ಲ, ಈ ವಕೀಲ ಬೇಬಿ ಜಾನ್ ಯಾರು? ನಿನಗೆ ಹೇಗೆ ಅವನ ಪರಿಚಯ?
0: ವಕೀಲ ಬೇಬಿ ಜಾನಾ? ನನಗೆ ಗೊತ್ತಿಲ್ವಲ್ಲ.
2: ದಿನಾ ನನಗೆ ಫೋನ್ ಮಾಡ್ತಾನೆ. ಕಳೆದ ವಾರ ನಮ್ಮ ಮನೆಗೆ ಬಂದಿದ್ದ.
0: ಓಹೋ, ಗೋಪಾಲಣ್ಣ ಹೇಳಿದ ಜನ ಇರಬೇಕು. ನಿನ್ನ ಹತ್ರ ಮಾತಾಡಲು ಯಾರನ್ನೋ ಕಳಿಸ್ತೇನೆ ಅಂತ ಹೇಳಿದ್ದ.
2: ಯಾರು ಈ ಗೋಪಾಲಣ್ಣ?
0: ಈ ಜೈಲಿನಲ್ಲಿರೋ ಒಬ್ಬ ಕೈದಿ. ನಾವಿಬ್ಬರೂ ಜೊತೆಯಾಗಿ ಒಂದೇ ಸೆಲ್ನಲ್ಲಿ ಇರೋದು. ನನಗೆ ತುಂಬ ಉಪಕಾರ ಮಾಡ್ತಾನೆ. ಹೊರಗಡೆ ಅವನಿಗೆ ತುಂಬ ಸ್ನೇಹಿತರಿದ್ದಾರೆ. ನನ್ನ ಕೇಸಿನ ಬಗ್ಗೆಯೂ ಅವರೇ ನೋಡ್ಕೊಳ್ತಾರೆ.
2: ಓ, ಅದಾ ವಿಷಯ.
0: ಅಣ್ಣ, ನಿಜ ಹೇಳು, ನಿನಗೆ ನನ್ನ ಮೇಲೆ ಇನ್ನೂ ಕೋಪ ಇದೆಯಾ?
2: ಖಂಡಿತವಾಗಿಯೂ.
0: ಹಾಗೇನೆ ಅಂದಿನ ಹಾಗೇನೆ?
2: ಗೊತ್ತಿಲ್ಲ ನನಗೆ.
0: ಅಣ್ಣ, ನೀನು ನನ್ನನ್ನು ಕ್ಷಮಿಸಿದೆಯಾ ಅಂತ ಭಾವಿಸಿ ಎಲ್ಲ ಕಾಗದ ಪತ್ರಗಳಿಗೂ ಸಹಿ ಹಾಕಿದ್ದೆ. ಗೋಪಾಲಣ್ಣ ಹೇಳಿದ್ರು ಸಮಯ ಎಲ್ಲವನ್ನು ಅಳಿಸಿ ಹಾಕ್ತದೆ ಅಂತ.
2: ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಕೆಲವೊಂದನ್ನು ಅಳಿಸಿ ಹಾಕಲು ಸಾಧ್ಯವೇ ಇಲ್ಲ.
0: ಅದರಲ್ಲಿ ನನ್ನ ಹಳೆಯ ಅಪರಾಧಗಳು ಸೇರಿವೆಲ್ಲ ಅಣ್ಣ.
2: ಖಂಡಿತ, ಅದರ ಜೊತೆಯಲ್ಲಿ ಇನ್ನೂ ಕೆಲವು ಇವೆ. ಗೋರಿಯ ಬಳಿಯಲ್ಲಿ ನಿಂತಿದ್ದ ಅಮ್ಮ ಪುಟ್ಟ ಮಗುವನ್ನು ಕಂಕುಲಲ್ಲಿ ಹಿಡಿದು ಅಪ್ಪನ ನಿರ್ಜೀವ ಕೆನ್ನೆಗೆ ಕೊನೆಯ ಮುತ್ತನ್ನು ಕೊಡುತ್ತಿರುವ ಅಮ್ಮ, ಅಮ್ಮನ ಕೈ ಹಿಡಿದುಕೊಂಡು ಶಾಲೆಗೆ ಹೋಗುತ್ತಿದ್ದ ನನ್ನ ಪುಟ್ಟ ತಮ್ಮ, ನಾನು ಹಾಸ್ಟೆಲ್ಗೆ ಹೋಗಲು ಹೊರಟಲು ನಿಂತಾಗ ಅಳುತ್ತಾ ಅಳುತ್ತಾ ನನ್ನೊಂದಿಗೆ ಬರುತ್ತಿದ್ದ ನನ್ನ ತಮ್ಮ, ಇವೆಲ್ಲವೂ ಸಮಯ ಕಳೆದಂತೆ ಅಳಿಸಿ ಹೋಗುವಂತಹ ನೆನಪುಗಳಾಗಿದ್ದಲ್ಲಿ ಸರಿ, ಅವೆಲ್ಲ ಮರೆಯಲಾರದ ನೆನಪುಗಳು. ಪೊಲೀಸರೊಂದಿಗೆ ಹೋಗುತ್ತಿರುವ ಕಳೆಗುಂದಿದ ಮುಖದ ಆ ನನ್ನ ತಮ್ಮ, ಯಾಕಾಗಿ ನೀನು ಹಾಗೆ ಮಾಡಿದೆಯೋ? ಯಾಕೆ ಯಾಕೆ?
0: ನಾನು ಮಾಡಿದ್ದಲ್ಲ ಅಣ್ಣ, ನಾನು ಮಾಡಿದ್ದಲ್ಲ. ಅದ್ಯಾವುದೋ ನನ್ನೊಳಗಿದ್ದ ರಾಕ್ಷಸನ ಹೀನ ಕೃತ್ಯ. ಅವನು ನನ್ನ ಬುದ್ಧಿಯನ್ನೇ ಹಾಳು ಮಾಡಿಬಿಟ್ಟಿದ್ದ. ಪ್ರಜ್ಞೆ ಇರಲಿಲ್ಲ ಅಣ್ಣ ನನಗೆ. ಪ್ರಜ್ಞೆ ಇದ್ದಲ್ಲಿ ನಾನು ನನ್ನ ಅಮ್ಮನನ್ನು ಈ ರೀತಿ ಕೊಲೆ ಮಾಡ್ತಿದ್ನ?
2: ಒಂದು ತಿರುವನಂತಪುರದಿಂದ ನಾನು ಮೋಳಿಯ ಜೊತೆಗೆ ಮನೆಗೆ ಬಂದಿದ್ದಾಗ ಮನೆ ತುಂಬಾ ಜನ ಸೇರಿದ್ರು. ಒಳಗೆ ಬಂದು ನೋಡಿದರೆ ಒಂದು ಮೂಲೆಯಲ್ಲಿ ಹುಚ್ಚಿನಂತೆ ನೀನು, ಇನ್ನೊಂದು ಕಡೆ ರಕ್ತದ ಮಡಿವಿನಲ್ಲಿ ಬಿದ್ದಿದ್ದ ಅಮ್ಮ, ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದ ತಮ್ಮ, ಇವರಿಬ್ಬರ ನಡುವೆ ನಾನು. ಆಗಿನ ನನ್ನ ಪರಿಸ್ಥಿತಿ ಹೇಗಿರಬಹುದು ನೀನು ಯೋಚಿಸು. ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡು.
0: ನಾನು ಕೂಡ ಜೈಲಿನ ಕತ್ತಲೆ ಕೋಣೆಯೊಳಗೆ ಬಹಳಷ್ಟು ನಿದ್ರಾಹೀನ ರಾತ್ರಿಗಳನ್ನು ಕಳೆದೆ. ನಿನ್ನ ಬಗ್ಗೆ ಯೋಚಿಸ್ತಿದ್ದೆ. ಅಣ್ಣ, ಮೂಳೆ ಅತ್ತಿಗೆ ಹೇಗಿದ್ದಾರೆ? ಟ್ರೇಸಾ ಹೇಗಿದ್ದಾಳೆ? ಟ್ರೇಸಾ ನನ್ನ ಬಗ್ಗೆ ಕೇಳ್ತಾಳ?
2: ಹಾ, ಕೆಲವೊಮ್ಮೆ ಕೇಳ್ತಾಳೆ. ಅಜ್ಜಿ ಬಗ್ಗೆನೇ ಹೆಚ್ಚಾಗಿ ಕೇಳ್ತಿದ್ದಾಳೆ. ಅಜ್ಜಿ ತೀರು ಹೋಗಿದ್ದಾಳೆ ಅಂತಾನೆ ನಾನು ಅವಳಿಗೆ ಹೇಳೋದು. ಆಗ ಹೇಗೆ ಅಂತ ಕೇಳ್ತಾಳೆ. ಹಾ, ಒಂದು ವಿಷಯ ಮರ್ತುಬಿಟ್ಟೆ. ನೀನು ಅರೆಸ್ಟ್ ಆದ ಕೆಲವು ದಿನಗಳ ಬಳಿಕ ಬೆಂಗಳೂರಿಂದ ನಿನ್ನನ್ನು ಹುಡುಕಿಕೊಂಡು ಯಾರೋ ಬಂದಿದ್ರು. ಗೂಂಡಾಗಳಂತಿದ್ರು. ನೀನು ಸಾಲ ತೀರಿಸಿಲ್ವಂತೆ. ಸಾಲ ಪತ್ರಗಳನ್ನು ತೋರಿಸಿ 3 ಲಕ್ಷ ರೂಪಾಯಿ ಬಾಕಿ ಇದೆ ಕೊಡಿ ಅಂತ ನನ್ನನ್ನು ದಬಾಯಿಸಿದ್ರು. ಸಾಲ ಮಾಡಿದ್ದೀಯಲ್ಲ ನೀನು.
0: ಹೌದಣ್ಣ, ನನ್ನದೇ ಸಾಲ ಅದು. ನೀನು ವಾಪಸ್ ಮಾಡಿದ್ಯಾ?
2: ಹೌದು.
0: ಒಳ್ಳೇದಾಯ್ತು, ಇಲ್ಲಾಂದ್ರೆ ನಿನ್ನನ್ನು ಬಿಡೋರಲ್ಲ ಅವರು.
2: ಅಂಥ ಜನರೊಟ್ಟಿಗೆ ಬೆಂಗಳೂರಲ್ಲಿ ಏನು ವ್ಯವಹಾರ ನಿಂದು?
0: ಸಿಕ್ಕಾಕೊಂಡಿದ್ದೆ ಅಣ್ಣ, ನಾನು ಸಿಕ್ಕಾಕೊಟ್ಟಿದ್ದೆ.
2: ಆಗಲೇ ಹೇಳಿದ್ನಲ್ಲ ನಿನಗೆ, ನಾನು ಉನ್ನತ ವ್ಯಾಸಂಗ ಮಾಡು, ಓದಿನ ಬಗ್ಗೆ ಗಮನ ಕೊಡು ಅಂತ. ನಾನು ಬಿಸ್ನೆಸ್ ಮಾಡ್ತೇನೆ ಅಂತ ಓದನ್ನು ಬಿಟ್ಟು ಬೆಂಗಳೂರಿಗೆ ಹೋದೆ.
0: ನಾನು ತಪ್ಪು ಮಾಡಿದೆ ಅಣ್ಣ, ನಿನ್ನ ಮಾತನ್ನು ನಾನು ಕೇಳಬೇಕಾಗಿತ್ತು.
2: ಈಗ ಹೇಳಿ ಏನು ಪ್ರಯೋಜನ? ಹಾಂ, ವಕೀಲ ಬೇಬಿ ಜಾನ್ ಹೇಳಿದ ಹಾಗೆ ಕೆಲವು ಡಾಕ್ಯುಮೆಂಟ್ಗಳನ್ನು ಅವನಿಗೆ ಕೊಟ್ಟಿದ್ದೇನೆ. ನಿನ್ನ ಡಾಕ್ಟ್ರು ಅಂದರೆ ನಿನಗೆ ಚಿಕಿತ್ಸೆ ಮಾಡ್ತಾ ಇದ್ರಲ್ಲ ಮನೋವಿಜ್ಞಾನಿ ಡಾಕ್ಟ್ರು, ಅವರ ಪ್ರಿಸ್ಕ್ರಿಪ್ಷನ್ಗಳನ್ನು, ಔಷಧಿಗಳ ವಿವರ ಮುಂತಾದವುಗಳನ್ನು.
1: ಆ ಬೀಗ ಹಾಕಿದ್ದ ಕಪಾಟಿನ ಬೀಗ ಒಡೆದು ಕೆಲವು ದಸ್ತಾವೇಜುಗಳನ್ನು ವಕೀಲನಿಗೆ ಕೊಟ್ಟೆ.
2: ಅದರ ಕೀಲಿ ನನಗೆ ಎಲ್ಲಿಯೂ ಸಿಕ್ಕಲಿಲ್ಲ.
0: ಕೀಲಿ ಕೈ ಅಮ್ಮನ ಹತ್ರವೇ ಇತ್ತು.
2: ಕಪಾಟಿನಲ್ಲಿ ದುಡ್ಡಿತ್ತು, ಸ್ವಲ್ಪ ಅಲ್ಲ, 5 ಲಕ್ಷ ರೂಪಾಯಿ ಇತ್ತು. ಒಂದು ಕವರ್ನಲ್ಲಿ ಹಾಕಿಟ್ಟಿದ್ರು. ಅದನ್ನು ಹಾಗೆ ಬ್ಯಾಂಕ್ನಲ್ಲಿ ಇಟ್ಟಿದ್ದೇನೆ. ನೀನು ಯಾವುದಕ್ಕೋ ತಂದಿಟ್ಟಿರಬೇಕು ಅಂತ ಭಾವಿಸಿದ್ದೆ.
0: ಅಣ್ಣ, ಏನು ಹೇಳಿದೆ? 5 ಲಕ್ಷ ರೂಪಾಯಿನ ಕಪಾಟಲ್ಲ ಅಂದ್ರೆ ಅಮ್ಮ ಅಮ್ಮ ನನಗೆ ಯಾಕೆ ಹೇಳಲಿಲ್ಲ?
2: ಏನಾಯ್ತು, ಇಷ್ಟೊಂದು ನರ್ವಸ್ ಆಗ್ತಾ ಇದೀಯಾ? ಏನಾಯ್ತು ನಿನಗೆ?
0: ಯಾಕಮ್ಮ, ಯಾಕಮ್ಮ ನನಗೆ ಹೇಳದೆ ಹೀಗೆ ಮಾಡಿದ್ಯಲ್ಲಮ್ಮ? ಒಂದು ವೇಳೆ ನನಗೆ ಹೇಳಿದ್ರೆ
2: ಏನಾಯ್ತು? ಏನಾಯ್ತು ನಿನಗೀಗ?
0: ನನ್ನಮ್ಮ ನನ್ನಮ್ಮ ನನಗೆ ಮೋಸ ಮಾಡಿದ್ಲಣ್ಣ. ಛೇ, ನನಗೆ ಮೋಸ ಮಾಡಿದ್ಲು, ಮೋಸ ಮಾಡಿದ್ಲು. ನನ್ನಮ್ಮ ನನಗೆ ಮೋಸ ಮಾಡಿದ್ಲಣ್ಣ.

0: ಸಮಯದ ಅವಧಿ ಇನ್ನೂ ಮುಗಿದಿರಲಿಲ್ಲ. ಅಷ್ಟರಲ್ಲಿ ಅಣ್ಣ ಹೊರಟು ಹೋಗಿಯೇ ಬಿಟ್ಟಿದ್ದ. ನನ್ನ ಅಳು ಅವನಿಂದ ಸಹಿಸಿಕೊಳ್ಳಲಾಗಲಿಲ್ಲ ಅಂತ ಕಾಣಬೇಕು. ಅಣ್ಣನಿಗೆ ನನ್ನ ಮೇಲಿನ ಸಿಟ್ಟು ಸ್ವಲ್ಪ ಕಡಿಮೆ ಆಗಿರಬೇಕು. ಗೋಪಾಲಣ್ಣ ಹೇಳ್ತಿದ್ರು ಅಣ್ಣ ಯಾವಾಗಲೂ ಪಟ್ಟಣಕ್ಕೆ ಹೋಗಿ ಆ ವಕೀಲರಲ್ಲಿ ಮಾತಾಡ್ತಾ ಇದ್ರು ಅಂತ. ದಿನಗಳು ತಿಂಗಳುಗಳು ಕಳೆದವು. ನನ್ನ ಕೇಸಿನ ಹಿಯರಿಂಗ್ ದಿನ ಬಂದೇ ಬಿಡ್ತು. ನನ್ನ ಚಿಕಿತ್ಸೆಯ ಬಗೆಗಿನ ಚೀಟಿಗಳು, ಡಾಕ್ಟರ ಸಲಹೆ ಕೋರ್ಟಲ್ಲಿ ಸಹಕಾರಿಯಾಯಿತು. ನನ್ನ ಗಲ್ಲು ಶಿಕ್ಷೆ ರದ್ದಾಯಿತು. ಗೋಪಾಲಣ್ಣನ ಕೇಸು ಮಾತ್ರ ಇನ್ನೂ ಕಠಿಣವಾಗಿಯೇ ಹೋಗ್ತಿತ್ತು. ಆದರೆ ಗೋಪಾಲಣ್ಣನನ್ನು ನೋಡಿದೆ. ಅವುಗಳ ಪರಿವೆಯೇ ಇಲ್ಲದವನಂತೆ ಜೈಲಿನ ಆವರಣದಲ್ಲಿ ಕೃಷಿ ಕಾರ್ಯದಲ್ಲಿ ತೊಡಗಿದ್ದ. ತನ್ನದೇ ಲೋಕದಲ್ಲಿ ಸುಖವಾಗಿರ್ತಿದ್ದ. ಗೋಪಾಲಣ್ಣನ ಭವಿಷ್ಯವಾಣಿ ನನ್ನ ದೃಷ್ಟಿಯಲ್ಲಂತೂ ಸರಿಯಾಯಿತು. ಮುಂದಿನ ಕಟಾವಿನ ಮೊದಲೇ ನನಗೆ ಜೈಲಿನಿಂದ ಬಿಡುಗಡೆಯ ಆದೇಶ ಬಂತು. ಆದರೆ ಗೋಪಾಲಣ್ಣ ಇನ್ನೂ ಕೂಡ ಜೈಲಿನಲ್ಲೇ ಇದ್ದಾನೆ. ಜೈಲಿನಿಂದ ಹೊರಗೆ ಬರುತ್ತಲೇ ಅಣ್ಣ ನನ್ನ ಮುಂದಿನ ಕೆಲಸ ಕಾರ್ಯಗಳ ಬಗ್ಗೆ ಕೇಳಿದ. ಜೊತೆಗೆ ಮನೆ ಬದಲಾಯಿಸುವ ಬಗ್ಗೆಯೂ ಹೇಳಿದ. ನಾನು ಅವನಲ್ಲಿ ಅಮ್ಮನಿಗೆ ನಾನು ಮಾಡಿದ ತಪ್ಪಿನ ಪ್ರಾಯಶ್ಚಿತ್ತ ಮಾಡಬೇಕಲ್ಲ ಅಣ್ಣ ಅಂದೆ. ಅಣ್ಣ ಏನೂ ಹೇಳಲಿಲ್ಲ. ನಾನೇನು ಮಾಡಲಿ ನನಗೆ ಅರ್ಥವೇ ಆಗ್ತಿರಲಿಲ್ಲ. ಆಗ ಗೋಪಾಲಣ್ಣನ ನೆನಪಾಯಿತು. ನನ್ನ ಹಳ್ಳಿಯ ಎಲ್ಲ ಯುವಕರನ್ನು ಸೇರಿಸಿಕೊಂಡು ನಾನು ಬೇಸಾಯ ಮಾಡಲು ಆರಂಭಿಸಿದೆ. ಅದೇ ಮಣ್ಣಲ್ಲಿ ಎಲ್ಲಿ ನನ್ನ ಅಮ್ಮ ನನ್ನ ಹೆಸರನ್ನು ಬರೆದಿದ್ಲೋ ಅದೇ ನೆಲದಲ್ಲಿ ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕಗಳನ್ನು ಬಳಸದೆ ಸಾವಯವ ಕೃಷಿ ಆರಂಭಿಸಿದೆ. ಕೊಲೆಗೈದ ದಿನದಂದು ಅಮ್ಮ ನನಗಾಗಿ ತಂದಿರಿಸಿದ್ದ ಅದೇ 5 ಲಕ್ಷ ರೂಪಾಯಿಗಳನ್ನು ಬಳಸಿ ಅದನ್ನೇ ಮೂಲಧನವನ್ನಾಗಿಸಿಕೊಂಡು ಕಳೆದ ವಾರವಷ್ಟೇ ಕೊಯ್ಲು ಮಾಡಿದೆ. ಸಾಕಷ್ಟು ಲಾಭ ಗಳಿಸಿದೆ. ಗೋಪಾಲಣ್ಣ ಹೇಳ್ತಿದ್ರು ಫಸಲಿನ ಕೊಯ್ಲಿನಲ್ಲಿ ಸಿಗುವ ಆನಂದ ಖುಷಿ ಬೇರೆ ಯಾವುದರಲ್ಲೂ ಇಲ್ಲ ಅಂತ. ಅರೆ, ಹೇಳೋದನ್ನೇ ಮರೆತೆ. ಇಂದು ನನ್ನ ಅಮ್ಮನ ಪುಣ್ಯತಿಥಿ. ಅಣ್ಣ, ಅತ್ತಿಗೆ ಮತ್ತು ಟ್ರಿಸಾ ಜೊತೆ ನಾನು ಚರ್ಚಿಗೆ ಹೋಗಿದ್ದೆ. ಸ್ಮಶಾನಕ್ಕೆ ನನ್ನ ಜೊತೆ ಬರಲು ಅವರಿಗೆ ಸಂಕೋಚ. ಅಪರಾಧ ಪ್ರಜ್ಞೆಯಿಂದ ನನ್ನಲ್ಲಿ ಆ ಭಾವನೆ ಬಂದಿರಬಹುದು. ಅಮ್ಮನ ಸಮಾಧಿ ಬಳಿ ಕಣ್ಣು ಮುಚ್ಚಿ ಕುಳಿತಾಗ ಅಮ್ಮನ ಮುಖ ನನ್ನ ಕಣ್ಣು ಮುಂದೆ ಬಂದಂತಾಯಿತು. ಅಮ್ಮ ಖುಷಿಯಾಗಿದ್ದಳು. ತನ್ನ ದುಷ್ಟ ಮಗನ ಪಾಪಕೃತ್ಯವನ್ನು ಕ್ಷಮಿಸಿ ನಗ್ತಾ ಅಪ್ಪಿಕೊಂಡಂತೆ ಭಾಸವಾಯಿತು. ಸಂತೋಷದ ವಿಷಯ ಅಷ್ಟು ಮಾತ್ರ ಅಲ್ಲ, ಫಾದರ್ ಎಕ್ಸೇವಿಯರ್ ತಮ್ಮ ಪ್ರವಚನದಲ್ಲಿ ಇಂದಿಗೂ ಅದೇ ಕತೆ ಬಿತ್ತುವವನಿಗೊಂದು ಉಪಮೆ ಹೇಳ್ತಾ ಇದ್ರು.
1: ಆದ್ದರಿಂದ ಬಿತ್ತುವವನಿಗೊಂದು ಉಪಮೆಯ ಕಥೆಯ ಅರ್ಥ ಹೀಗಿದೆ ಕೇಳಿ. ನಾವು ಗುರು ಹಿರಿಯರ ಮಾತನ್ನು ಅರ್ಥೈಸಿಕೊಂಡು ಅದನ್ನು ಅನುಸರಿಸಬೇಕು. ಇಲ್ಲವಾದರೆ ನಮ್ಮಲ್ಲಿ ಹುದುಗಿರುವ ಕೆಟ್ಟ ಗುಣಗಳು, ಕೆಟ್ಟ ಪ್ರವೃತ್ತಿಗಳು ನಮ್ಮನ್ನು ನುಂಗಿಬಿಡುತ್ತವೆ. ನಾವು ದುಶ್ಚಟಗಳಿಗೆ ಬಲಿಯಾಗಿ ಸರ್ವಸ್ವವನ್ನು ಕಳೆದುಕೊಳ್ಳುತ್ತೇವೆ. ಅದೇ ರಸ್ತೆಗಳಲ್ಲಿ ಬಿದ್ದ ಬೀಜಗಳಂತೆ ಸರ್ವನಾಶವಾಗಿ ಬಿಡುತ್ತೇವೆ. ಇನ್ನು ಕೆಲವರು ಹಿರಿಯರ ಮಾತನ್ನು ಅನುಸರಿಸುತ್ತಾರೆ. ಅವರು ಗುಡ್ಡ ಬೆಟ್ಟಗಳಲ್ಲಿ ಬಿದ್ದ ಬೀಜಗಳಂತೆ. ನಮ್ಮಲ್ಲಿ ಉಳಿದ ಕೆಲವರು ಹಿರಿಯರ ಮಾತನ್ನು ಅನುಸರಿಸಿ ಬಾಳಿ ಬದುಕುತ್ತಾರೆ. ಅವರು ಫಲವತ್ತಾದ ಜಮೀನಿನಲ್ಲಿ ಬಿತ್ತಿದ ಬೀಜಗಳಂತೆ ಅವರೇ 100, 60, 30 ಪಟ್ಟು ಬೆಳೆದು ನಿಲ್ಲುತ್ತಾರೆ.
0: ನನ್ನ ಆತ್ಮಕತೆ ಕೇಳಿ ನಿಮಗೆ ಸಾಕಾಗಿದೆಯಲ್ವಾ? ಎಷ್ಟಾಗುತ್ತೋ ಅಷ್ಟು ಜನರಿಗೆ ಹೇಳ್ತಾ ಹೋಗ್ತೇನೆ ನನ್ನ ಕಥೆಯನ್ನ. ಈ ನನ್ನ ಆತ್ಮಕಥೆಯಿಂದ ಯಾರಾದರೂ ಪಾಠ ಕಲಿತಲ್ಲಿ, ಉತ್ತಮರಾದಲ್ಲಿ ಅದೇ ನನಗೆ ಸಾಕು. ಸರಿ, ಪ್ರಾರ್ಥನೆಯ ಸಮಯ ಆಗ್ತಾ ಇದೆ, ನಾನಿನ್ನು ಬರ್ತೇನೆ.
2: ಇದುವರೆಗೆ 2013 ಆಕಾಶವಾಣಿ ನಾಟಕ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದ ನಾಟಕ ಬಿತ್ತುವವನಿಗೊಂದು ಉಪಮೆ ಪ್ರಸಾರವಾಯಿತು. ಮೂಲ ಮಲಯಾಳಂ, ಕೆವಿ ಶರತ್ಚಂದ್ರನ್. ಹಿಂದಿಯಿಂದ ಕನ್ನಡಕ್ಕೆ ಅನುವಾದಿಸಿದವರು ಡಾಕ್ಟರ್ ಮಾಲತಿ ಆರ್ ಭಟ್. ಭಾಗವಹಿಸಿದ ಕಲಾವಿದರು: ಜಾಬ್ ಚಿನ್ನ ಕಾಸರಗೋಡು, ಕೈಮಿಲ್ ಕಿಶೋರ್ ಏನಂಕೂಡ್ಲು, ಗೋಪಾಲಣ್ಣ ಡಾಕ್ಟರ್ ಆರ್ ನರಸಿಂಹಮೂರ್ತಿ, ಜಾರ್ಜ್ ಡಾಕ್ಟರ್ ಜಯಪ್ರಕಾಶ ಮಾವಿನಕುಳಿ. ಫಾದರ್ ಝೇವಿಯರ್ನ ಪಾತ್ರ ನಿರ್ವಹಿಸಿ ಈ ನಾಟಕವನ್ನು ನಿರ್ಮಿಸಿದವರು ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ನೆರವು ವಿದ್ಯಾ ಎಸ್.

ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10 ಗಂಟೆ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇವತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಸ್ಟರ್ ಯು ಶ್ರೀನಿವಾಸ್ ಅವರ ಮ್ಯಾಂಡೋಲಿನ್ ವಾದನದ ಧ್ವನಿಮುದ್ರಿಕೆಯನ್ನು ಕೇಳೋಣ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಯು ಶ್ರೀನಿವಾಸ್ ಅವರ ಮ್ಯಾಂಡಲಿನ್ ವಾದನದ ಧ್ವನಿಮುದ್ರಿಕೆಯನ್ನು ಕೇಳಿದಿರಿ. ಮೃದಂಗಂ ಪಾಲ್ಗಟ್ ರಾಹು, ಗಂಜೀರ ವಿ ನಾಗರಾಜನ್, ಘಟಂ ಟಿ ಎಚ್ ಸುಭಾಷ್. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಂದಿಗೆ ಮುಂದುವರಿಯುವುದು.

0: ಸಮಯ 10:30 ಎನ್ನುವುದೇ ಕೇಳಿ, ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ, ವಿಷಯ ಆರ್ಥಿಕ ವಿಕಾಸ.
1: ये आकाशवाणी है, विशेष श्रृंखला मोदी सरकार के 12 साल के अंतर्गत आज

0: Foreign Affairs Minister Dr. S. Jaishankar has said that India's foreign policy is now in sync with its core national goals. The minister said that foreign policy and diplomacy have got integrated with priorities of the government, focusing on social security and national development. Dr. Jaishankar made these remarks in an interview given to DD News. He said that national security in the present time is not just about protecting the borders. It includes security in terms of economy, energy, health, fertilizer and cyber strength. Dr. Jaishankar said that India is safeguarding its deep strategic and economic interests in the Gulf region while also maintaining its independent ties with Iran, the United States and Israel. Prime Minister Narendra Modi held a telephonic conversation this afternoon with the Emir of Kuwait, Sheikh Mashal al-Ahmad al-Jaber al-Sabah. The two leaders exchanged views on the evolving security situation in West Asia. The Prime Minister expressed deep concern over the escalation of tensions and reaffirmed India's strong condemnation of attacks on Kuwait's sovereignty and territorial integrity. He reiterated the call for de-escalation, dialogue and diplomacy for earliest restoration of peace and stability. Mr. Modi thanked Emir of Kuwait for his personal attention to the continued well-being and the safety of the large Indian community in Kuwait. World leaders have congratulated Prime Minister Narendra Modi on becoming India's longest-serving elected Prime Minister of the country. They paid tribute to Prime Minister's transformative governance, his advocacy for the Global South, and his vision of an inclusive and economically dynamic India. President of Sri Lanka, Anurag Kumara Dissanayake, in a letter said that the milestone is a testament not only to Mr. Modi's years in office, but also to the trust and confidence that the people of the world's largest democracy have repeatedly placed in his leadership. Prime Minister of Papua New Guinea, James Marape, in his personal video message, described Prime Minister Modi as a role model and an example of leadership. Further, Prime Minister of Trinidad and Tobago, Kamala Prasad Bisesar, noted that under the leadership of Prime Minister Modi, India has evolved as a leading voice on global matters. Union Home Minister Amit Shah today inaugurated the Land Port Management System, LPMS Binimay, in New Delhi, marking a major step towards digitizing and streamlining cargo processing and passenger movement across India's land borders. Addressing the gathering, Mr. Shah said the initiative reflects the government's commitment towards building a modern, technology-driven border management system. He said, the platform is aligned with the vision of Viksit Bharat 2047 and will strengthen trade facilitation, connectivity and national security. And with that, we end this news bulletin.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಕೇಳುಗರೆ, ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಮುಖ್ಯ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಬಿಎಂ ಭಾರತಿ ಅವರಿಂದ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 6:35 ದೇಶಭಕ್ತಿ ಗೀತೆ ಶ್ರೀನಿವಾಸ್ ಕಾರ್ಕಳ ಅವರ ರಚನೆ ವೃಂದಗಾನದಲ್ಲಿ, 6:40 ರೈತರಿಗೆ ಸಲಹೆ, 6:45 ಜನಪದ ಗೀತೆಗಳ ಕಾರ್ಯಕ್ರಮ, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ, 7:45 ಹಾಗೂ 9:30 ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ವಚನಗಾಯನ, 9:05 ಭಾವಗೀತೆಗಳು. ಇನ್ನು 10:02 11:59 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು, 12:05 ವನಿತಾ ವಿಹಾರ, 12:35 ಆರೋಗ್ಯ ಕಾರ್ಯಕ್ರಮ, 1:00 ಪ್ರಗತಿಪಥ, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, 3:00 ಎಫ್ಎಂ 101.3 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮ. ನಾಳಿನ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿಯಲ್ಲಿ ತುತ್ತಿಗೊಂದು ಮಾರ್ಗ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಶುದ್ಧ ನೀರಿನ ಘಟಕ ನಡೆಸುವ ಪಿ ಹರೀಶ್ ರೆಡ್ಡಿ, ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬಿವಿನಿ ಬೆಂಚಿ, 6:15 ಗ್ರಾಮದರ್ಶಿ ಕಾರ್ಯಕ್ರಮ, ರಾಯಚೂರು ತಾಲೂಕಿನ ವಡ್ಲೂರು ಗ್ರಾಮದ ಪರಿಚಯ, ಪ್ರಸ್ತುತಿ ವೀರೇಶ್, ನಿರ್ವಹಣೆ ವೆಂಕಟೇಶ್ ಬಿವಿನಿ ಬೆಂಚಿ, 6:51 ರೈತರಿಗಾಗಿ ಕಾರ್ಯಕ್ರಮ, ಮುಂಗಾರು ಹಂಗಾಮಿನ ವಿವಿಧ ಬೆಳೆ ಪದ್ಧತಿಗಳು ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಎಂಎ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನ, 7:20 ಜನಪದ ಸಂಗೀತ ಕಾರ್ಯಕ್ರಮ, 7:45 ಚಿತ್ರಗೀತೆಗಳು, 8:30 ಜನಪದ ಸಂಗೀತ ಕಾರ್ಯಕ್ರಮ, 9:15 ಪ್ರಚಲಿತ ವಿದ್ಯಮಾನಗಳು ಕುರಿತು. ಬೆಂಗಳೂರು ಕೇಂದ್ರದಿಂದ ಕೇಳುವಿರಿ. 9:30 ಕ್ರೀಡಾಲೋಕ, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:30 NDA ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಕೇಳುವಿರಿ. ಇವು ನಾಳೆ ಪ್ರಸಾರವಾಗುವ ಮುಖ್ಯ ಕಾರ್ಯಕ್ರಮಗಳು. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 11:12:16. ನಿಲಯದ ಇವತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಗಿನ ಪ್ರಸಾರ ಕಾರ್ಯ 5:53 ಆರಂಭವಾಗುವುದು. ಅಲ್ಲಿವರೆಗೆ ವೀರೇಶನ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.